ಆಕಾಶವಾಣಿ ಕಾರವಾರ. ಈಗ ಸಮಯ 5:58. ಇಂದು ಸೋಮವಾರ, ಜೂನ್ ತಿಂಗಳ 8ನೇ ತಾರೀಕು, 2026 ಇಸ್ವಿ. ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಕೇಳುಗರಿಗೆ 102.3 MHz ನಾನು ದೀಪಾ ಪೆಡ್ನೇಕರ್ ಹೇಳುವ ನಮಸ್ಕಾರ, ಹಾಗೂ ನಿಲಯದ ಬೆಳಗಿನ ಪ್ರಸಾರದ ಕಾರ್ಯಕ್ರಮ ಆಲಿಸಲು ಪ್ರೀತಿಯ ಸ್ವಾಗತ.

102.3 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 6:10 ಕರುನಾಳು ಬಾಬೆಳಿಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ಚಿಂತನ. ಭಾರತಿ ವಸ್ತ್ರತ್ ಅವರಿಂದ ಈ ಕಾರ್ಯಕ್ರಮ. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40

ಗಾನಿಸುದೆ. 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ 8:30 ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಯಲೋ. 8:35 ಆಕಾಶ ಬುಟ್ಟಿ ನಿವೃತ್ತ ಸಾರ್ವಜನಿಕ ಸಂಪ್ರಣಾಧಿಕಾರಿ ಡಾ ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಜಾಂಪಣ್ಣ ಆಶಿಯಾಳ್. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರ ಮೇ 30ರಂದು ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜ ಸಹಯೋಗದಲ್ಲಿ ಏರ್ಪಡಿಸಿದ ಸ್ವರಸ್ಮೃತಿ ಕಾರ್ಯಕ್ರಮ, ಸಂಗೀತ ಪರಿಚಯ ಕಾರ್ಯಕ್ರಮದ ಧ್ವನಿಮುದ್ರಣ, ವೀಣಾ ವಿದ್ವಾನ್ ರಮಣ್ ಬಾಲಚಂದ್ರ, ಮೃದಂಗ ವಿದ್ವಾನ್ ಅರ್ಜುನ್ ಕುಮಾರ್, ಕಂಜೀರ ವಿದ್ವಾನ್ ಜಿ ಗುರುಪ್ರಸನ್ನ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ್ ನೇತ್ರಾಲಯ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:30 ವಿದ್ಭಾರತಿ ಬೆಂಗಳೂರು ಕಾರ್ಯಕ್ರಮ. 12:05 ವನಿತಾ ವಿಹಾರದಲ್ಲಿ ಲೇಖಕಿ ಹಾಗೂ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ ಮತ್ತು ಸಂದರ್ಶಕರು ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಕುರಿತು ಪುಸ್ತಕಗಳನ್ನು ಪ್ರಕಟಿಸುವ ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾ ಅನುಜ ರಾಜ್ ಕೆ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ತೇಜಸ್ವಿನಿ. 1:00 ಪ್ರಗತಿ ಪಥ, ಪಿಎಂ ಸೂರ್ಯಘರ್ ಯೋಜನಾ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಸ್ ಶಂಕರ ನಾರಾಯಣ. 2:40 ಹಿಂದಿ ಪಾಠ. 3:00 ಸಖಿ ಬೆಂಗಳೂರು ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹಪ್ರಸಾರದ ಕಾರ್ಯಕ್ರಮಗಳು. 5:00 ಚಿನ್ನರ ಚಿತ್ತಾರ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹುಸುರು ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 5:30 ಚಿತ್ರಗೀತೆಗಳು. 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಆತ್ಮೀಯರ, ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ನಿಲಯದಿಂದ. ಆಕಾಶವಾಣಿ ಕಾರವಾರ ಈಗ ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರ.

0: ಕರುಣಾಳು ಬಾ ಬೆಳಕೆ. ವಿಷಯ ತಜ್ಞರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
1: ಸುಮಾರು ಎರಡೂವರೆ ದಶಕಗಳ ಹಿಂದೆ ನನಗೆ ಅತ್ಯಂತ ಪರಿಚಿತರಾದವರೊಬ್ಬರು ಈ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಅತ್ಯಂತ ಉನ್ನತ ಹುದ್ದೆಯಲ್ಲಿದ್ದವರು, ಐಎಎಸ್ ಅಧಿಕಾರಿಗಳು. ಅವರ ಎತ್ತರದ ನಿಲುವು, ನೇರ ಮಾತು, ಮತ್ತು ಬುದ್ಧಿವಂತರು ಅಂತ ಬಹಳ ಹೆಸರಾಗಿದ್ದರು. ತಮ್ಮ ಅಧಿಕಾರಾವಧಿಯಲ್ಲಿ ಬಹಳಷ್ಟು ಬದಲಾವಣೆ ತರೋದಕ್ಕೆ ಪ್ರಯತ್ನ ಮಾಡಿದವರು. ಜನರ ಬಗ್ಗೆ ತುಂಬ ಪ್ರೀತಿ. ಅವ್ರು ಹೇಳೋರು, ನನಗೆ ಅಧಿಕಾರ ಬಂದದ್ದು ಜನರಿಗೆ ಏನಾದರೂ ಪ್ರಯೋಜನ ಮಾಡೋದಕ್ಕೆ, ನಾನು ದರ್ಪದಲ್ಲಿ ಕೂತ್ಕೊಳ್ಳೋಕ್ಕಲ್ಲ. ಆದ್ದರಿಂದ ಅವ್ರ ಆಡಳಿತ ವಿಧಾನ ಕೂಡ ಸ್ವಲ್ಪ ಬೇರೆಯೇ ಆಗಿತ್ತು. ಅದು ಒಂದು ಬಾರಿ ನಾನು ಅವ್ರ ಜೊತೆಗೆ ಹೋಗ್ತಾ ಇದ್ದೆ. ಅವ್ರ ಆಫೀಸಲ್ಲಿ ಹೋಗಬೇಕಾದ್ರೆ ಮಧ್ಯದಲ್ಲಿ ಕಾರಿಡಾರ್ ಇರುತ್ತಲ್ಲ, ಹೋಗ್ತಿರ್ಬೇಕಾದ್ರೆ ಎಡಕ್ಕೆ ಬಲಕ್ಕೆ ಎಲ್ಲ ಕೊಠಡಿಗಳು ಅಲ್ಲ, ಅಧಿಕಾರಿ ವರ್ಗ ಕೂತಿರ್ತಾರೆ. ಅಸಂಖ್ಯ ಫೈಲ್ಗಳು, ನಿಮ್ಗೆ ಗೊತ್ತಲ್ಲ ಸರ್ಕಾರಿ ಇಲಾಖೆ ಅಂದರೆ ಎಲ್ಲಿ ನೋಡಿದಲ್ಲಿ ಫೈಲ್ಗಳು. ಒಂದು ಕೋಣೆ ಮನೆ ನಿಂತರು, ಹೀಗೆ ಬಗ್ಗಿ ಕೋಣೆ ಒಳಗೆ ಇಣಕಿ ನೋಡಿದರು. ಅಲ್ಲೂ ಅದೇ ಸನ್ನಿವೇಶ. ಆ ಬಾಗಿಲೆದುರು ಒಬ್ಬರು ಅಂಡರ್ ಸೆಕ್ರೆಟರಿ ಕೂತಿದ್ದಾರೆ. ಅವ್ರ ಟೇಬಲ್ ಸುತ್ತ ಒಂದು 15-20 ಜನ ನಿಂತಿರ್ಬೇಕಪ್ಪ. ಕಾರ್ಯದರ್ಶಿಯವರು ನಾರಾಯಣ ಅಂತ ಕರೆದ್ರು, ಅದು ಅಂಡರ್ ಸೆಕ್ರೆಟರಿ ಹೆಸರು. ಆತ ಸರ್ ಅಂತ ಓಡ್ ಬಂದ. ಇವರು ಕೇಳಿದ್ದು, ಅದಕ್ಕೆ ನಾನು ಸಾಕ್ಷಿ ಆದದ್ದು. ಯಾಕೆ ಎಷ್ಟೊಂದು ಜನ ನಿಂತಿದ್ದಾರೆ ನಿಮ್ಮ ಟೇಬಲ್ ಸುತ್ತ ಅಂತ ಕೇಳಿದರು. ಆತ ಹಣೆ

0: ಹಚ್ಕೊಂಡ, ಸಾರ್ ಸಾಕಾಗಿ ಹೋಗಿದೆ ಸರ್, ಒಂದು ನಿಮಿಷ ಬಿಡೋದಿಲ್ಲ ಸರ್, ಊಟಕ್ಕೆ ಬಿಡಲ್ಲ ಸರ್, ಅದು ಬಿಡಿ ಸರ್, ಬೆಳಿಗ್ಗೆ 6 ಗಂಟೆಗೆ ಮನೆಗೆ ಬಂದುಬಿಡ್ತಾರಲ್ಲ ಸರ್, ಏನು ಮಾಡೋದು ಸರ್ ಅಂತ ತನ್ನ ಕಷ್ಟ ಹೇಳ್ಕೊಂಡ. ಅದಕ್ಕೆ ಅವ್ರ ಉತ್ತರ ಭಾಳ ಚೆನ್ನಾಗಿತ್ತು. ನೋಡಿ ನಾರಾಯಣ್, ದೂರದೂರಿಂದ ಜನ ಇಲ್ಲಿ ಬರೋದು ನಿಮ್ಮ ಮುಖ ನೋಡೋದಕ್ಕಲ್ಲ, ಅವ್ರ ಎಲ್ಲ ಫೈಲ್ ನಿಮ್ಮ ಹತ್ರ ನಿಂತ್ಕೊಂಡ್ಬಿಟ್ಟಿದ್ದಾವೆ, ಅದಕ್ಕೆ ಬರ್ತಾರೆ ಆತಂಕದಿಂದ. ಯಾಕೆ ನಿಂತ್ಕೋಬೇಕು ಫೈಲ್ ಎಲ್ಲ ಇಲ್ಲಿ? ಒಂದು ಕೆಲಸ ಮಾಡಿ, ನಾನು 2 ಗಂಟೆವರೆಗೂ ಟೈಮ್ ಕೊಡ್ತೇನೆ, ಅಷ್ಟೊಳಗೆಲ್ಲ ನಿರ್ಧಾರ ಮಾಡಿ ಫೈಲನ್ನು ಮೇಲೆ ಕಳಿಸ್ಬಿಡಿ. ನೀವು ಮಾಡೋದು ಕಷ್ಟ ಆಗ್ತದೆ ಅಂದರೆ ನಿಮ್ಮ ಎಲ್ಲ ಫೈಲನ್ನು ನನ್ನ ಟೇಬಲ್ ಮೇಲೆ ಕಳಿಸ್ಬಿಡಿ, ನಾನೇ ನೋಡ್ತೀನಿ ಅದನ್ನು ಅಂತ ನಗ್ತಾ ಹೋಗ್ಬಿಟ್ರು. ಅವನು ನಾರಾಯಣನಿಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಮಧ್ಯಾಹ್ನದ ಹೊತ್ತಿಗೆ ಅವನ ಮೇಜಿನ ಮೇಲೆ ಯಾವ ಕಡತನೂ ಇರಲಿಲ್ಲ, ಯಾವ ಜನನೂ ನಿಂತಿರಲಿಲ್ಲ. ಒಂದ್ಸಲ ರೂಮಲ್ಲಿ ಯಾವುದೋ ಚರ್ಚೆಗೆ ಕೂತ್ಕೊಂಡಾಗ ಅವ್ರ ಸೆಕ್ರೆಟರಿ ಬಂದು, ಯಾರೋ ನಿಮ್ಮ ಭೇಟಿ ಆಗ್ಬೇಕಂತಿದ್ದಾರೆ ಅಂತ. ಯಾರು ಅಂತ? ಮುದುಕರು ಅಳ್ತಾ ಇದ್ದಾರೆ ಹೊರಗಡೆ, ಕರಿ ಒಳಗಡೆ ಅಂದರು. ಒಬ್ರು ವೃದ್ಧರು ಬಂದರು, ಅಳ್ತಾ ಇದ್ರು. ಇದು ವಯಸ್ಸಾದವ್ರು ಹತ್ರ ನೋಡೋಕ್ಕಾಗಲ್ಲ, ಕೂತ್ಕೊಳ್ಳಿಪ್ಪ, ಯಾಕೆ ಅಳ್ತೀರಿ ಅಂತ ಕೂಡಿಸಿದ್ರು. ಆ ಮುದುಕರು ಅಳ್ತಾ ಹೇಳಿದರು, ಸ್ವಾಮಿ, ನಾನು ಪ್ರಾಥಮಿಕ ಶಾಲೆ ಶಿಕ್ಷಕ ಆಗಿ 35 ವರ್ಷ ಕೆಲಸ ಮಾಡಿ ನಿವೃತ್ತಿ ಆಗಿದ್ದೀನಿ ಸ್ವಾಮೀಜಿ, 8 ವರ್ಷ ಆಯಿತು ನನಗೆ ಪೆನ್ಷನ್ ಬಂದಿಲ್ಲ. ಪೆನ್ಷನ್ ಬಿಡಿ, ಆ ನಿವೃತ್ತಿ ಅನುಕೂಲ, ಗ್ರಾಚ್ಯುಟಿ, ಪ್ರಾವಿಡೆಂಟ್ ಫಂಡ್ ಇರ್ತಾರೆ, ಏನೂ ಬರಲಿಲ್ಲ ಸ್ವಾಮಿ ನನಗೆ. ನಾನೇನು 10 ಕಡೆ ಹೋಗಿಲ್ಲ, ಒಂದೇ ಕಡೆ ಸೇರಿಕೊಂಡು ಅಲ್ಲೇ 35 ವರ್ಷ ಕೆಲಸ ಮಾಡಿ ರಿಟೈರ್ ಆಗಿದ್ದೀನಿ, ನನಗೇನೂ ಗೊತ್ತಾಗ್ತಾ ಇಲ್ಲ. ಮಗಳ ಮದುವೆ ಗೊತ್ತು ಮಾಡಿದ್ದೀನಿ ಸ್ವಾಮಿ, ಏನು ಮಾಡಲಿ, ಮದುವೆ ಖರ್ಚಿಲ್ಲ, ನೇಣು ಹಾಕೋಬೇಕಷ್ಟೇ ನಾನು. ನೀವು ಕೂತ್ಕೊಳ್ಳಿಪ್ಪ ಅಂದರು. ಅಧಿಕಾರಿಯನ್ನು ಕರೆದ್ರು, ಇವ್ರು ಕಡತ ನೋಡಿ ಯಾವ ತೊಂದರೆ ಇದೆ ಹೇಳಿ, 15 ನಿಮಿಷ ತಗೊಳ್ಳಿ ಹೇಳಿ ಅಂದರು. ಆತ ಕಡತ ನೋಡಿ ಎಲ್ಲ ಮಾಡಿ 10 ಕಾರಣ ಹೇಳ್ದ. ಈ ಕಾರಣಕ್ಕೆ ಕೊಡೋಕೆ ಬರಲ್ಲ, ಈ ಕಾರಣಕ್ಕೆ ಕೊಡೋಕೆ ಬರಲ್ಲ, ಈ ಕಾರಣಕ್ಕೆ ಕೊಡೋಕೆ ಬರಲ್ಲ, ಲಿಸ್ಟೇ ಮಾಡ್ದ. ಈ ಕಾರ್ಯದರ್ಶಿ ಅವ್ರ ಮುಖ ನೋಡಿದರು, ನೋಡಪ್ಪ ನೀನು ಯಾಕೆ ಕೊಡೋಕೆ ಬರಲ್ಲ ಅನ್ನೋದಕ್ಕೆ 8 ಕಾರಣ ಹೇಳಿದೆ ಅಲ್ಲ, ಈಗ ಪೇಪರ್ ತಗೋ, ಯಾವ ಕಾಯ್ದೆ ಪ್ರಕಾರ ಇವ್ರು ಕೊಡೋಕೆ ಬರುತ್ತೆ ಅನ್ನೋದನ್ನು ತಿಳಿಸು ನನಗೆ ಅಂದರು. ಆತ ಕಾಗದ ನೋಡ್ದ, ತಮಾಷೆ ನೋಡಿ, 10 ನಿಮಿಷದಲ್ಲಿ 4 ಕಾರಣ ಕೊಟ್ಟ, ಕೊಡ್ಬೋದು ಸರ್ ಕೊಡ್ಬೋದು ಸರ್, ಅದು ತಪ್ಪಾಗಿದೆ, ಅವ್ರು ತಪ್ಪಾಗಿದೆ, ಇವ್ರು ತಪ್ಪಾಗಿದೆ, ಕೊಡ್ಬೋದು ಅಂದ. ಹಂಗಾರೆ ಕೊಡು. ಕೊಡೋದಕ್ಕೆ 3 ಕಾರಣ ಇದ್ರು ಯಾವುದೋ ಒಂದು ಕ್ಷುಲ್ಲಕ್ಕೆ ಕಾರಣ ಹಿಡ್ಕೊಂಡು ಪಾಪ ಸತಾಯಿಸ್ತಾರಲ್ಲ, ನಾಚಿಕೆ ಆಗಲ್ವಾ ನಿಮಗೆ ಅಂತ ಬೈದು ತಕ್ಷಣ ಶಿಕ್ಷಕರ ಕೆಲಸ ಮಾಡಿ ಕಳಿಸ್ಕೊಟ್ರು. ಜನರಿಗೆ ಸಹಾಯ ಆಗಲಿ ಅಂತ ಕಾಯ್ದೆ ಇದ್ದಾವೆ, ಅವನು ಸರಿಯಾಗಿ ಜನರು ತಲುಪಿಸಬೇಕು ಅಂತ ಅಧಿಕಾರಿಗಳಿದ್ದಾರೆ. ಆದರೆ ಕೆಲವರು ಆ ಕಾಯ್ದೆಗಳನ್ನು ಶೋಷಣೆ ಅಸ್ತ್ರ ಮಾಡಿಕೊಂಡಿದ್ದಾರಲ್ಲ, ಇವರು ಸರ್ಕಾರಿ ಸೇವಕರು ಅನ್ನೋದು ಹೇಗೆ, ಪ್ರಧಾನ ಕಾರ್ಯದರ್ಶಿಗಳು ಅಂತ, ಅಂಥವರ ಸಂಖ್ಯೆ ಹೆಚ್ಚಾದರೆ ಮಾತ್ರ ಜನಕ್ಕೆ ಸೌಖ್ಯ ಆಗ್ತದೆ, ಇದರ ಸರ್ಕಾರ ಅನ್ನೋದು ಯಾರಿಗೂ ಕೈಗೆಟಕಲಾರದಂತ ಕಡಲೆಕಾಳಾಗತ್ತೆ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.

0: ವಿಷಯ ತಜ್ಞರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
1: ಕರುಣಾಳುವಾದೆಳಕಿ
2: ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ವಚನಗಳು. ಅಕ್ಕಮಹಾದೇವಿಯವರ ವಚನ ಹಾಡಿದ್ದಾರೆ ಶಾಂತಾ ಜಯತೀರ್ಥ.

ಅಲ್ಲಮ್ಮ ಪ್ರಭು ಅವರ ವಚನವನ್ನ ಶಾಂತಾ ಜಯತೀರ್ಥ ಅವರ ಧ್ವನಿಯಲ್ಲಿ ಕೇಳಿದಿರಿ. ಇದೀಗ ಬಸವೇಶ್ವರರ ವಚನ ರಘು ಹೆಗ್ಡೆ ಅವರ ಧ್ವನಿಯಲ್ಲಿ.

ಕೇಳುಗರೇ, ಗಮನಿಸಿ, ಇಂದು ಸಂಜೆ 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಯಲ್ಲಾಪುರದ ಮಲವಳ್ಳಿಯ ಶೈಲಾ ನಾರಾಯಣ್ ಭಟ್ ಮತ್ತು ಸಂಗಡಿಗರಿಂದ ದೇಶಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ. 7:45 ಭಾಷೆಯ ಬದುಕು ಮಾತನಾಡುತ್ತಾರೆ ಕೃಷ್ಣಮೂರ್ತಿ ಹಾನೂರ್.

ಆಕಾಶವಾಣಿ ಕಾರವಾರ. ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಭಾರತಿ ವಸ್ತ್ರದ್ ಅವರಿಂದ ಈ ಕಾರ್ಯಕ್ರಮ. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ವಸ್ತ್ರದ್ ಅವರಿಂದ.
1: ಮಾನವನು ಸಮಾಜ ಜೀವಿಯಾಗಿದ್ದು ಹಲವು ಬಗೆಯ ಸಂಬಂಧಗಳು ಅವನ ಜೀವನಕ್ಕೆ ಬುನಾದಿಯಾಗಿವೆ. ಒಂದು ಸಮಾಜವು ಸಮರ್ಥವಾಗಿ ಕಾರ್ಯನಿರ್ವಹಿಸಬೇಕಾದಾಗ ಅದಕ್ಕೆ ತನ್ನದೇ ಆದ ಶಿಸ್ತು, ನೀತಿ, ನಡೆ, ನುಡಿಗಳು ಅವಶ್ಯಕವಾಗುತ್ತವೆ. ತತ್ವ ಪದಕಾರರು ಸಾಮಾಜಿಕ ಸಂಬಂಧವನ್ನು ನೀತಿಯ ಚೌಕಟ್ಟಿನಲ್ಲಿ ಗುರುತಿಸಲು ಪ್ರಯತ್ನಿಸಿದ್ದಾರೆ. ಅಂತೆಯೇ ಮಡಿವಾಳಪ್ಪನವರು ಮಾನವನ ಮಹತಿಯನ್ನು ಸಾಧಿಸಲು ಕೆಲವು ವಿಶಿಷ್ಟ ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕೆಂದು ತಿಳಿಸಿದ್ದು ಹೀಗೆ: ಕಳ್ಳತನ ಮಾಡಬಾರದು ಎಲೆ ಮನವೇ, ಸುಳ್ಳತನ ಹೇಳಬಾರದು ಎಲೆ ಮನವೇ, ಬಲ್ಲಂತ ಜ್ಞಾನಗಳು ಬಲ್ಲಷ್ಟು ಹೇಳಿದರೆ ಅಲ್ಲಂತ ಅನಬಾರದು ಎಲೆ ಮನವೇ, ಸೇರದವರ ಮುಂದೆ ಜಾರಿ ಬೀಳದಂತೆ ಪಾರಾಗಿ ಹೋಗಬೇಕು ಎಲೆ ಮನವೇ. ಅಷ್ಟೇ ಅಲ್ಲದೆ ನಡೆ ನುಡಿ ಶುದ್ಧವಾಗಿರಬೇಕೆಂದು ಹೇಳಿದ್ದಾರೆ. ಅದೇ ರೀತಿ ಬಸವಲಿಂಗ ಶರಣರು ಕೂಡ ಭೋಗ ತ್ಯಾಗ ಮಾಡಿದವರಲ್ಲಿ, ನಾಯಿಯಂತೆ ಬಗಳುವವರಲ್ಲಿ, ಕಳ್ಳತನ ಮಾಡುವವರಲ್ಲಿ, ಚಾಡಿ ಹೇಳುವವರಲ್ಲಿ ಹೋಗಬಾರದೆಂದು ವಿಧಿ ನಿಷೇಧಗಳನ್ನು ಗುರುತಿಸಿದ್ದಾರೆ. ಇದೇ ಬಗೆಯಲ್ಲಿ ಶಿಶುನಾಳ ಶರೀಫ ಸಾಹೇಬರು ಕೂಡ ಹೆಣ್ಣು, ಹೊನ್ನು, ಮಣ್ಣು ಮನುಷ್ಯನ ವೈರಿಗಳಲ್ಲ, ಅರಿತು ಅವುಗಳನ್ನು ಬಳಸಿದರೆ ಅವು ಗುರು ಕೊಟ್ಟ ಕಣ್ಣು ಎಂದು ನುಡಿದಿದ್ದಾರೆ. ಸಹವಾಸ ದೋಷದಿಂದ ಮನುಷ್ಯನು ಕೆಡುವ ಬಗೆಯನ್ನು ಕುರಿತು ಕೈವಾರ ನಾರಾಯಣಪ್ಪನವರು ಬಹು ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಕರ್ಪೂರದ ಸುವಾಸನೆಯು ಉಪ್ಪಿನೊಂದಿಗೆ ಬೆರೆತಾಗ ಕೆಟ್ಟು ಹೋಗುವಂತೆ ದುರ್ಜನರ ಸಹವಾಸದಿಂದ ಸಜ್ಜನರೂ ಕೆಡುತ್ತಾರೆಂಬುದನ್ನು ಹೇಳಿದ್ದಾರೆ. ಹುಟ್ಟುಗುಣ ಸುಟ್ಟರೂ ಹೋಗುವುದಿಲ್ಲ. ದುಷ್ಟರಿಗೆ ತಿಳಿ ಹೇಳುವುದು ಹಾವಿಗೆ ಸಕ್ಕರೆ ಎರೆದಂತೆಯೇ ಸರಿ, ಅದರ ವಿಷವೇನೂ ಹೋಗದೆಂದು ತಿಳಿ ಹೇಳಿದ್ದಾರೆ. ತತ್ವ ಪದಕಾರರ ಆಶಯವನ್ನು ವರ್ಣ ಪದ್ಧತಿಯನ್ನು ಮೀರಿ ನಿಂತು ಸರ್ವ ಧರ್ಮಗಳ ಸಾಮರಸ್ಯದಿಂದ ಕೂಡಿದ ಸಮಾಜವನ್ನು ನಿರ್ಮಾಣ ಮಾಡುವುದಾಗಿದೆ. ಅದಕ್ಕಾಗಿಯೇ

0: ಕೆಲವರು ತಮ್ಮ ಮತಗಳಲ್ಲಿದ್ದುಕೊಂಡೇ ಪಾರಮಾರ್ಥಿಕ ಪಥವನ್ನು ಹಿಡಿದರೆ ಕೆಲವರು ಅನ್ಯ ಮತಗಳನ್ನು ಪ್ರವೇಶಿಸುವುದರ ಮುಖಾಂತರ ಪಾರಮಾರ್ಥಿಕ ಪಥವನ್ನು ಹಿಡಿದಿದ್ದಾರೆ. ಆದರೆ ಅವರ ಗುರಿ ಷಟ್ಭ್ರಮೆಗಳಿಂದ ಜೀವಿಗಳನ್ನು ಮುಕ್ತರನ್ನಾಗಿಸಿ ದೈವ ಸಾಕ್ಷಾತ್ಕಾರಕ್ಕೆ ಬಾಗಿಲು ತೆರೆಯುವುದಾಗಿದೆ. ಅಂದವಾದ ಶ್ರೀಗಂಧ ಗಿಡದೊಳು ಎಂಬ ಅಜ್ಞಾತ ತತ್ವ ಪದಕಾರನ ಹಾಡಿನಲ್ಲಿ ಅಲ್ಲಮ ಪ್ರಭುವು ಅಲ್ಲಮ ಸಾಹೇಬನೆಂದು ಉಲ್ಲೇಖಗೊಂಡಿದ್ದಾನೆ. ಜಂಗಮನಾದ ಮೇಲೆ ಮನವಲಿಂಗವ ಮಾಡಿಕೊಂಡಿರಬೇಕು ಎಂದು ಜಲಾಲ ಸಾಹೇಬರು ಪರಮತ ಸಹಿಷ್ಣುತೆಗೆ ತೋರು ಬೆರಳಾಗಿದ್ದಾರೆ. ಅಂತೆಯೇ ಅವರು ಸಬ್ ಕಹತೆ ಈಶ್ವರ ಅಲ್ಲ, ಇದರ ಬೇಷ್ ಯಾರಿಗೆ ತಿಳಿಯಲಿಲ್ಲ. ಹಂಬಿ ಕಹತೆ ತುಂಬಿ ಕಹತೆ ಮಾಡಬ್ಯಾಡ್ರಿ ಜಾತಿಶೀಲ, ಗುರಿ ಮಡಿವಾಳನ್ನು ಹೊಕ್ಕರೆ ಪಹಲೆ ತೊಳೆಯಬೇಕ್ರಿ ಒಳಗಿನ ಮೈಲ ಎಂದು ಹಿಂದೂ ಮುಸ್ಲಿಂ ಧರ್ಮೀಯರಿಬ್ಬರಿಗೂ ಸಂಬೋಧಿಸಿ ನುಡಿದಿರುವ ಈ ಮಾತುಗಳಲ್ಲಿ ಮತೀಯ ಸಾಮರಸ್ಯದ ಅನುಕರಣೀಯ ಮಾದರಿಗಳನ್ನು ಅವಲೋಕಿಸಬಹುದಾಗಿದೆ. ಅಲ್ಲವೇ ಕನ್ನಡ ಹಾಗೂ ಉರ್ದು ಭಾಷೆಗಳ ಬೆರಿಕೆಯಲ್ಲಿಯೂ ಭಾಷಾ ಸಾಮರಸ್ಯದ ಮನೋಭಾವವನ್ನು ಕಾಣಬಹುದಾಗಿದೆ. ಸರ್ವಧರ್ಮ ಸಮನ್ವಯದ ಹರಿಕಾರರಾದ ಶಿಶುನಾಳ ಶರೀಫ ಸಾಹೇಬರು ಸರ್ವ ಧರ್ಮಗಳ ಅಧಿದೇವತೆಗಳನ್ನು ಕುರಿತು ಮಂಗಳ ಪದ್ಯ ರಚಿಸಿದ್ದಾರೆ. ಅಂತೆಯೇ ಹಾವು ತುಳಿದನೆ ಮಾನಿನಿ ಹಾವು ತುಳಿದನೆ ಎಂಬ ತತ್ವ ಶೈವ ವೈಷ್ಣವರಿಗೆ ಶಿವ ಸರ್ವೋತ್ತಮ ಮತ್ತು ವಿಷ್ಣು ಸರ್ವೋತ್ತಮ ಎಂಬ ಪರಸ್ಪರ ವಿರುದ್ಧವಾದದ ಮೇಲೆ ಬಳಕೆಯಾಗಿರುವ ಹಾವು ಪರಿಹರಿಸಬಹುದಾಗಿದೆ. ಹಾಗೆ ಶಂಕರನಾದ ಶಿವಯೋಗೀಶ್ವರರು ಜಾತಿ ಮಾಡುವವರನ್ನು ಟೀಕಿಸಿದ ಜ್ಞಾನ ಮಾರ್ಗಿಗಳಿಗೆ ಜಾತಿ ಸೂತಕಗಳಿಲ್ಲ, ಅವರೇ ಶ್ರೇಷ್ಠರು ಎಂಬ ವಿಶಾಲ ದೃಷ್ಟಿಯನ್ನು ಮೆರೆದಿದ್ದಾರೆ. ಒಟ್ಟಿನಲ್ಲಿ ತತ್ವ ಪದಕಾರರ ಚಿಂತನೆಯನ್ನು ನೋಡಿದಾಗ ವ್ಯಕ್ತಿಯು ತನ್ನ ಸಾಧನೆಯ ಮೂಲಕ ದೇವ ಮಾನವ ಆಗಬಹುದೆಂಬುದನ್ನು ತತ್ವ ಪದಕಾರರು ತೋರಿಸಿಕೊಟ್ಟಿದ್ದಾರೆ. ಅಲ್ಲದೆ ಸಹಬಾಳ್ವೆಯ ಮುಖಾಂತರ ಐಕ್ಯತೆಯನ್ನು ಸಾಧಿಸಿ ಸಮಾನತೆಯ ಆಧಾರದ ಮೇಲೆ ಸುಂದರವಾದ ಸಮಾಜವು ನಿರ್ಮಾಣವಾಗಬಲ್ಲದೆಂಬ ಸಂದೇಶವನ್ನು ಸಾರಿದ್ದಾರೆ. ಮತ ಧರ್ಮ ದೇವರುಗಳ ಹೆಸರಿನಲ್ಲಿ ಮುಗ್ಧ ಜನರನ್ನು ಶೋಷಣೆ ಮಾಡುತ್ತಾ ಸಮಾಜವನ್ನು ಹೋಳು ಮಾಡುತ್ತಿರುವ ಇಂದಿನ ಧಾರ್ಮಿಕ ಹಾಗೂ ರಾಜಕೀಯ ಧುರೀಣರಿಗೆ ಈ ತತ್ವ ಪದಕಾರರ ನಡೆನುಡಿಗಳು ಆದರ್ಶಪ್ರಾಯವಾಗಿವೆ ಅಲ್ಲವೇ?
1: ಇದುವರೆಗೂ ಭಾರತಿ ವಸ್ತ್ರದವರಿಂದ ಚಿಂತನವನ್ನು ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ ರೈತರಿಗೆ ಸಲಹೆ.
3: ಮುಂಗಾರು ಬಿತ್ತನೆಯ ಪೂರ್ವದಲ್ಲಿ ಬೀಜದ ಗುಣಮಟ್ಟ ತಿಳಿದುಕೊಂಡು ಅದಕ್ಕೆ ಸೂಕ್ತವಾದ ಆರೈಕೆ ಮಾಡುವುದು ಅವಶ್ಯಕ. ರೈತರು ತಾವು ಬಿತ್ತಬೇಕಾದ ಬೀಜದ ಮಾದರಿಯ ಗುಣಮಟ್ಟವನ್ನು ಅರಿಯಲು ಬೀಜ ಪರೀಕ್ಷಾಲಯದಲ್ಲಿ ಪರೀಕ್ಷೆಗೊಳಪಡಿಸಬಹುದು. ಮನೆಗಳಲ್ಲಿ ಮೊಳಕೆ ಪ್ರಮಾಣ ಅರಿತುಕೊಳ್ಳುವ ವಿಧಾನ ಹೇಗೆಂದರೆ, ಮೊಳಕೆ ಕಾಗದ ಪದ್ಧತಿ, ಮರಳು, ಮಣ್ಣು, ಗಾಜಿನ ತಟ್ಟೆ ಹಾಗೂ ಕೆಲವು ರಾಸಾಯನಿಕಗಳನ್ನು ಮಾಧ್ಯಮವಾಗಿ ಉಪಯೋಗಿಸಬಹುದು. ಮೊಳಕೆ ಕಾಗದ ಪದ್ಧತಿ ಎಂದರೆ, ಮೊಳಕೆ ಕಾಗದ 45 ಸೆಂಟಿಮೀಟರ್ ಉದ್ದ 30 ಸೆಂಟಿಮೀಟರ್ ಅಗಲವಿರುವ ಪ್ರಮಾಣದ ಕಾಗದವನ್ನು ನೀರಿನಲ್ಲಿ ಅದ್ದಿ ಹಸಿ ಮಾಡಬೇಕು. ನಂತರ 50 ಸೆಂಟಿಮೀಟರ್ ಉದ್ದ ಮತ್ತು 40 ಸೆಂಟಿಮೀಟರ್ ಉದ್ದವಿರುವ ಪ್ಲಾಸ್ಟಿಕ್ ಹಾಳೆಯನ್ನು ಸ್ವಚ್ಛವಾದ ಮೇಜಿನ ಮೇಲೆ ಹಾಸಿ 100 ಬೀಜಗಳನ್ನು ಸಮಾನಾಂತರದಲ್ಲಿ ಹೊಂದಿಸಿ ಅದರ ಮೇಲೆ ಮತ್ತೆ ಒಂದು ಕಾಗದವನ್ನು ಹಾಕಿ ಕಾಗದಕ್ಕೆ ನೀರು ಉಣಿಸಬೇಕು. ನಂತರ ಜಾಸ್ತಿ ಇರುವ ಪ್ಲಾಸ್ಟಿಕ್ ಹಾಳೆಯನ್ನು ಮೊಳಕೆ ಕಾಗದದ ಸುತ್ತಲೂ ಮಡಿಸಿ ಗಟ್ಟಿಯಾಗಿ ಸುರುಳಿ ಮಾಡಿ ರಬ್ಬರ್ ಬ್ಯಾಂಡ್ ಅಥವಾ ದಾರದಿಂದ ಕಟ್ಟಬೇಕು. ಒಂದೊಂದು ಬೀಜದ ಮಾದರಿಗೆ 4 ಸುರುಳಿ ಮಾಡಬೇಕು. ಈ ರೀತಿ ತಯಾರಿಸಿದ ಬೀಜ ಸುರುಳಿಗಳನ್ನು ಮೊಳಕೆ ಒಡೆಯುವ ಯಂತ್ರ ಅಥವಾ ಹವಾನಿಯಂತ್ರಿತ ಕೊಠಡಿಯಲ್ಲಿ ನಿರ್ದಿಷ್ಟಪಡಿಸಿದ ಉಷ್ಣತೆಯಲ್ಲಿ ಮತ್ತು ಅವಧಿಯವರೆಗೆ ಇಡಬೇಕು. ಆಯಾ ಬೆಳೆ ಮತ್ತು ತಳಿಗನುಗುಣವಾಗಿ ಮೊಳಕೆಯೊಡೆಯಲು ಇಟ್ಟ ದಿನದಿಂದ ನಿರ್ದಿಷ್ಟ ದಿನಗಳಲ್ಲಿ 2 ಬಾರಿ ಮೊಳಕೆಗಳನ್ನು ಎಣಿಸಿ ಸರಾಸರಿ ಬೀಜ ಮೊಳಕೆಯೊಡೆಯುವ ಪ್ರಮಾಣವನ್ನು ನಿರ್ಧರಿಸಬಹುದು. ಇಂತಹ ಸವಲತ್ತುಗಳು ರೈತರ ಬಳಿ ಸಾಮಾನ್ಯವಾಗಿ ಇರೋದಿಲ್ಲ. ಅಂತಹ ಸಮಯದಲ್ಲಿ ಸಾದಾ ವರ್ತಮಾನ ಪತ್ರಿಕೆ ಹಾಳೆಗಳನ್ನು ಬಳಸಿ ತಂಪಾದ ಕೋಣೆಯಲ್ಲಿ ಇಟ್ಟು ಪರೀಕ್ಷೆ ಮಾಡಬಹುದು. ಒಟ್ಟು 400 ಬೀಜಗಳನ್ನು ಪರೀಕ್ಷೆ ಮಾಡಬೇಕಾಗುತ್ತದೆ. ಮಣ್ಣು ಅಥವಾ ಮರಳನ್ನು 7.5 ಸೆಂಟಿಮೀಟರ್ ಎತ್ತರದ 25 ಸೆಂಟಿಮೀಟರ್ ಉದ್ದ ಮತ್ತು 12.5 ಸೆಂಟಿಮೀಟರ್ ಅಗಲವಿರುವ ಪಾತ್ರೆಯಲ್ಲಿ ತುಂಬಬೇಕು. ಮಣ್ಣು ಅಥವಾ ಮರಳನ್ನು ನೀರಿನಲ್ಲಿ ಹಸಿ ಮಾಡಬೇಕು. ಹೆಚ್ಚಿನ ನೀರನ್ನು ಬಸಿಯಬೇಕು. ಪ್ರತಿ ಪಾತ್ರೆಗೆ 50 ಬೀಜಗಳನ್ನು ಸಮಾನಾಂತರದಲ್ಲಿ 2 ಸೆಂಟಿಮೀಟರ್ ಆಳಕ್ಕೆ ಊರಬೇಕು. ಪ್ರತಿ ಮಾದರಿಗೂ 4 ಪಾತ್ರೆಗಳನ್ನು ಬಳಸಬೇಕು. ಇದನ್ನು ಕೂಡ ತಂಪಾದ ಕೋಣೆಯಲ್ಲಿ ಇಟ್ಟು ಮೊಳಕೆ ಪ್ರಮಾಣವನ್ನು ಆಯಾ ಬೆಳೆಗೆ ನಿಗದಿಪಡಿಸಿದ ದಿನದಂದು ಎಣಿಸಿ ನಿರ್ಧರಿಸಬೇಕು. ಇನ್ನು ಗಾಜಿನ ತಟ್ಟೆಯಲ್ಲಿ ಪರೀಕ್ಷಿಸುವುದು. 25 ಸೆಂಟಿಮೀಟರ್ ವ್ಯಾಸವುಳ್ಳ

0: ಗಾಜಿನ ತಟ್ಟೆಯಲ್ಲಿ ತೋಯಿಸಿದ ಮೊಳೆಯುವಿಕೆ ಕಾಗದವನ್ನು ತಟ್ಟೆಯ ತಳದಲ್ಲಿಡಬೇಕು. ನಂತರ 100 ಬೀಜಗಳನ್ನು ಸಮಾನಾಂತರದಲ್ಲಿ ಕಾಗದದ ಮೇಲೆ ಇಡಬೇಕು. ತಟ್ಟೆಯ ಮೇಲಿನ ಮುಚ್ಚಳದಲ್ಲಿಯೂ ಸಹ ಒಂದು ಕಾಗದದ ಮೇಲೆ ಇಡಬೇಕು. ಇದನ್ನು ಸಹ ತಂಪಾದ ಕೊಠಡಿಯಲ್ಲಿ ಅಥವಾ ಮೊಳಕೆಯೊಡೆಯುವ ಯಂತ್ರದಲ್ಲಿ ಇಡಬಹುದು. ಆಯಾ ಬೆಳೆಗೆ ನಿರ್ದಿಷ್ಟಪಡಿಸಿದ ದಿನದಿಂದ ಮೊಳಕೆಯನ್ನು ಎಣಿಸಿ ಮೊಳಕೆಯ ಪ್ರಮಾಣವನ್ನು ನಿರ್ಧರಿಸಬೇಕು. ಮೊಳಕೆಯ ವರ್ಗೀಕರಣ ಮತ್ತು ಮೌಲ್ಯಮಾಪನ ಮಾಡುವುದು ಹೇಗೆಂದರೆ, ಉತ್ತಮ ಮೊಳಕೆಗಳು, ವಿಕೃತ ಮೊಳಕೆಗಳು, ಒಡೆದ, ಆಕಾರವಿಲ್ಲದ ಮತ್ತು ಕೊಳೆಯುತ್ತಿರುವ ಮೊಳಕೆಗಳು, ಗಟ್ಟಿ ಬೀಜಗಳು ಅಥವಾ ಮೊಳಕೆ ಒಡೆಯದ ತಾಜಾ ಬೀಜಗಳು, ಸತ್ತ ಬೀಜಗಳು. ಮೊಳಕೆ ಮೌಲ್ಯಮಾಪನ ಹೇಗೆಂದರೆ, ಸಸಿಗಳು ಸರಿಯಾದ ಮಣ್ಣು ಹವಾಗುಣಗಳಲ್ಲಿ ಸತತವಾಗಿ ಬೆಳೆದು ಒಳ್ಳೆಯ ಗಿಡಗಳಾಗಿ ಪರಿವರ್ತಿತವಾಗುವ ಲಕ್ಷಣಗಳಿರಬೇಕು. ಸಸಿಗಳಿಗೆ ಇರಬೇಕಾದ ಎಲ್ಲ ಅವಶ್ಯಕ ಭಾಗಗಳು ಇರಬೇಕು. ಸರಿಯಾಗಿ ಬೆಳೆದ ತಾಯಿ ಬೇರುಗಳಿರಬೇಕು. ಒಂದು ವೇಳೆ ಏಕದಳವಾಗಿದ್ದಲ್ಲಿ ತಾಯಿ ಬೇರು ಇಲ್ಲದಿದ್ದರೂ ತಂತು ಬೇರುಗಳು ಇರಲೇಬೇಕು. ಏಕದಳ ಧಾನ್ಯಗಳಲ್ಲಿ ಮೊದಲ ಎಲೆಯು ತೆಳುವಾದ ಪೊರೆಯ ಮುಖಾಂತರ ಹೊರಹೊಮ್ಮಬೇಕು. ಒಂದು ಪತ್ರದಳ ಪ್ರತಿ ಸಸಿಗಳಲ್ಲಿ, 2 ಬೀಜದಳ ದ್ವಿದಳದಲ್ಲಿ ಇರಬೇಕು. ಕೆಲವೊಂದು ಸಸಿಗಳಲ್ಲಿ ಸಣ್ಣ ಪುಟ್ಟ ನ್ಯೂನತೆಗಳಿದ್ದರೂ ಒಳ್ಳೆಯ ಲಕ್ಷಣ ಅಥವಾ ಎಲ್ಲ ಭಾಗಗಳು ಹೊಂದಿ ಉತ್ತಮ ಗಿಡಗಳಾಗುವಂತಿದ್ದರೆ ಅದನ್ನು ಉತ್ತಮ ಸಸಿಗಳೆಂದು ಪರಿಗಣಿಸಬೇಕು. ಗೋವಿನ ಜೋಳ, ಹತ್ತಿ, ಕುಂಬಳಕಾಯಿ ಮತ್ತು ದೊಡ್ಡ ಗಾತ್ರದ ದ್ವಿದಳ ಬೀಜವಾದಲ್ಲಿ ತಾಯಿ ಬೇರು ಇಲ್ಲದಿದ್ದರೂ ಸಹ ತಂತು ಬೇರಿನ ಸಹಾಯದಿಂದ ಉತ್ತಮ ಗಿಡವಾಗಿ ಬೆಳೆಯಬಲ್ಲದು. ಸ್ವಲ್ಪ ಪ್ರಮಾಣದಲ್ಲಿ ಸಸಿಗಳು ಅವಶ್ಯಕ ಭಾಗಗಳನ್ನು ಬಿಟ್ಟು ಇನ್ನಿತರ ಭಾಗಗಳು ಕೊಳೆಯುತ್ತಿದ್ದಲ್ಲಿ, ದ್ವಿದಳ ಬೀಜಗಳಲ್ಲಿ ಒಂದೇ ಪತ್ರದಳ ಇದ್ದರೂ ಸಹ ಸಸಿಗಳ ಅವಶ್ಯಕ ಭಾಗಗಳು ಇದ್ದು ಸಸಿ ಕೊಳೆಯುವಿಕೆಯ ಬೀಜದಿಂದ ಬಂದಿದ್ದಲ್ಲ ಎಂದು ಖಾತ್ರಿಯಾದಾಗ ಅವುಗಳನ್ನು ಉತ್ತಮ ಮೊಳಕೆಗಳೆಂದು ಗಣನೆಗೆ ತೆಗೆದುಕೊಳ್ಳಬಹುದು. ವಿಕೃತ ಮೊಳಕೆ ಅಂದರೆ ಒಡೆದ ಮೊಳಕೆಗಳು. ಮೊಳಕೆ ಬೀಜದಳವಿಲ್ಲದೆ ಅಂಕುಡೊಂಕಾದಲ್ಲಿ ಬೀಜದಳಗಳು ಒಡೆದಿದ್ದು ಅವಶ್ಯಕ ಸಸಿಯ ಭಾಗವು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಇರದೇ ಇದ್ದಲ್ಲಿ ಅಂತಹ ಮೊಳಕೆಗಳು ಒಡೆದ ಮೊಳಕೆಗಳು. ಮೊಳಕೆಗಳಲ್ಲಿ ಸಮತೂಕವಿಲ್ಲದ, ಸೊರಗಿದ, ಉಬ್ಬಿದ ಕಾಂಡ, ನೀರಿನಂತೆ ಮಿಂಚುತ್ತಿರುವ ಮೊಳಕೆಗಳು ನಿರಂತರ ಬೆಳೆದು ಉತ್ತಮ ಗಿಡಗಳಾಗುವ ಲಕ್ಷಣಗಳಿರುವುದಿಲ್ಲ. ಮೊಳಕೆಗಳ ಅವಶ್ಯಕ ಭಾಗಗಳು ರೋಗದಿಂದ ಕೂಡಿದ್ದು ಇದರಿಂದ ಬೆಳವಣಿಗೆ ಕುಂಠಿತಗೊಳ್ಳುವುದು ಮತ್ತು ಈ ರೋಗ ಬೀಜದಿಂದ ಬಂದಿದೆ ಎಂದು ಖಾತರಿಯಾದ ನಂತರ ಇಂತಹ ಮೊಳಕೆಗಳನ್ನು ಕೊಳೆಯುತ್ತಿರುವ ಮೊಳಕೆಗಳು ಎಂದು ಪರಿಗಣಿಸಬಹುದು. ಮೊಳಕೆ ಒಡೆಯುವ ಪ್ರಮಾಣವನ್ನು ಉತ್ತಮ ಮೊಳಕೆಗಳ ಆಧಾರದ ಮೇಲೆ ನಿರ್ಧರಿಸಲಾಗುವುದು. ದ್ವಿದಳ ಧಾನ್ಯಗಳ ಬೆಳೆಗಳ ಗಟ್ಟಿ ಬೀಜಗಳ ಸಂಖ್ಯೆಗಳನ್ನು ಉತ್ತಮ ಮೊಳಕೆಗಳೆಂದು ಸೇರಿಸಿ ನಿರ್ಧರಿಸಬೇಕು.
1: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಕಾರವಾರ ಗಾನಸುದಿಯಲ್ಲಿ ದಾಸರ ಪದಗಳು. ಆರಂಭದಲ್ಲಿ ವಿಜಯದಾಸರ ಕೃತಿ ಯುಗಳ ಗಾನದಲ್ಲಿ

0: ನಮ್ಮ ಮೊಬೈಲ್ ಸಂಖ್ಯೆ 9480249740.
1: ಒಂದು ಕಾವ್ಯ ಸಂದೇಶ,
2: ಇಂದು ನವ್ಯ ಸಂದೇಶ.
0: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು, ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು.
3: ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ವಿಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬೆಟ್ಟ ಗುಡ್ಡ
2: ಕೆರೆ ಕುಂಟೆ
1: ಗಿಡ ಮರಗಳಿಲ್ಲದ ಊರು
2: ಮರುಭೂಮಿ ಇದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
2: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
2: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
2: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಚಿಕಿತ್ಸೆ ಸ್ಥಳೀಯವಾಗಿ ಲಭ್ಯ, ಸಚಿವ ಪ್ರಹ್ಲಾದ್ ಜೋಶಿ. ಇಂದು ವಿಶ್ವ ಸಾಗರ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್ ಎಂಸಿಐ, ಮೀನಾ ಎಂದು ಕರೆಯಲ್ಪಡುವ ಕಾರ್ಯಕ್ರಮ ದಕ್ಷಿಣ ಏಷ್ಯಾದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ, ಹಕ್ಕುಗಳು ಮತ್ತು ಲಿಂಗ ಸಮಾನತೆಯನ್ನು ಉತ್ತೇಜಿಸಲು ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಪ್ರಾರಂಭಿಸಿದ ಸಮೂಹ ಮಾಧ್ಯಮ ಮತ್ತು ಶೈಕ್ಷಣಿಕ ಅಭಿಯಾನ. ಈ ಕುರಿತು ಒಂದು ವರದಿ.
1: ಮೀನಾ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಹೆಣ್ಣು ಮಕ್ಕಳ ಸಬಲೀಕರಣದ ಮಹತ್ವಾಕಾಂಕ್ಷಿ ಯೋಜನೆ ಎಂದು ಪರಿಗಣಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಹಾಗೂ ಯುನಿಸೆಫ್ ಸಹಯೋಗದಲ್ಲಿ 1998 ಮಹಿಳೆಯರ ಸಾಕ್ಷರತಾ ಪ್ರಮಾಣ ಕಡಿಮೆ ಇದ್ದ ಉತ್ತರ ಪ್ರದೇಶದಲ್ಲಿ ಮೊದಲು ಪ್ರಾರಂಭಿಸಿತು. 2008-09 ದೇಶಾದ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಜಾರಿಗೊಳಿಸಲಾಯಿತು. ಕ್ರಮೇಣ 2010-2012 ಕರ್ನಾಟಕ ಸೇರಿದಂತೆ ದೇಶದ ಎಲ್ಲಾ ರಾಜ್ಯಗಳು ಎಲ್ಲಾ ತಾಲೂಕುಗಳಿಗೂ ವಿಸ್ತರಿಸಲಾಯಿತು. ಹೆಣ್ಣು ಮಕ್ಕಳು ಶಿಕ್ಷಣವಂತರಾಗಲು ಇರುವ ಅಡೆತಡೆಗಳನ್ನು ನಿವಾರಿಸುವ ಮೂಲಕ ನಿರಂತರ ಶಿಕ್ಷಣ ಪಡೆಯಲು ತನ್ನನ್ನು ತಾನೇ ಸಬಲೀಕರಿಸಿಕೊಳ್ಳುವ ಉದ್ದೇಶವನ್ನು ಮೀನಾ ಕಾರ್ಯಕ್ರಮ ಹೊಂದಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾಕ್ಟರ್ ರೇಣುಕಾ ಅಮಲ್ಜರಿ.
2: ಮೀನಾ ತಂಡ ಅಥವಾ ಮೀನಾ ಕ್ಲಬ್ ಪ್ರಾಥಮಿಕ ಶಾಲೆಯ 5-8 ತರಗತಿಯ ವಿದ್ಯಾರ್ಥಿನಿಯ ಸದಸ್ಯರನ್ನ ಒಳಗೊಂಡಿದ್ದು ಶಾಲೆಯಿಂದ ಹೊರಗುಳಿದ ಹೆಣ್ಣು ಮಕ್ಕಳನ್ನು ಪುನಃ ಶಾಲೆಗೆ ಸೇರಿಸಲು ಪೋಷಕರ ಮನೆಗಳಿಗೆ ಭೇಟಿ ನೀಡುತ್ತಾರೆ. ಹೆಣ್ಣು ಮಕ್ಕಳ ಶಿಕ್ಷಣದ ಉತ್ತೇಜನ, ಲಿಂಗ ಸಮಾನತೆ, ಸಾಮಾಜಿಕ ಕೆಟ್ಟ ಆಚರಣೆಗಳಾದ ಬಾಲ್ಯ ವಿವಾಹ, ಬಾಲ ಕಾರ್ಮಿಕತೆಯ ವಿರುದ್ಧ ಜಾಗೃತಿ, ಹೆಣ್ಣು ಮಕ್ಕಳ ಲೈಂಗಿಕ ಶೋಷಣೆ ಮತ್ತು ದೌರ್ಜನ್ಯ ಖಂಡನೆ, ಹೆಣ್ಣು ಮಕ್ಕಳಲ್ಲಿ ನಾಯಕತ್ವದ ಅಭಿವೃದ್ಧಿ, ವೈಯಕ್ತಿಕ ಸ್ವಚ್ಛತೆ, ಪೌಷ್ಟಿಕತೆ ಹಾಗೂ ಮಾನಸಿಕ ಆರೋಗ್ಯ, ಇವುಗಳ ಕುರಿತು ಕಿರು ನಾಟಕಗಳು, ಬೀದಿ ನಾಟಕಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗ್ರಾಮ ಮಟ್ಟದ ಸಭೆಗಳು, ಪೋಷಕರ ಸಭೆಗಳು, ಸಮುದಾಯದ ವಿಶೇಷ ಸಭೆಗಳಲ್ಲಿ ಭಾಗವಹಿಸುವ ಮೂಲಕ ಮೀನಾ ತಂಡದ ಸದಸ್ಯರು ಅರಿವು ಮೂಡಿಸುತ್ತಿದ್ದಾರೆ. ಭೇಟಿ ಬಚಾವೋ ಭೇಟಿ ಪಡಾವೋ ಹಾಗೂ ಹೆಣ್ಣು ಮಕ್ಕಳ ಸುರಕ್ಷತಾ ಸಮಿತಿ, ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಸ್ವರಕ್ಷಣಾ ತಂತ್ರ ಸಮಿತಿ, ಹೆಣ್ಣು ಮಕ್ಕಳ ಶಿಕ್ಷಣದ ಜಾಗೃತಿ, ಪಾಲಕರಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಇರುವ ಮನೋಭಾವ ದೂರಗೊಳಿಸುವಿಕೆ, ಸುರಕ್ಷತೆ ಮತ್ತು ಸುಭದ್ರತೆ ಕುರಿತಾಗಿ ವಿವಿಧ ಇಲಾಖೆಗಳ ಯೋಜನೆಗಳ ಜಾಗೃತಿ ಕಾರ್ಯಕ್ರಮವನ್ನ ಎಲ್ಲಾ ವಿದ್ಯಾರ್ಥಿನಿಯರಿಗೆ, ಪೋಷಕರಿಗೆ, ಸಮುದಾಯಕ್ಕೆ ತಿಳಿಸುವ ಪ್ರಯತ್ನ ಮಾಡುತ್ತಿದೆ.
0: ರಾಯಚೂರು ತಾಲೂಕಿನ 100 ಸರ್ಕಾರಿ ಶಾಲೆಗಳು ಹಾಗೂ ರಾಯಚೂರು ಜಿಲ್ಲೆಯ 30 ಹೆಚ್ಚು ಶಾಲೆಗಳಿಗೆ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ಗಳನ್ನು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಮಕ್ಕಳಿಗೆ ಉಚಿತವಾಗಿ ವಿತರಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಜಿ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ರಾಯಚೂರು ನಗರ ವ್ಯಾಪ್ತಿಯ ವಾರ್ಡ್ ನಂಬರ್ 35 ಶ್ರೀರಾಮನಗರ ಕ್ಯಾಂಪ್ನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಸೌಲಭ್ಯಗಳನ್ನು ವಿತರಿಸಿ ಅವರು ಮಾತನಾಡಿದರು. ಯರಮರಸ್ ಡಯಟ್ ತರಬೇತಿ ಕೇಂದ್ರದ ಉಪನಿರ್ದೇಶಕ ಚಂದ್ರಶೇಖರ ಭಂಡಾರಿ ಮಾತನಾಡಿ, ರಾಯಚೂರು ತಾಲೂಕಿನ 70 ಶಾಲೆಗಳಿಗೆ ಹಾಗೂ ಲಿಂಗಸುಗೂರು, ದೇವದುರ್ಗ, ಮಸ್ಕಿ ತಾಲೂಕಿನ 30 ಶಾಲೆಗಳಿಗೆ 10 ಲಕ್ಷ ರೂಪಾಯಿ ಮೌಲ್ಯದ ಸಲಕರಣೆ ವಿತರಿಸಲಾಗಿದೆ ಎಂದರು. ಧಾರವಾಡದ ಡಾ ದರಾ ಬೇಂದ್ರೆ ರಾಷ್ಟೀಯ ಸ್ಮಾರಕ ಟ್ರಸ್ಟ್ಗೆ ಬೆಳಗಾವಿ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ಭೇಟಿ ನೀಡಿ ಗ್ರಂಥಾಲಯ, ಬೇಂದ್ರೆ ದರ್ಶನ ಪ್ರದರ್ಶನಾಲಯ ಹಾಗೂ ವರಕವಿ ಬೇಂದ್ರೆ ನಿವಾಸವನ್ನು ವೀಕ್ಷಿಸಿದರು. ಟ್ರಸ್ಟ್ ಅಧ್ಯಕ್ಷ ಡಾ ಸರ್ಜು ಕಾಟ್ಕರ್ ಟ್ರಸ್ಟ್ನ ಕಾರ್ಯಚಟುವಟಿಕೆ ವಿವರಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ವಿಭಾಗದ ಜಂಟಿ ನಿರ್ದೇಶಕ ಕೆಎಚ್ ಚನ್ನೂರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆರೋಗ್ಯವಂತ ಹಾಗೂ ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪಕ್ಕೆ ಪೂರಕವಾಗಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ಮಕ್ಕಳ ನಿಧಿ, ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್, ಹೆಣ್ಣು ಮಕ್ಕಳ ಶೈಕ್ಷಣಿಕ ಅಭಿಯಾನಕ್ಕೆ 15 ವರ್ಷಗಳು ಪೂರ್ಣ. ರಾಯಚೂರು ಜಿಲ್ಲೆಯ 100 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಿಎಸ್ಆರ್ ನಿಧಿ ಅಡಿ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ ಉಚಿತ ವಿತರಣೆ. ವೆಲ್ನೆಸ್ ಸೆಂಟರ್, ಗ್ರಾಮೀಣರಿಗೆ ಗುಣಮಟ್ಟದ ಪ್ರಕೃತಿ

0: ಗ್ರಾಮೀಣ ಜನರಿಗೆ ಅತ್ಯಾಧುನಿಕ ಹಾಗೂ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸೌಲಭ್ಯಗಳನ್ನು ಸ್ಥಳೀಯವಾಗಿ ದೊರಕಿಸುವಲ್ಲಿ ಬಿವಿಜಿ ವೆಲ್ನೆಸ್ ಸೆಂಟರ್ ಕೇಂದ್ರ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಗದಗ್ ಜಿಲ್ಲೆ ನರಗುಂದ ತಾಲೂಕು ವಾಸನ ಗ್ರಾಮದ ಸ್ವಯಂ ಸಂಜೀವಿನಿ ಆಶ್ರಮದಲ್ಲಿ ಬಿವಿಜಿ ಇಂಡಿಯಾ ಸಂಸ್ಥೆಯ ಅಂಗಸಂಸ್ಥೆಯಾದ ಕರ್ನಾಟಕದ ಪ್ರಥಮ ಚಿಕಿತ್ಸಾಲಯ ಬಿವಿಜಿ ವೆಲ್ನೆಸ್ ಸೆಂಟರ್ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಗ್ರಾಮೀಣ ಆರೋಗ್ಯ ಸೇವಾ ಸಂಸ್ಥೆಗಳು ಸಮಾಜದ ಆರೋಗ್ಯ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಲಿವೆ ಎಂದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಹಂಚಾಟೆ ಸಂಜೀವ್ ಕುಮಾರ್, ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಕೇರಳ ಮಹಾಪೀಠದ ಶ್ರೀ ಸಹಸ್ರಾರ ಯೋಗೇಶ್ವರ ಸ್ವಾಮೀಜಿ ಪಾಲ್ಗೊಂಡಿದ್ದರು. ಜೂನ್ ತಿಂಗಳ ಮೊದಲ ಭಾನುವಾರ ಕ್ಯಾನ್ಸರ್ ಕಾಯಿಲೆ ಗೆದ್ದವರ ದಿನ. ಕ್ಯಾನ್ಸರ್ದಿಂದ ಗುಣಮುಖರಾಗಿ ಈಗ ಸಾಮಾನ್ಯರಂತೆ ಜೀವನ ನಡೆಸುತ್ತಿರುವ ಕ್ಯಾನ್ಸರ್ ಸರ್ವೈವರ್ಸ್ ಡೇ. ಕ್ಯಾನ್ಸರ್ಗೆ ಆತ್ಮವಿಶ್ವಾಸವೇ ಮದ್ದು ಎಂಬ ದೃಢ ವಿಶ್ವಾಸದೊಂದಿಗೆ ಭಾರತ ಸೇರಿದಂತೆ ಒಟ್ಟು 5 ಖಂಡಗಳ 20 ದೇಶಗಳಲ್ಲಿ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಅರ್ಥಪೂರ್ಣವಾಗಿ ನಿನ್ನೆ ಆಚರಿಸಲಾಯಿತು. ಕ್ಯಾನ್ಸರ್ ರೋಗವನ್ನು ಧೈರ್ಯದಿಂದ ಎದುರಿಸಿ ಯಶಸ್ವಿಯಾದ, ತಮ್ಮ ಅನುಭವ ಮತ್ತು ಆಪ್ತ ಸಮಾಲೋಚನೆ ಮೂಲಕ ಕ್ಯಾನ್ಸರ್ ಬಾಧಿತರಲ್ಲಿ ಆತ್ಮವಿಶ್ವಾಸ ತುಂಬುತ್ತಿರುವ ಮೈಸೂರಿನ ಹಿರಿಯ ಪತ್ರಕರ್ತೆ ಕೃಷ್ಣಿ ಶಿರೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾನೊಬ್ಬ ಕ್ಯಾನ್ಸರ್ ಸರ್ವೈವರ್. 10 ವರ್ಷಗಳ ಹಿಂದೆ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದವಳು. ಪ್ರಸ್ತುತ ದಿನಮಾನದಲ್ಲಿ ಕ್ಯಾನ್ಸರ್ ಅನ್ನೋದು ಕಾಮನ್ ಡಿಸೀಸ್ ಆಗಿದೆ. ಕ್ಯಾನ್ಸರ್ ಬರದಂತೆ ಜಾಗೃತಿ ವಹಿಸುವುದು ತುಂಬಾ ಮುಖ್ಯ. ಕ್ಯಾನ್ಸರ್ ಅನ್ನ ಎದುರಿಸಿ ನಿಲ್ಲೋದು ಸುಲಭದ ಮಾತಲ್ಲ. ಒಮ್ಮೆ ಕ್ಯಾನ್ಸರ್ ನಿಂದ ಮುಕ್ತವಾಗಿದ್ದೇವೆ ಅಂದುಕೊಂಡ್ರೂ ಚಿಕಿತ್ಸೆಯ ಅಡ್ಡ ಪರಿಣಾಮಗಳು ಕ್ಯಾನ್ಸರ್ ಸಂತ್ರಸ್ತರನ್ನ ಹೈರಾಣಾಗಿಸಲಿದೆ. ಜೀವನ ಪೂರ್ತಿ ಅಡ್ಡ ಪರಿಣಾಮಗಳ ವಿರುದ್ಧವೂ ಹೋರಾಡಲು ಸದಾ ಸಿದ್ಧರಾಗಿರಬೇಕು. ಕೊಂಚ ಯಾಮಾರಿದ್ರೂ ಮತ್ತೆ ಕ್ಯಾನ್ಸರ್ ಬಾಯಿಗೆ ಬೀಳುವ ಸಂಭವ ಹೆಚ್ಚಿದೆ. ನಾವು ಕ್ಯಾನ್ಸರ್ ಸಂತ್ರಸ್ತರು ಅನ್ನೋ ಪದದ ಬದಲು ಕ್ಯಾನ್ಸರ್ ವಿರುದ್ಧದ ಹೋರಾಟಗಾರರು ಎಂದು ಹೇಳಬಹುದು. ಈ ಹೋರಾಟದ ಬದುಕಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವುದು ಮುಖ್ಯ. ಈ ಹೋರಾಟವನ್ನ ಸುಲಭ ಮತ್ತು ಸರಳಗೊಳಿಸಲು ನಮಗೆ ಯೋಗ, ಪ್ರಾಣಾಯಾಮ, ಧ್ಯಾನ, ಮುದ್ರೆಗಳು ಸಾಥ್ ನೀಡಲಿವೆ. ಪಾರ್ಟ್ ಆಫ್ ಲೈಫ್ ಮಾಡಿಕೊಂಡು ನಿತ್ಯವೂ ಅನುಸರಿಸಿದರೆ ನಮಗೆ ದೈಹಿಕ ಹಾಗೂ ಮಾನಸಿಕವಾಗಿ ಒಂದು ಸದೃಢತೆ ಸಿಗಲಿದೆ. ಎಲ್ಲ ಸಮಸ್ಯೆಗೂ ಮನಸ್ಸೇ ಮೂಲ ಕಾರಣ. ಅದಕ್ಕಾಗಿ ಮಾನಸಿಕವಾಗಿ ನಾವು ಬಲವಾಗಲು ಯೋಗ ಪರಿಣಾಮಕಾರಿ ಮಾರ್ಗ. ಸಕಾರಾತ್ಮಕತೆಯೆಡೆಗೆ ಒಯ್ಯಲಿದೆ. ಆತ್ಮವಿಶ್ವಾಸ ಧೈರ್ಯವನ್ನು ವೃದ್ಧಿಸಲಿದೆ.
0: ನಮಗೆ ತಿಳಿದಿರುವ ಪ್ರಪಂಚದ ಆಚೆಗೆ ನಮ್ಮ ಸಾಗರದೊಂದಿಗೆ ಹೊಸ ಸಂಬಂಧವನ್ನು ಮರುಕಲ್ಪಿಸಿಕೊಳ್ಳಿ ಎಂಬ ವಿಶ್ವಸಂಸ್ಥೆ ಧ್ಯೇಯದೊಂದಿಗೆ ಇಂದು ವಿಶ್ವ ಸಾಗರ ದಿನಾಚರಣೆ. ನಿಷ್ಕ್ರಿಯ ಗ್ರಾಹಕರಿಂದ ಸಕ್ರಿಯ ಕರ್ಮಯೋಗಿ ರಕ್ಷಕರಾಗಿ ಬದಲಾಗುವ ಮನೋಭಾವ ಉದ್ದೀಪಿಸುವ ಮೂಲಕ ಸಮುದ್ರ ಮತ್ತು ನಮ್ಮ ನಡುವಿನ ಗ್ರಹಿಕೆಯ ಅಂತರವನ್ನು ಕುಗ್ಗಿಸಲು ಮಾನವತೆಯ ಸ್ಪರ್ಶ ನೀಡುವಂತೆ ಕರೆ ನೀಡಲಾಗಿದೆ. ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕು ಬಸವನಗರ ಗ್ರಾಮದ ಮರಂ ಕ್ವಾರಿಯ ಗುಂಡಿಯಲ್ಲಿ ಬಟ್ಟೆ ತೊಳೆಯುವಾಗ ಕಾಲುಜಾರಿ ಬಿದ್ದು 3 ಮೃತಪಟ್ಟಿದ್ದಾರೆ. ಮೃತರನ್ನು 35 ವರ್ಷದ ಗುಂಡಮ್ಮ, 9 ವರ್ಷದ ಸುಜಾತ ಹಾಗೂ 10 ವರ್ಷ ವಯಸ್ಸಿನ ಶಿವಲೀಲಾ ಎಂದು ಗುರುತಿಸಲಾಗಿದೆ. ವಡಗೇರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೈಋತ್ಯ ಮುಂಗಾರು ಚುರುಕುಗೊಂಡಿದ್ದು ಇಂದಿನಿಂದ 2-3 ದಿನಗಳ ಕಾಲ ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ 8 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಧಾರವಾಡ, ಬೆಳಗಾವಿ, ಹಾವೇರಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಪ್ರಕಟಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್ ಹೆಣ್ಣು ಮಕ್ಕಳ ಶೈಕ್ಷಣಿಕ ಅಭಿಯಾನಕ್ಕೆ 15 ವರ್ಷಗಳು ಪೂರ್ಣ. ರಾಯಚೂರು ಜಿಲ್ಲೆಯ 100 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಿಎಸ್ಆರ್ ನಿಧಿ ಅಡಿ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ ಉಚಿತ ವಿತರಣೆ. ವೆಲ್ನೆಸ್ ಸೆಂಟರ್ ಗ್ರಾಮೀಣರಿಗೆ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸ್ಥಳೀಯವಾಗಿ ಲಭ್ಯ. ಸಚಿವ ಪ್ರಹ್ಲಾದ್ ಜೋಶಿ. ಇಂದು ವಿಶ್ವ ಸಾಗರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಕಾರವಾರ ಭಾವಗೀತೆಗಳು ರಚನೆ.

ದರಾಬೇಂದ್ರೆಯವರ ರಚನೆಯನ್ನ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಇದೀಗ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಇನ್ನೊಂದು ಗೀತೆ, ರಚನೆ ಜಿ ಎಸ್ ಶಿವರುದ್ರಪ್ಪ.

0: ಭಾವಗೀತೆಗಳನ್ನ ಕೇಳಿತಿರಿ. ಆಕಾಶವಾಣಿ ಕಾರವಾರ.
1: ಹಸಿರೇ ಉಸಿರು, ಉಸಿರೇ ಬದುಕು, ಉಸಿರೆಲ್ಲ ಹಸಿರಾದಾಗ
2: ಉಸಿರಾಗುವೆ
1: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
2: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
1: ದಯವಿಟ್ಟು ಮನೆಗೊಂದು ಸಸಿ ನೆಡಿ. ರಾಜ ಶರ ವೇಗದ ಸರದಾರ, ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜೆ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.
3: ಯಾರು ಯಾರು ನೀ ಯಾರು
1: ಅಂತ ಕೇಳದ ರಾಜ.
4: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
5: ಇಲ್ಲ ಇಲ್ಲ, ನಾನು ಬದುಕಬೇಕು.
1: ಅದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ಉಳಿಸ್ರಿ.
4: ಇಲ್ಲಾಂದ್ರೆ ನನಗ್ ಕಂಪನಿ ಕೊಡ್ರಿ.

ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆ, ನಂತರ 7:35ಕ್ಕೆ ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿ, ಇಂದು ಒಪ್ಪಂದಕ್ಕೆ ಸಹಿ. ಚಂಡೀಗಢದಲ್ಲಿ ಇಂದು ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟನೆ. ಭಾರತದ ಆಕ್ಟ್ ಈಸ್ಟ್ ನೀತಿಯ ಪ್ರಮುಖ ಸ್ತಂಭ ಇಂಡೋನೇಷ್ಯಾ, ವಿದೇಶಾಂಗ ಸಚಿವಾಲಯ ಹೇಳಿಕೆ. ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿ, ಭಾರತಕ್ಕೆ 8

0: ಸೇರಿದಂತೆ ಒಟ್ಟು 16 ಪದಕ ಹಾಗೂ ಫ್ರೆಂಚ್ ಓಪನ್ ಟೆನಿಸ್ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೇವ್. ವಾರ್ತೆಗಳ ವಿವರ. ವಿಶ್ವದ ಅತಿದೊಡ್ಡ ಸಾರ್ವಜನಿಕ ಆರೋಗ್ಯ ವಿಮಾ ಯೋಜನೆಯಾದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಜಾರಿಗೊಳಿಸಲು ಪಶ್ಚಿಮ ಬಂಗಾಳ ಸಜ್ಜಾಗಿದೆ. ಈ ಮೂಲಕ ಈ ಯೋಜನೆಯನ್ನು ಅಳವಡಿಸಿಕೊಂಡ ದೇಶದ 36ನೇ ರಾಜ್ಯ ಎಂಬ ಹೆಗ್ಗಳಿಕೆಗೆ ಅದು ಪಾತ್ರವಾಗಲಿದೆ. ಯೋಜನೆಯ ಅನುಷ್ಠಾನಕ್ಕಾಗಿ ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರ ಇಂದು ನವದೆಹಲಿಯಲ್ಲಿ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಲಿವೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಹಾಗೂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಉಪಸ್ಥಿತಿಯಲ್ಲಿ ಈ ಒಪ್ಪಂದ ನಡೆಯಲಿದೆ. ಈ ಮಹತ್ವದ ನಿರ್ಧಾರದಿಂದಾಗಿ ಪಶ್ಚಿಮ ಬಂಗಾಳದ ಲಕ್ಷಾಂತರ ಅರ್ಹ ಫಲಾನುಭವಿಗಳಿಗೆ ಉಚಿತ ವೈದ್ಯಕೀಯ ಸೌಲಭ್ಯ ದೊರೆಯಲಿದ್ದು ದೇಶದಾದ್ಯಂತ ಯಾವುದೇ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವ ಸೌಲಭ್ಯವೂ ಲಭ್ಯವಾಗಲಿದೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಅರ್ಹ ಕುಟುಂಬಗಳಿಗೆ ದ್ವಿತೀಯ ಮತ್ತು ತೃತೀಯ ಹಂತದ ಆಸ್ಪತ್ರೆ ದಾಖಲಾತಿಗಾಗಿ ವಾರ್ಷಿಕ ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿವರೆಗೆ ಉಚಿತ ಆರೋಗ್ಯ ವಿಮೆ ಒದಗಿಸಲಾಗುತ್ತದೆ. ಇದು ಸಾರ್ವಜನಿಕರ ವೈದ್ಯಕೀಯ ವೆಚ್ಚದ ಹೊರೆಯನ್ನು ಗಣನೀಯವಾಗಿ ತಗ್ಗಿಸಲಿದೆ. ಕಾಮನ್ವೆಲ್ತ್ ಸಂಸದೀಯ ಸಂಸ್ಥೆ ಸಿಪಿಎಯ ಭಾರತೀಯ ವಲಯ 2ರ 3 ದಿನಗಳ ಪ್ರಾದೇಶಿಕ ಸಮ್ಮೇಳನವನ್ನು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಇಂದು ಚಂಡೀಗಢದಲ್ಲಿ ಉದ್ಘಾಟಿಸಲಿದ್ದಾರೆ. ಹರಿಯಾಣ ವಿಧಾನಸಭೆಯು ಈ ಬಾರಿಯ ಸಮ್ಮೇಳನಕ್ಕೆ ಆತಿಥ್ಯ ವಹಿಸಿದೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್, ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ಹರಿಯಾಣ ವಿಧಾನಸಭೆಯ ಸ್ಪೀಕರ್ ಹರ್ವಿಂದರ್ ಕಲ್ಯಾಣ್ ಸೇರಿದಂತೆ ದೇಶದ 15 ವಿವಿಧ ಶಾಸಕಾಂಗಗಳ ಸಭಾಪತಿಗಳು, ಉಪಸಭಾಪತಿಗಳು ಹಾಗೂ ಶಾಸಕರು ಭಾಗವಹಿಸಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಹರಿಯಾಣದ ಇತಿಹಾಸ ಮತ್ತು ಅಭಿವೃದ್ದಿಯನ್ನು ಬಿಂಬಿಸುವ ವಿಶೇಷ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಲಾಗುವುದು. ಬಳಿಕ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ, ರಾಜ್ಯಸಭೆ ಉಪಸಭಾಪತಿ ಹರಿವಂಶ್ ಹಾಗೂ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಸಾರ್ವಜನಿಕ ಭಾಗವಹಿಸುವಿಕೆ, ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಸಾಮೂಹಿಕ ಸಂಕಲ್ಪದ ಮೂಲಕ ಮಾತ್ರ ವಿಕಸಿತ ಭಾರತ 2047ರ ದೂರದೃಷ್ಟಿಯನ್ನು ಸಾಕಾರಗೊಳಿಸಲು ಸಾಧ್ಯ ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಾವೇಶವೊಂದರಲ್ಲಿ ಮಾತನಾಡಿದ ಅವರು, ದೇಶದ ಪ್ರಗತಿಯ ಪ್ರಯೋಜನಗಳು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ತಲುಪಬೇಕಾದರೆ ಉದ್ಯಮಶೀಲತೆ ಮತ್ತು ರಾಷ್ಟ್ರ ನಿರ್ಮಾಣದ ಕಾರ್ಯಗಳು ಜೊತೆಯಾಗಿ ಸಾಗಬೇಕು ಎಂದರು. ಭಾರತದ ಆಕ್ಟ್ ಈಸ್ಟ್ ನೀತಿಯಲ್ಲಿ ಇಂಡೋನೇಷ್ಯಾ ಅತ್ಯಂತ ಪ್ರಮುಖ ಸ್ತಂಭವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತ ಪ್ರವಾಸದಲ್ಲಿರುವ ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೋ ಅವರು ನವದೆಹಲಿಯಲ್ಲಿ ನಿನ್ನೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ 8ನೇ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿ ಮಾತುಕತೆ ನಡೆಸಿದ ಬೆನ್ನಲ್ಲೇ ಸಚಿವಾಲಯ ಈ ಹೇಳಿಕೆ ನೀಡಿದೆ. ಉಭಯ ದೇಶಗಳ ನಡುವಿನ ನಾಗರಿಕ ಸಂಬಂಧಗಳನ್ನು ಸ್ಮರಿಸಿದ ಸಚಿವಾಲಯವು, ಭಾರತ ಇಂಡೋನೇಷ್ಯಾ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಸಾಂಪ್ರದಾಯಿಕ ಹಾಗೂ ನೂತನ ವಲಯಗಳಲ್ಲಿ ಮತ್ತಷ್ಟು ಬಲಗೊಳ್ಳುತ್ತಿದೆ ಎಂದು ತಿಳಿಸಿದೆ. 2025ರ ಜನವರಿಯಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೊ ಸುಬಿಯಾಂಟೊ ಅವರು ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ನಡೆಸಿದ ಮಾತುಕತೆಯು ದ್ವಿಪಕ್ಷೀಯ ಸಂಬಂಧಕ್ಕೆ ಹೊಸ ವೇಗ ನೀಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಾದೇಶಿಕ ಹಾಗೂ ಜಾಗತಿಕ ವಿದ್ಯಮಾನಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಂಡ ಉಭಯ ನಾಯಕರು ಮುಂಬರುವ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾಕ್ಕೆ ಕೈಗೊಳ್ಳಲಿರುವ ಭೇಟಿಯು ಉಭಯ ದೇಶಗಳ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.

0: ಇಪ್ಪತ್ತೊಂದರಂದು ನಡೆಯಲಿರುವ ನೀಟ್ ಯುಜಿ 2026 ಮರುಪರೀಕ್ಷೆಯ ಪರೀಕ್ಷಾ ನಗರ ಮಾಹಿತಿ ಚೀಟಿಯನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಬಿಡುಗಡೆ ಮಾಡಿದೆ. ಸಂಸ್ಥೆ ಹೊರಡಿಸಿದ ಸಾರ್ವಜನಿಕ ಸೂಚನೆಯ ಪ್ರಕಾರ ಭಾರತದ 551 ನಗರಗಳಲ್ಲಿ ಮತ್ತು ವಿದೇಶದಲ್ಲಿರುವ 14 ನಗರಗಳಲ್ಲಿ ಮರುಪರೀಕ್ಷೆಯನ್ನು ಮಧ್ಯಾಹ್ನ 2ರಿಂದ ಸಂಜೆ 5:15ರವರೆಗೆ ಪೆನ್ ಮತ್ತು ಪೇಪರ್ ವಿಧಾನದಲ್ಲಿ ನಡೆಸಲಾಗುವುದು. ಪರೀಕ್ಷಾ ನಗರ ಮಾಹಿತಿ ಚೀಟಿಯು ಪ್ರವೇಶ ಪತ್ರವಲ್ಲ. ಇದನ್ನು ಅಭ್ಯರ್ಥಿಗಳಿಗೆ ಅವರ ಪರೀಕ್ಷಾ ಕೇಂದ್ರ ಇರುವ ನಗರದ ಬಗ್ಗೆ ತಿಳಿಸಲು ಮಾತ್ರ ನೀಡಲಾಗುತ್ತಿದೆ ಎಂದು ಎನ್ಟಿಎ ಸ್ಪಷ್ಟಪಡಿಸಿದೆ. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ಮತ್ತೊಂದು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ. ಪಕ್ಷವು ಮಧ್ಯಪ್ರದೇಶದಿಂದ ಮಹೇಶ್ ಕೆವಾತ್ ಮತ್ತು ಕರ್ನಾಟಕದಿಂದ ಡಾ ಎಂ ನಾಗರಾಜ ಅವರನ್ನು ಕಣಕ್ಕಿಳಿಸಿದೆ. ಕರ್ನಾಟಕದಲ್ಲಿ ವಿಧಾನ ಪರಿಷತ್ತಿನ ಚುನಾವಣೆಗೆ ಲಿಂಗರಾಜ್ ಪಾಟೀಲ್ ಮತ್ತು ರಘು ಕೌಟಿಲ್ಯ ಅವರನ್ನು ಅಭ್ಯರ್ಥಿಗಳೆಂದು ಪಕ್ಷ ಘೋಷಿಸಿದೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಸರ್ಕಾರವು ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ನಡೆಸಿದೆ. ಕಳೆದ 12 ವರ್ಷಗಳಲ್ಲಿ ಕೈಗೊಂಡ ದೃಢ ನೀತಿಗಳಿಂದಾಗಿ ಭಾರತವು ಪರಿಸರ ಮತ್ತು ಹವಾಮಾನ ಸಂರಕ್ಷಣೆಯಲ್ಲಿ ಮಹತ್ವದ ಪರಿವರ್ತನೆ ಸಾಧಿಸಿದೆ. 2014ರ ನಮಾಮಿ ಗಂಗಾ ಯೋಜನೆಯಡಿ 355 ಕಾಮಗಾರಿಗಳು ಪೂರ್ಣಗೊಂಡಿದ್ದು ಗಂಗಾ ನದಿಯ ಸ್ವಚ್ಛತೆಯಲ್ಲಿ ಪ್ರಗತಿ ಕಂಡುಬಂದಿದೆ. ಏಪ್ರಿಲ್ 8ರ ಕದನ ವಿರಾಮದ ನಂತರ ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ. ಇರಾನ್ನ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆಯು ಈ ದಾಳಿಯನ್ನು ದೃಢಪಡಿಸಿದೆ. ಇರಾನ್ ದಾಳಿಯ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತನಾಡಿ ಯಾವುದೇ ರೀತಿಯ ಪ್ರತಿಕಾರದ ಜಂಟಿ ದಾಳಿ ನಡೆಸದಂತೆ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಇರಾನ್ ಕ್ಷಿಪಣಿ ದಾಳಿಯನ್ನು ತಕ್ಷಣ ನಿಲ್ಲಿಸಿ ಮತ್ತೆ ಶಾಂತಿ ಮಾತುಕತೆಗೆ ಮರಳಬೇಕು ಎಂಬುದು ತಮ್ಮ ಆಶಯವಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೂರ್ನಿಯ ಪುರುಷರ ವಿಭಾಗದ ಫೈನಲ್ನಲ್ಲಿ ಇಟಲಿಯ ಫ್ಲೆವೆಯೋ ಕೊಬೋಲಿ ವಿರುದ್ದ ಜಯ ಸಾಧಿಸಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ತಮ್ಮ ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಫೈನಲ್ಸ್ನಲ್ಲಿ ಜ್ವೆರೆವ್ 4:20 ನಡೆದ ಹಣಾಹಣಿಯಲ್ಲಿ 6-1, 4-6, 6-4, 6-7, 6-1 ಸೆಟ್ಗಳಿಂದ ಜಯ ದಾಖಲಿಸಿದ್ದಾರೆ. ಮಂಗೋಲಿಯಾದಲ್ಲಿ ನಡೆದ ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತೀಯ ಕುಸ್ತಿಪಟುಗಳು ಉತ್ತಮ ಪ್ರದರ್ಶನ ನೀಡಿದ್ದು ಅಂತಿಮ ದಿನವಾದ ನಿನ್ನೆ 2 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡು ತಮ್ಮ ಅಭಿಯಾನವನ್ನು ಸಂಪನ್ನಗೊಳಿಸಿದ್ದಾರೆ. ಇದರೊಂದಿಗೆ ಭಾರತ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕಗಳನ್ನು ಜಯಿಸಿ ಉತ್ತಮ ಸಾಧನೆ ಮಾಡಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿ, ಇಂದು ಒಪ್ಪಂದಕ್ಕೆ ಸಹಿ. ಚಂಡೀಗಢದಲ್ಲಿ ಇಂದು ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟನೆ. ಭಾರತದ ಆಕ್ಟ್ ಈಸ್ಟ್ ನೀತಿಯ ಪ್ರಮುಖ ಸ್ತಂಭ ಇಂಡೋನೇಷ್ಯಾ, ವಿದೇಶಾಂಗ ಸಚಿವಾಲಯ ಹೇಳಿಕೆ. ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿ, ಭಾರತಕ್ಕೆ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕ. ಹಾಗೂ ಫ್ರೆಂಚ್ ಓಪನ್ ಟೆನ್ನಿಸ್, ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ.

0: ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮುಂಗಾರು ಮಳೆ ಚಿತ್ರದ ಗೀತೆಯನ್ನ ಕೇಳಿದಿರಿ. ಈ ಗೀತೆಗೆ ಯೋಗರಾಜ್ ಭಟ್ ಅವರ ಸಾಹಿತ್ಯ ಹಾಗೂ ಮನೋಮೂರ್ತಿಯವರ ಸಂಗೀತವಿತ್ತು.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ

0: ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಆತ್ಮೀಯ ಚಿತ್ರದ ಗೀತೆ ಹಾಡಿದ್ದಾರೆ ಚಿನ್ಮಯ್, ಗೀತರಚನೆ ಜಯಂತ್ ಕೈಕಿಣಿ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
5: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಸೈನಿಕ ಚಿತ್ರದ ಗೀತೆ ಹಾಡಿದ್ದಾರೆ ಹರಿಣಿ. ಗೀತರಚನೆ ಕೆ ಕಲ್ಯಾಣ್, ಸಂಗೀತ ದೇವಾ.

ಚಿತ್ರಗೀತೆಗಳನ್ನ ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ. ಈಗ ಸಮಯ 8:00. ಇನ್ನು ಮುಂದೆ ಮೊದಲಿಗೆ ಹಿಂದಿ ಹಾಗೂ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕಳೆದ ದಿನಗಳಲ್ಲಿ ಆಕಾಶವಾಣಿಯ ರಚನಾ ವ್ಯವಸ್ಥೆಯ ಬಗ್ಗೆ ನಾವು ಮಾಹಿತಿಯನ್ನ ಪಡ್ಕೊಂಡ್ವಿ. ಈಗ ಇನ್ನು ಮುಂದೆ ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮ ಪ್ರಕಾರಗಳು ಹಾಗೂ ಸಾಧನೆಗಳ ಕುರಿತು ಮಾಹಿತಿಯನ್ನ ತಿಳ್ಕೊಳ್ಳೋಣ. 2005 ಈಚೆಗೆ ಎಫ್ಎಂ ವಾಹಿನಿಗಳು ಹೆಚ್ಚಿದ ನಂತರ ಬಾನುಲಿ ಕಾರ್ಯಕ್ರಮಗಳೆಂದರೆ ನೇರ ಪ್ರಸಾರಗಳು, ಚಾಟ್ ಶೋಗಳು, ಟಾಕ್ ಶೋಗಳು, ಫೋನ್ ಇನ್ ಫೋನ್ ಔಟ್ಗಳು ಎಂಬ ಅಭಿಪ್ರಾಯ ಜನಸಾಮಾನ್ಯರೂ ಸೇರಿದಂತೆ ಮಾಧ್ಯಮ ವಿದ್ಯಾರ್ಥಿಗಳದ್ದೂ ಕೂಡ ಆಗಿತ್ತು. ಆಕಾಶವಾಣಿ ಕಳೆದ 8 ದಶಕಗಳಿಂದ ಪ್ರಸಾರ ಮಾಡುತ್ತಿರುವ ವಿವಿಧ ಬಗೆಯ ವಿವಿಧ ಕೇಳುಗ ವರ್ಗವನ್ನು ಹೊಂದಿರುವ ಕಾರ್ಯಕ್ರಮಗಳ ಬಗ್ಗೆ ಇಂದಿನ ಪೀಳಿಗೆಯವರಿಗೆ ಮಾಹಿತಿ ಇರುವುದು ಕಡಿಮೆ. ರೇಡಿಯೋ ಅಂದರೆ ಎಫ್ಎಂ ಎಂಬ ಕಾಲು ಭಾಗ ಸತ್ಯವನ್ನೇ ಈ ತಲೆಮಾರಿನ ಮಾಧ್ಯಮ ವಿದ್ಯಾರ್ಥಿಗಳು ನಂಬಿದ್ದಾರೆ ಎಂಬುದು ಅನೇಕ ಮಾಧ್ಯಮ ಅಧ್ಯಾಪಕರ ಅಳಲು ಕೂಡ. ಆಕಾಶವಾಣಿಯ ದಿನವಹಿ ಕಾರ್ಯಕ್ರಮಗಳಲ್ಲಿ ಅನೇಕ ಬಗೆಯ ಕಾರ್ಯಕ್ರಮಗಳಿವೆ. ಅವುಗಳನ್ನು ಸ್ಥೂಲವಾಗಿ ಸಂಗೀತ ಹಾಗೂ ಮಾತು ಅಂದರೆ ಮ್ಯೂಸಿಕ್ ಮತ್ತು ಸ್ಪೋಕನ್ ವರ್ಡ್ಸ್ ಎಂದು ವಿಂಗಡಿಸಲಾಗಿದೆ. ಈ ಸಂಗೀತದ ವಿಭಾಗ ಬಹಳ ವಿಶಾಲವಾದ ವಿಭಾಗವಾಗಿದ್ದು ಆಕಾಶವಾಣಿಯಲ್ಲಿ ಪ್ರಸಾರಗೊಳ್ಳುವ 40% ಭಾಗ ಸಂಗೀತ ಕಾರ್ಯಕ್ರಮಗಳಿಂದ ಕೂಡಿದೆ. ಇದರಲ್ಲಿ ಕರ್ನಾಟಕ ಹಾಗೂ ಹಿಂದೂಸ್ತಾನಿ ಎರಡೂ ಸಂಗೀತಗಳು ಸೇರಿದಂತೆ ಲಘು ಸಂಗೀತ, ಇದರಲ್ಲಿ ಭಾವಗೀತೆ, ದೇವರನಾಮ, ವಚನಗಳು, ಜನಪದ ಸಂಗೀತ, ಯಕ್ಷಗಾನ, ಈ ಎಲ್ಲ ಪ್ರಕಾರಗಳನ್ನು ಆಕಾಶವಾಣಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ. ಈ ಎಲ್ಲ ವಿಭಾಗಗಳ ಹಾಡುಗಾರಿಕೆ ಹಾಗೂ ವಾದ್ಯ ವಾದನಗಳು ಕೂಡ ಇದರಲ್ಲಿ ಸೇರಿವೆ. ಕಾರ್ಯಕ್ರಮಗಳನ್ನು ನೀಡುವ ಮೊದಲು ಆಕಾಶವಾಣಿ ಧ್ವನಿ ಪರೀಕ್ಷೆಯ ಮೂಲಕ ಸಂಗೀತಗಾರರ ಆಯ್ಕೆ ಮಾಡುತ್ತದೆ. ಇದಕ್ಕಾಗಿ ಕೇಂದ್ರಗಳಲ್ಲಿ ಅರ್ಜಿಗಳ ಸಂಖ್ಯೆಯ ಮೇರೆಗೆ ಕಾಲಕಾಲಕ್ಕೆ ಧ್ವನಿ ಪರೀಕ್ಷೆಯನ್ನು ಆಯೋಜಿಸಲಾಗುತ್ತದೆ. ಆಕಾಶವಾಣಿಯಲ್ಲಿ ಮೊದಲು ಸಂಗೀತಕ್ಕೆ ಧ್ವನಿ ಪರೀಕ್ಷೆ ಇರಲಿಲ್ಲ. ವ್ಯವಸ್ಥಿತ ಧ್ವನಿ ಪರೀಕ್ಷಾ ಪದ್ಧತಿ ಜಾರಿಗೆ ಬರುವ ಮೊದಲು ನಿಲಯದ ಸಂಗೀತವನ್ನು ಬಲ್ಲ ಅಧಿಕಾರಿಗಳೇ ತಮಗೆ ಸೂಕ್ತವೆನಿಸಿದ ಕಲಾವಿದರಿಗೆ ಪ್ರಸಾರದ ಅವಕಾಶ ಕಲ್ಪಿಸಿಕೊಡುತ್ತಿದ್ದರು. ಆಗ ಕೆಲ ಕೇಂದ್ರಗಳಿಂದ ವ್ಯವಸ್ಥಿತವಾದ ಪರೀಕ್ಷಾ ಪ್ರಕ್ರಿಯೆಗಾಗಿ ಒತ್ತಡ ಬಂದಿತು. ಅದರ ಫಲವಾಗಿ 1950 ಆರಂಭದಲ್ಲಿ ಎಲ್ಲ ನಿಲಯಗಳಿಗೂ ಅನ್ವಯವಾಗುವ ಧ್ವನಿ ಪರೀಕ್ಷಾ ಪದ್ಧತಿ ಆರಂಭವಾಯಿತು. ಇದಕ್ಕಾಗಿ ಕೇಂದ್ರ ಧ್ವನಿ ಪರೀಕ್ಷಾ ಬೋರ್ಡ್ ಒಂದನ್ನು ರಚಿಸಲಾಗಿದೆ. ಅದರಲ್ಲಿ ಸಂಗೀತದ ಎಲ್ಲ ಪ್ರಕಾರಗಳನ್ನು ಪ್ರತಿನಿಧಿಸುವ ತಜ್ಞರು ಇರುತ್ತಾರೆ. ಇದರಲ್ಲಿ ಮುಖ್ಯವಾಗಿ ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತದ ವಿಭಾಗಗಳಿವೆ. ಧ್ವನಿ ಪರೀಕ್ಷೆಗೆ ಅರ್ಜಿ ಹಾಕಿಕೊಂಡವರು ಮೊದಲು ಸ್ಥಳೀಯ ಪ್ಯಾನಲ್ಲಿನ ಮುಂದೆ ಪ್ರದರ್ಶನವನ್ನು ನೀಡಬೇಕು. ಇಲ್ಲಿ ತೇರ್ಗಡೆಯಾದವರ ಧ್ವನಿ ಮುದ್ರಿಕೆಗಳನ್ನು ಆಡಿಷನ್ ಬೋರ್ಡಿನ ಪರೀಕ್ಷೆಗಾಗಿ ಕಳುಹಿಸಲಾಗುತ್ತದೆ. ಎಲ್ಲ ಹಂತದಲ್ಲೂ ಅಭ್ಯರ್ಥಿಗಳ ಹೆಸರುಗಳನ್ನು ಗೌಪ್ಯವಾಗಿರಿಸಿ ಕೇವಲ ಕ್ರಮ ಸಂಖ್ಯೆಗಳಿಂದ ಮಾತ್ರ ಧ್ವನಿ ಮುದ್ರಣಗಳನ್ನು ಕೇಳಿಸುವ ಪದ್ಧತಿ ಜಾರಿಯಲ್ಲಿದೆ. ಧ್ವನಿ ಪರೀಕ್ಷೆಗಳಲ್ಲಿ ತೇರ್ಗಡೆಯಾದವರು ಆಕಾಶವಾಣಿಯ ಬಿ ಶ್ರೇಣಿಯ ಕಲಾವಿದರಾಗುತ್ತಾರೆ. ಅಪರೂಪವಾಗಿ ಉತ್ತಮ ಪ್ರತಿಭೆಗೆ ಆರಂಭದಲ್ಲೇ ಬಿ ಹೈ ಶ್ರೇಣಿಯು ಸಿಗುವುದುಂಟು. ಅವರಿಗೆ ಆಕಾಶವಾಣಿಯಲ್ಲಿ ಹಾಡುವ ಅಥವಾ ವಾದ್ಯವಾದಲ್ಲಿ ನುಡಿಸುವ ಅವಕಾಶ ದೊರೆಯುತ್ತದೆ. ಆ ನಂತರದ 5 ವರ್ಷಗಳ ಅವಧಿಯಲ್ಲಿ ಅವರು ತಮ್ಮ ಉತ್ತಮ ಸಾಧನೆಯಿಂದ ಶ್ರೇಣಿಯಲ್ಲಿ ಬಿ ಹೈಗೆ ತೇರ್ಗಡೆ ಹೊಂದಬೇಕಾಗುತ್ತದೆ. ಇದಕ್ಕಾಗಿ ಮತ್ತೊಮ್ಮೆ ಅವರು ಧ್ವನಿ ಪರೀಕ್ಷೆಗೆ ಒಳಪಡಬೇಕು. ಇದರ ಫಲಿತಾಂಶ ಧ್ವನಿ ಪರೀಕ್ಷಾ ಮಂಡಳಿಯು ನೀಡಿದ ತೀರ್ಪಿನನ್ವಯ ದೊರೆಯುತ್ತದೆ. ಅದರಂತೆ ಎ ಶ್ರೇಣಿಗೂ ಪರೀಕ್ಷೆ ನಡೆಯುತ್ತದೆ. ಎ ಟಾಪ್ ಶ್ರೇಣಿ ಕಲಾವಿದರ ಪ್ರತಿಭೆಗೆ ಅನುಗುಣವಾಗಿ ನೀಡಲ್ಪಡುತ್ತದೆ. ಇದೇ ಅತ್ಯುಚ್ಚ ಶ್ರೇಣಿ. ಆಕಾಶವಾಣಿ ನೀಡುವ ಈ ಶ್ರೇಣಿ ಸಂಗೀತ ಕ್ಷೇತ್ರದಲ್ಲಿ ಬಹಳ ಮಹತ್ವದ್ದು ಹಾಗೂ ಸಂಗೀತಗಾರರ ವೈಯಕ್ತಿಕ ಸಾಧನೆಯ ಅಳತೆಗೋಲು ಎಂದು ಸಂಗೀತ ವಲಯಗಳಲ್ಲಿ ಪರಿಗಣಿಸಲ್ಪಟ್ಟಿದೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
3: ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು.
2: ಕೇಳಿ ನಿವೃತ್ತ ಸಾರ್ವಜನಿಕ ಸಂಪರ್ಕಾಧಿಕಾರಿ

0: ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ.
1: ನಿನ್ನ ಕಂಡಾಗ ಸಂತೋಷವೇನು.
2: ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬ ವಿಜ್ಞಾನಿ, ಒಬ್ಬ ಸಂಪರ್ಕಾಧಿಕಾರಿ, ಒಬ್ಬ ಸಾಹಿತಿ. ಆಕಾಶವಾಣಿಗೆ 90 ತುಂಬಿದ ಸಂದರ್ಭದಲ್ಲಿ ನಮಗೆ ಮುಖಾಮುಖಿ ಆಗ್ತಾ ಇದ್ದಾರೆ ಅವರು, ಡಾಕ್ಟರ್ ಜಯಪ್ರಕಾಶ್ ರಾವ್. ಸರ್ ನಮಸ್ಕಾರ.
3: ನಮಸ್ಕಾರ ಸರ್.
2: ನೀವು ಬಹಳ ಹಿಂದಿನಿಂದನೂ ಕೂಡ ಆಕಾಶವಾಣಿಯನ್ನ ಕೇಳ್ತಾ ಬಂದಿದ್ದೀರಿ. ಈ ಆಕಾಶವಾಣಿ ಅಂತಂದ್ರೆ ಇಷ್ಟು ಪ್ರಭಾವಿತವಾದಂತಹ ಮಾಧ್ಯಮ, ಈ ಮಾಧ್ಯಮದಿಂದ ನಮಗೆ ವೃತ್ತಿನಲ್ಲಿ ಏನೇನು ಸಹಾಯಕಾರಿ ಆಯಿತು? ಈಗ ತಾವು ಸಂಪರ್ಕಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ರಿ, ಹೇಗೆ ರೇಡಿಯೋ ಕೇಳ್ತಿದ್ರಿ, ಆ ಅನುಭವಗಳು ನಿಮಗೆ ನೆನಪಿದೆಯಾ?
3: ಖಂಡಿತವಾಗಿ ಅದು ನಮಗೆ ನೆನಪಿದೆ. ನಾವೆಲ್ಲ ಮೂಲತಃ ಹಳ್ಳಿ ಮೂಲದಿಂದ ಬಂದವರು, ಗ್ರಾಮೀಣ ವಲಯದಲ್ಲಿ ಶಾಲೆಗೆ 6 ಕಿಲೋಮೀಟರ್ ನಡ್ಕೊಂಡು, ನಮಗೆ ಆಗ ಹೊರಗಿನ ಪ್ರಪಂಚಕ್ಕಿದ್ದ ಏಕಮಾತ್ರ ಜ್ಞಾನದ ಕುಂಡಿ ಅಂತ ಹೇಳಿದ್ರೆ ಆಕಾಶವಾಣಿ. ಹೀಗಾಗಿ ನಮಗೆ ವಾರ್ತಾ ಘೋಷಕರ ಹೆಸರು, ವಾರ್ತೆಯನ್ನು ಓದುವ ಶೈಲಿ, ಆಮೇಲೆ ಅಷ್ಟು ಕಡಿಮೆ ಅವಧಿಯಲ್ಲಿ ಹಲವು ವಾರ್ತೆಗಳನ್ನು ಬಿತ್ತರಿಸುವ ಅವರ
2: ಪ್ರೌಢಿಮೆ ಆಗಲಿ
3: ಖುಷಿ ಆಗ್ತಿತ್ತು. ಆಮೇಲೆ ಆ ಮಾತುಗಾರಿಕೆಯನ್ನು ನಾವು ಎಲ್ಲೋ ಒಂದು ಕಡೆ ನಮಗೆ ಅದು ಪ್ರೇರಣೆ ನೀಡ್ತಿತ್ತು. ಅಂದ್ರೆ ವಿಷಯ ತುಂಬಾ ಇದ್ರೂ ಕೂಡ ಕಡಿಮೆ ಅವಧಿಯಲ್ಲಿ ಆಯ್ದ ಶಬ್ದಗಳಲ್ಲಿ ಭಾಷೆಯನ್ನು ದುಡಿಸಿ ಮಾತಾಡೋದು, ಮತ್ತೆ ಆ ಧ್ವನಿಯ ಏರಿಳಿತ, ಇದು ಮುಖ್ಯ. ನಾವು ಉದ್ಘೋಷಕರಂತ ನಾವು ಮಕ್ಕಳಾಗಿರುವಾಗಲೇ ನಾನು ಕಂಡ್ಕೊಂಡಿದ್ದೆ. ಎರಡನೇದು ಕ್ರಿಕೆಟ್ ಅಂತ ಎಲ್ಲ ನಮ್ಮ ಉತ್ಸಾಹ ಇದ್ದದ್ದು ಆಕಾಶವಾಣಿಯ ಕಾಮೆಂಟ್ರಿ. ಯಾಕೇಳಿದ್ರೆ ನಾವು ಈಗ ಟಿವಿಯನ್ನಾದ್ರೂ ಕಣ್ಣು ಹಾಯಿಸಿ ಆಚೆ ಹೋಗಿ ಕಾಫಿ ಕುಡಿದು ಬಂದೆವು. ಆ ದಿನಗಳಲ್ಲಿ ದೊಡ್ಡ ಒಂದು ಮ್ಯಾಚ್ ಆಗ ಆಕಾಶವಾಣಿಯ ರೇಡಿಯೋದಲ್ಲಿ ಎದುರೇ ನಾವು ಜಂಡ ಹುಡ್ತಿದ್ದೆವು.
2: ಎತ್ಕೊಂಡು ಹೋಗೋದಿತ್ತಂತಂದ್ರೆ ಆ ಟೀ ಕುಡಿಯೋ ಅಂಗಡಿ ತನಕ ನಮ್ಮ ಜೊತೆಗೆ ಬರ್ತದೆ.
3: ಹೌದು,
2: ಟೀ ಹೊತ್ಕೊಂಡು ಹೋಗಕ್ಕಾಗಲ್ಲ.
3: ಹೌದು, ವೇಗದ ಬೌಲರ್ ಅವ, ಅಲ್ಲಿನ ಕ್ರೀಸ್ನಿಂದಲೇ ದಾಟಿ ಅವನದೇ ಆದ ಶೈಲಿಗಳಲ್ಲಿ ವಿವರಣೆ ಕೊಡ್ತಾರೆ, ನಾವು ಕೇಳ್ತೇವೆ. ಆ ಬಾಲ್ ಹೇಗೆ ಜಿಗಿದು ದಾಂಡಿಗಿನ ಕಡೆಗೆ ನುಗ್ಗುತ್ತದೆ, ಆಮೇಲೆ ಅದನ್ನು ಎದುರಿಸಿ ಹೇಗೆ ಅದನ್ನು ಹಿಮ್ಮಡಿಯನ್ನು ಹಿಂದೆ ಇಟ್ಟು ಮುಂದೆ ಹೋಗಿ ಅದನ್ನು ದಾಪು ಕಾಲದಲ್ಲಿ ಹೊಡಿತಾನಲ್ಲ, ಆಮೇಲೆ ಅದು ಬೌಂಡ್ರಿ ಲೈನಿಗೆ ಮುಟ್ಟುವಂತದ್ದು, ಅವಾಗ ನಮ್ಗೆ ಅದು ಸಿಕ್ಸರ್ ಆ ಬೌಂಡ್ರಿ ಎಂಬುವ ತವಕ.
2: ಹೌದು,
3: ಸಿಕ್ಸರೇ ಆಗ್ಲಿ ಅಂತ, ನಮ್ಮ ವಿರುದ್ಧ ಆಗಿರುವವರ ಹತ್ರ ಅದು ಬೌಂಡ್ರಿ ಆಗಬಾರದು, ಸಿಕ್ಸರ್ ಆಗಬಾರದು ಅಂತ. ಇದೆಲ್ಲ ಅವರ ಮಾತುಗಾರಿಕೆ ಏನು ನಾವು ರೇಡಿಯೋದಲ್ಲಿ ಕೇಳ್ತೇವಲ್ಲ, ಅಷ್ಟೊಂದು ಆಶ್ಚರ್ಯಚಕಿತರಾಗಿ ನಮಗೆ ಮಾಡ್ತಾ ಇದ್ರು. ಹಲವು ಸಂಗೀತದ ಪ್ರಾಕಾರಗಳನ್ನು ನಾವು ಕಂಡುಕೊಂಡದೇ ಆಕಾಶವಾಣಿ. ಬೆಳಗಿನ ಕಾರ್ಯಕ್ರಮ ಪ್ರಾರಂಭವಾಗ ಮೊದಲು ನೀವು ಸಿಗ್ನೇಚರ್ ಟೋನ್ ಅಂತ
2: ಹೇಳ್ತಾರೆ,
3: ಆ ಮುಖ್ಯ ವಾಹಿನಿ ನನ್ನ ಕಿವಿಯಲ್ಲಿ ಇನ್ನೂ ಕೇಳ್ತಾ ಉಂಟು. ಇದು ಆಕಾಶವಾಣಿ ಬೆಂಗಳೂರು ಸಹಪ್ರಸಾರ ಅಂತ ಹೇಳಿದ ಕೂಡಲೇ ನಾವು ಸಿದ್ಧರಾಗ್ತೇವೆ ಕೇಳಿ.
2: ಹೌದೌದು,
3: ವಾರ್ತೆಗಳಿಗೆ ಅಂತೂ ಇದು ನಮಗೆ ಬಹಳ, ಎಲ್ಲಾ ದೇಶ ಜಗತ್ತಿನ ವಾರ್ತೆಗಳಿಗೆ ನೆರವು ಕೊಡ್ತಿತ್ತು. ಒಂದು ಲೆಕ್ಕದಲ್ಲಿ ನಮ್ಮ ಅಧ್ಯಯನಶೀಲತೆ ಜಾಸ್ತಿ ಮಾಡಿದರು. ನಮ್ಮ ಏನು ಹೇಳ್ತದೆ ಇಂಟೆಲಿಜೆನ್ಸ್, ವಿಚಾರ ಸಂಪತ್ತನ್ನು, ಕ್ರಿಕೆಟ್ ಇರ್ಬೋದು, ಸಂಗೀತ ಇರ್ಬೋದು, ಸಿನಿಮಾ ಇರ್ಬೋದು, ವಿವಿಧ ಹೆಸರುಗಳಿರ್ಬೋದು ದೇಶದ್ದು, ಇದೆಲ್ಲ ನಮ್ಗೆ ನಾವು ಆಕಾಶವಾಣಿಯಲ್ಲೇ ಕೇಳ್ತದ್ದು.
2: ಹೌದೌದು, ಅಂದ್ರೆ ಪ್ರತಿಯೊಬ್ಬರಿಗೂ ವೇದಿಕೆ ಅದು.
3: ಹೌದು,
2: ಜಾನಪದ ಕಲಾವಿದರಾಗಿರ್ಬೋದು, ಸಂಗೀತಗಾರರಾಗಿರ್ಬೋದು, ಭಾಷಣಕಾರರಾಗಿರ್ಬೋದು, ಕಾದಂಬರಿಕಾರರಾಗಿರ್ಬೋದು, ಎಲ್ಲಾ ಪ್ರಕಾರದ ವಿಚಾರಗಳನ್ನ ಇಂಥದ್ದು ಒಂದು ವಿಷಯ ಬಿಟ್ಟೇ ಇಲ್ಲ.
3: ಹೌದು, ಆಮೇಲೆ ಆಗ ಕ್ಯಾಸೆಟ್ ನ ಪ್ರಪಂಚ ಬಂದಿರಲಿಲ್ಲ ನಮಗೆ. ಒಂದು ವೇಳೆ ಥಿಯೇಟರ್ನಲ್ಲಿ ಹೋಗಿ ನೋಡಿ ಸಿನಿಮಾಗಳನ್ನು, ಅಲ್ಲಿರೋ ಸಂಗೀತವನ್ನು ಆಸ್ವಾದಿಸಿ ಹೊರಗೆ ಬಂದಾಗ ಮತ್ತೆ ಕೇಳಬೇಕಂತ ಹೇಳಿದ್ರೆ ನಮಗೆ ಆಕಾಶವಾಣಿಯಲ್ಲಿ ಕೇಳ್ತಾ ಇದ್ದವು. ನೀವು ಬಯಸಿದ ಹಾಡು ಅಥವಾ ನೀವು ಮರೆತ ಹಾಡು ಅಂತ ಹಿಂದಿಯಲ್ಲಿ ನಮಗೆ ಇಷ್ಟು ಖುಷಿ ಆಯ್ತು ಹೇಳಿದ್ರೆ, ಒಂದು ತನ್ನ ತಾವು ಮಾತಾಡುವ ಶೈಲಿ, ವಿಚಾರಧಾರೆ, ಇದೆಲ್ಲ ಅದರಲ್ಲಿ ಸ್ವಲ್ಪ ಪಾಸ್ ಕೊಡ್ತಾರೆ, ಅವರು ಮೌನವಾಗಿರ್ತಾರೆ, ಇವೆಲ್ಲ ಮೇಳೈಸಿ ಮಾತುಗಾರಿಕೆ ಎಂಬುದು ಎಷ್ಟು ಮುದ ಕೊಡ್ತದೆ ಮನಸ್ಸಿಗೆ ಅಂತ ಹೇಳಿದ್ರೆ, ನಮ್ಮ ಶೇಕಡ 100 ನಮ್ಮ ಚಿತ್ತ ಆ ಕಡೆ ಇರ್ತದೆ,
2: ಕಲ್ಪನೆಗೆ ಅನುವು ಮಾಡಿಕೊಡ್ತದೆ.
3: ಹೌದು
2: ಹೌದು,
3: ಹಾಗಾಗಿ ಈ ನಾವು ನಮ್ಮ ವಾರ್ತಾ ಮಾಧ್ಯಮ ಅಲ್ಲದೆ ನಮ್ಮ ಮನೋರಂಜನಾ ಕೇಂದ್ರವಾಗಿ ಕೂಡ ನಾವು ತಗೊಂಡಿದ್ದೆವು. ನಮ್ಮ ಜೀವನದಲ್ಲಿ ಎಷ್ಟು ಹಾಸೋಕಾಗಿತ್ತು ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ನಮಗೆ ಪಾಕೆಟ್ ರೇಡಿಯೋ ಬಂದ್ಮೇಲೆ ನಮ್ಮ ಜೋಬಲ್ಲಿ ಅವ್ರಿಗೆ ಪಾಕೆಟ್ ರೇಡಿಯೋ ಆಯ್ತು.
2: ಹೌದು, ಇವತ್ತು ಮೊಬೈಲ್ ಇದೆ, ಹಂಗ ಅವಾಗ ಪಾಕೆಟ್ ರೇಡಿಯೋ ಇರ್ತಿತ್ತು.
3: ಹೌದು, ಈ ಪಾಕೆಟ್ ರೇಡಿಯೋಗಳು ಯಾರಿಗೂ ಹಾನಿ ಇರಲಿಲ್ಲ, ಯಾವುದೇ ತೊಂದರೆಗಳಿರಲಿಲ್ಲ, ನಾವು ಹಾಯಾಗಿದ್ದೆವು. ಮತ್ತೆ ಸಂಗೀತ ಕಾರ್ಯಕ್ರಮ, ಶಾಸ್ತ್ರೀಯ, ಹಿಂದೂಸ್ತಾನಿ, ಕರ್ನಾಟಕಿ, ಬೇರೆ ಬೇರೆ ಶೈಲಿಗಳ ಸಂಗೀತಗಳ ಒಂದು ಏನು ಅಂತ ಒಂದು ನಮಗೆ ಗೊತ್ತಾದ್ದೇ ಅದರಿಂದ.
2: ಈಗ ತಾವು ಆಕಾಶವಾಣಿ ಕಾಲಿಟ್ಟಿದ್ದು ಎಲ್ಲಿ, ಯಾವ ಕೇಂದ್ರದಲ್ಲಿ ನಿಮ್ಮ ಮೊದಲ ಭಾಷಣ?

0: ಪ್ರಸಾರ ಆಯಿತು, ನೆನಪಿದೆಯಾ?
1: ನಾನು ಮೊದಲೇ ಆಕಾಶವಾಣಿಗೆ ನನಗೆ ಸಂಪರ್ಕ ಆದದ್ದು ಮಂಗಳೂರು ನಗರದ ಬಾನುಲಿ ಕೇಂದ್ರ, ಬಹುಶಃ 1974 75
0: ಏನು ಏನು ಭಾಷಣ ಮಾಡಿದ್ರಿ, ಏನು ವಿಷಯ ಕೊಟ್ಟಿದ್ರಿ?
1: ಆವಾಗ ದಕ್ಷಿಣ ಕನ್ನಡ ಸಮಗ್ರ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಕೂಡ ಸೇರಿತ್ತು. ಅಲ್ಲಿ ಅವರು ಪೊಲೀಸ್ ಅಧೀಕ್ಷಕರು ಒಬ್ಬರೇ ಇದ್ದಾರೆ, ವರಿಷ್ಠಾಧಿಕಾರಿ. ಪೊಲೀಸ್ನ ಕಾರ್ಯವೈಖರಿ ಬಗ್ಗೆ ಮತ್ತೆ ಇಲ್ಲಿಯ ಸ್ಥಳೀಯ ತೊಂದರೆಗಳ ಬಗ್ಗೆ ಒಂದು ವಿಚಾರ ವಿನಿಮಯ ಮಾಡುವಾಗ ನನ್ನ ಅವರು ಸಾರ್ವಜನಿಕ ಚಟುವಟಿಕೆಗಳಿದ್ದ ಕಾರಣ ನನ್ನನ್ನು ಅವರು
0: ಒಂದು ಚರ್ಚೆಯಲ್ಲಿ ನಿಮ್ಮನ್ನು ಕೂಡ ಸೇರಿಸಿಕೊಂಡ್ರು.
1: ಹೀಗಾಗಿ ನಾನು
0: ಸಂಪರ್ಕ ಅಧಿಕಾರಿಯಾಗಿ ನಿಮ್ಮ ಒಂದು ಪಾತ್ರ ಅಲ್ಲಿ ನಿರ್ವಹಿಸಬೇಕಾಯ್ತು.
1: ಹಾಗೆ ಅಲ್ಲಿ ಪ್ರಾರಂಭ ಆಯ್ತು ಆ ದಿನಗಳು. ಆಮೇಲೆ ನಾನು ಬ್ಯಾಂಕ್ ಮತ್ತು ಉಳಿದ ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಸೇರಿದಾಗ ಮೇಲೆ ಅಲ್ಲಿಯ ವಿಚಾರಗಳು ಮತ್ತೆ ಅಲ್ಲಿ ನಡೆಯುವಂತ ಕೆಲಸದ ಬಗ್ಗೆ ನನ್ನನ್ನು ಕರೆಸಿ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾಗಿ ನಿರಂತರವಾಗಿ ನಾನು ವೈಜ್ಞಾನಿಕವಾಗಿ ಎಲ್ಲಾ ವಿಚಾರಗಳ ಬಗ್ಗೆ ನಾನು ಆಕಾಶವಾಣಿಯಲ್ಲಿ ಬಹಳ ಬಾರಿ ನಾನು ಮುಖ್ಯವಾಗಿ ಮಂಗಳೂರು ಆಕಾಶವಾಣಿ ನಾನು ಪಾಲ್ಗೊಂಡಿದ್ದೇನೆ. ಆ ಬಳಿಕ ನಾನು ಉದ್ಯೋಗ ನಿಮಿತ್ತ ಇಲ್ಲಿ ಬೆಂಗಳೂರಿಗೆ ಬಂದಾಗ ಬೆಂಗಳೂರು ಆಕಾಶವಾಣಿಯಲ್ಲಿ ಮಾತಾಡಿದ್ದೆ.
0: ಓಕೆ ಓಕೆ, ಅಂದ್ರೆ ವಿಜ್ಞಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ DRDO ಅದರ ಜೊತೆಗಿನ ಒಂದು ಸಂಪರ್ಕ ಇದ್ದ ಕಾರಣಕ್ಕಾಗಿ?
1: ಉದಾಹರಣೆಗೆ ಒಂದು ಉಪಗ್ರಹ ಜನಸಾಮಾನ್ಯರಿಗೆ ಕ್ಲಿಷ್ಟವಾದ ವೈಜ್ಞಾನಿಕ ಮಾಹಿತಿಯನ್ನು ಸರಳವಾಗಿ ಜನರಿಗೆ ಮುಟ್ಟಿಸೋದು. ಈಗ ಕ್ಷಿಪಣಿ ಎಂಬುದು ಅವರಿಗೆ ರಾಕೆಟ್ ಅಂತ ಗೊತ್ತು, ಯುದ್ಧಗಳು ನಡೆಯುವಾಗ ಗೊತ್ತಾಯ್ತು ಅವರಿಗೆ. ಪೇಟ್ರಿಯಟ್ ಮಿಸೈಲ್ ಅಲ್ಲಿ ಕುವೈಟ್ ಅಲ್ಲಿ ನಡೆಯುವಾಗ ಅಲ್ಲಿವರೆಗೆ ಜನರಿಗೆ ಗೊತ್ತಿರಲಿಲ್ಲ. ಅವರಿಗೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಹೇಳಿದ್ರೆ ಅರ್ಥ ಆಗುದಿಲ್ಲ. ಅವಾಗ ನಾವು ಖಂಡಾಂತರ ಕ್ಷಿಪಣಿ ಅಂತ ಹೇಳಿ ಅದರ ಏನು ಹೇಳಬೇಕು. ಈ ಅತಿ ಜಟಿಲವಾದ ವೈಜ್ಞಾನಿಕ ವಿಚಾರಗಳನ್ನು ಸರಳವಾಗಿ ಜನರಿಗೆ ಮುಟ್ಟಿಸಬೇಕಾದ ಆಗ ಆಕಾಶವಾಣಿ ನಮ್ಮ ಕೈಯಲ್ಲಿತ್ತು. ಆಕಾಶವಾಣಿಯವರಿಗೂ ಹಾಗೆ, ಯಾರು ಈತನ್ನು ಸರಳವಾಗಿ ಹೇಳುವಕ್ಕೆ ಸಾಧ್ಯ ಇದೆ ಅಂತವ್ರು ಬಂದು ಮಾತಾಡಿದ್ರೆ ಒಂದು ವಿಚಾರದಲ್ಲಿ ನಾವು ಸಾರ್ವಜನಿಕರನ್ನು ಈ ವಿಚಾರದಲ್ಲಿ ಅವರಿಗೆ ನಾವು ಜ್ಞಾನಾಂತಿಯನ್ನು ಮಾಡ್ತಿದ್ದೆವು. ಆ ಕೆಲಸಕ್ಕೆ ನಮಗೆ ನಾವು ಬರ್ತಿದ್ದೆವು.
0: ಆ ಕೆಲಸವನ್ನ ಎಲ್ಲಾ ಕಡೆನೂ ಕೂಡ ಮಾಡ್ತಾ ಬಂದ್ರು ಅಂತ ಹೇಳ್ಬೋದು. ಈ ವಿಜ್ಞಾನ ಕೇಂದ್ರಗಳ ಮೂಲಕವಾಗಿ ವೈಜ್ಞಾನಿಕ ವಿಚಾರಗಳನ್ನು ತುಂಬಾ ಸರಳವಾದ ಭಾಷೆಯಲ್ಲಿ ಆ ಭಾಗದ ಜನರಿಗೆ, ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ತಿಳಿಸಿ ಹೇಳೋ ಕೆಲಸ ಆಗಲೂ ಇತ್ತು, ಈಗಲೂ ಕೂಡ ನಡೀತಾನೆ ಬಂದಿದೆ. ಆ ದಿಸೆಯಲ್ಲಿ ಅನೇಕರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಈಗ ಪುಸ್ತಕ ಬರೆಯೋದು ಒಂದು ಸಾಹಿತ್ಯ ಕೃತಿ ಆಯಿತು, ಆದರೆ ಮಾತಿನ ಮೂಲಕವಾಗಿ ತಿಳಿಸಿ ಹೇಳಬೇಕು ಅಂದಾಗ ನಿಮ್ಮ ರೀತಿ ಸಂವಹನ ಕಲೆಯಲ್ಲಿ ಬಹಳಷ್ಟು ಪ್ರಾವೀಣ್ಯತೆಯನ್ನು ವಹಿಸಿದವರು ಹೊಂದಿದಂಥವರು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಅದನ್ನು ಮಾಡ್ತಾ ಬಂದ್ರಿ. ಈ ಆಕಾಶವಾಣಿ ಒಂದು ಮಾಧ್ಯಮ ಪೂರಕವಾಗಿ ಸಾಕಷ್ಟು ಸಹಾಯಕಾರಿಯಾಗಿ ಕೆಲಸ ಮಾಡಿದೆ. ವಿಜ್ಞಾನ ಕಾರ್ಯಕ್ರಮಗಳು ಈಗಲೂ ಕೂಡ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರ ಆಗ್ತಾನೆ ಇರ್ತವೆ. ಈಗ ಆಕಾಶವಾಣಿ ದೀರ್ಘಕಾಲ ತನ್ನ ಒಂದು ಸೇವೆಯನ್ನು ಸಲ್ಲಿಸ್ತಾ ಇವತ್ತು 90 ವರ್ಷ ಕಳೆದಿದೆ. ಅಂದರೆ ಆಕಾಶವಾಣಿ ಜೊತೆಗೆ ಭಾಷಣ ಕೊಡ್ತಾ ನಮ್ಮ ವೈಯಕ್ತಿಕ ಕೆಲವು ಹವ್ಯಾಸಗಳನ್ನು ಅಭ್ಯಾಸಗಳನ್ನು ಹೇಗೆ ಹೆಚ್ಚಿಸಿಕೊಳ್ಳಕ್ಕೆ ಅನುವಾಯಿತು? ನಿಮ್ಮ ವೈಯಕ್ತಿಕ ವಿಚಾರಗಳು ಅಂದರೆ ನೀವು ಬರೆದಂಥ ಕೃತಿಗಳು ಎಷ್ಟು ಪ್ರಮಾಣದಲ್ಲಿ ಮುಂದೆ ಬಂತು, ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಒಂದು ಒಡನಾಟ ಹೇಗೆ ಆಕಾಶವಾಣಿ ಮೂಲಕವಾಗಿ ಹೇಳಲಿಕ್ಕೆ ಅನುಕೂಲ ಆಯಿತು?
1: ಖಂಡಿತವಾಗಾಯಿತು. ಚಿಂತನ ಕಾರ್ಯಕ್ರಮಗಳು ಬಹಳ ಜನರಿಗೆ ಅದು ಬೆಳಕು ಚೆಲ್ತದೆ. ನಾನು ಕೂಡ ಕೇಳಿದ್ದೆ ಮುಂದೊಂದು ದಿನ ಇದೇ ಆಕಾಶವಾಣಿಯಲ್ಲಿ ಚಿಂತನ ಕಾರ್ಯಕ್ರಮ ಮಾತಾಡಲಿಕ್ಕೆ ಬರ್ತೇನೋ ಎಂಬ ವಿಚಾರ ನನ್ನ ತಲೆಯಲ್ಲಿ ಇರಲಿಲ್ಲ. ಆದ್ರೆ ಆ ದಿವಸ ಕೂಡ ಬಂತು. ಹಲವು ಬಾರಿ ನಾನು ಚಿಂತನ ಕಾರ್ಯಕ್ರಮಗಳಲ್ಲಿ ಬಹಳ ಇರ್ತೇನೆ. ಕಾಮಧೇನು ವಿವಿಧ ಶೀರ್ಷಿಕೆಯಲ್ಲಿ ನನ್ನನ್ನು ತೊಡಗಿಸಿಕೊಂಡಂತ ಆಕಾಶವಾಣಿ ಮೂಲಭೂತವಾಗಿ ಬರವಣಿಗೆ ಇಲ್ಲದೆ ಬರೆದುಕೊಂಡು ಬಾರದೆ ಏನು ಸ್ವತಂತ್ರವಾಗಿ ಮಾತಾಡುವ ಒಂದು ಕಲೆ ಇದೆಯಲ್ಲ, ನಿರ್ದಿಷ್ಟ ಅವಧಿಯಲ್ಲಿ ಗರಿಷ್ಠ ಮಟ್ಟದಲ್ಲಿ ಪ್ರಭಾವ ಬೀರುವಂತ ನಮ್ಮ ಭಾಷೆಯನ್ನು ಬಳಸಿಕೊಂಡು ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಒಂದು ಅಭ್ಯಾಸ ಆದದ್ದೇ ನನಗೆ ಆಕಾಶವಾಣಿಯಲ್ಲಿ. ಹೀಗಾಗಿ ನಡುವೆ ನಾವು ಇಂಗ್ಲಿಷ್ ಪದಗಳ ಬಳಕೆ ಮಾಡದೇ ಇರುವುದು, ಆಮೇಲೆ ಸರಿಯಾದ ಪದಗಳಿಗೆ ಹುಡುಕಾಟ ನಡೆಸದೆ ತಡವರಿಸದೆ ಮಾತನಾಡುವುದು, ಆಮೇಲೆ ವಾಯ್ಸ್ ಮಾಡ್ಯುಲೇಷನ್ ಅಂತ ಹೇಳ್ತಾನು, ಇವೆಲ್ಲವೂ ನನಗೆ ಫಲಪ್ರದವಾಗಿ ಬಂದದ್ದು ಆಕಾಶವಾಣಿಯಿಂದ. ನನ್ನನ್ನು ಬಳಸಿಕೊಂಡಿದ್ದಾರೆ 3 ಕೇಂದ್ರಗಳು, ಅದು ನಾನು ಮರೆಯುವ ಹಾಗಿಲ್ಲ. ಇವತ್ತೇನು ನಾನು ಸಣ್ಣ ಮಟ್ಟಿನಲ್ಲಿ ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಅಭ್ಯಾಸ ಆಯ್ತಾ ಅಂತ ಇದ್ರೆ ನನಗೆ ಆಕಾಶವಾಣಿ ದೊಡ್ಡ ಗುರು,
0: ಪ್ರೇರಣೆಯಾಗಿದೆ, ಅದು ಸಾಕಷ್ಟು ನಿಮಗೆ ಸಹಾಯಕಾರಿಯಾಗಿದೆ ಅಂತ ಹೇಳ್ಬೋದು. ಸಂಗೀತಕ್ಕೆ ಪ್ರೇರಣೆ ಕೊಟ್ಟಿದ್ದಾಗಿರ್ಬೋದು, ನಮ್ಮ ವಾಗ್ಮಿ ಶೈಲಿಯನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಅನುವು ಕೊಟ್ಟದ್ದಾಗಿರ್ಬೋದು, ಅಥವಾ ಕಲ್ಪನಾ ಶಕ್ತಿಗೆ ಇಂಬು ಕೊಟ್ಟಂತಹ ಮಾಧ್ಯಮ ಆಗಿರ್ಬೋದು, ಎಲ್ಲದಕ್ಕೂ ಆಕಾಶವಾಣಿ ಬಹಳಷ್ಟು ಜನರಿಗೆ ಪ್ರೇರಣೆಯಾಗಿದೆ ಅಂತನ್ನುವಂತಹ ವಿಚಾರ. ಸಂಪರ್ಕಾಧಿಕಾರಿಯಾಗಿ ಸಾರ್ವಜನಿಕ ಸಂಪರ್ಕ ಅಂತಂದ್ರೆ ಇನ್ನಷ್ಟು ಹೆಚ್ಚು ವಿಚಾರಗಳನ್ನ ಸರಳವಾಗಿ ಹೇಳುವಂತಹ ಕೆಲಸ ಆಗತ್ತೆ. ಆಕಾಶವಾಣಿ ಕೂಡ ಸಂಪರ್ಕನೇ ಒಂದು ಮಾಧ್ಯಮ ಕೊಂಡಿಯಾಗಿ ಕೆಲಸ ಮಾಡುತ್ತೆ. ಬೇರೆ ಬೇರೆ ವಿಚಾರಗಳನ್ನ ಬೇರೆ ಬೇರೆ ಆಡಿಯನ್ಸ್ಗಳಿಗೆ

0: ಹೋಗ್ತದೆ. ಟಾರ್ಗೆಟ್ ಆಡಿಯನ್ಸ್ ಅಂತ ಏನಂತೀವಲ್ಲ, ಮಕ್ಕಳಿಗೆ, ಮಹಿಳೆಯರಿಗೆ, ವೃದ್ಧರಿಗೆ ಮತ್ತು ಯುವಕರಿಗೆ, ಹೀಗೆ ಬೇರೆ ಬೇರೆ. ಇದು ಎಷ್ಟು ಈಗ ಅವಶ್ಯಕತೆ ಇದೆ, ಮುಂದೆ ಎಷ್ಟು ಬೇಕಾಗ್ತದೆ ನಮಗೆ ಈಗ, ಯಾಕಂದರೆ ಪ್ರತಿಯೊಂದು ಕೂಡ ಒಂದು ಕ್ಷಣದಲ್ಲಷ್ಟೇ ನೋಡಿ ಮುಂದೆ ಸಾಗುವಂಥ ಕಾಲ ಇದು ಮೊಬೈಲ್ ಕಾಲದಲ್ಲಿ. ಆಕಾಶವಾಣಿಯ ಮಹತ್ವ ಎಷ್ಟು ಇದೆ ಇನ್ನು?
1: ಆಕಾಶವಾಣಿ ಇಂದು ಬಹಳ ಪ್ರಸ್ತುತವಾಗಿ ಜನರಿಗೆ ವಾರ್ತೆ ಮತ್ತು ಹಲವು ವಿಚಾರಗಳನ್ನು ತಿಳಿಸುವಲ್ಲಿ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳಿಲ್ಲ ಅಂತ ಹೇಳ್ತಾನೆ. ಯಾಕಂದರೆ ನಾನೀಗ ಒಂದು ಹಳ್ಳಿಯ ಅಥವಾ ಸಾಧಾರಣ ಮಟ್ಟದ ಒಂದು ಪೇಟೆಯ ಒಂದು ಚಹದ ಅಂಗಡಿಗೆ ಹೋದ್ರೆ ಅಲ್ಲಿ ಆಕಾಶವಾಣಿ
0: ಅಂದ್ರೆ ಜನಸಾಮಾನ್ಯರು ಬಳಸ್ತಾ ಇದ್ದಾರೆ.
1: ಹೌದು, ಇವರು ಟಿವಿಯಲ್ಲಿ ಆದರೂ ನೋಡಿ ಬೇಸೋ ಇವನೇನಪ್ಪ ಯಾವಾಗ್ಲೂ ಹಾಕ್ತಾನಂತ ಹೇಳಿ ಪುನರಾವರ್ತನೆ ನಡೀತಾರೆ. ಇಲ್ಲಿ ಏನಾಗ್ತದೆ ಹೇಳಿದ್ರೆ, ಅವನು ಚಹ ಕುಡಿದ್ರು ಏನಾದ್ರು ಮಾಡುವಾಗ ಕಿವಿಯಲ್ಲಿ ಬೀಳ್ತಾರೆ ವಾರ್ತೆಗಳು, ದೇಶೀಯವಾಗಿ ಅಂತರ್ದೇಶೀಯ ಯಾವ ಜಾಗತಿಕ ನ್ಯೂಸ್ಗಳು ವಾರ್ತೆ ಅಯಾಚಿತವಾಗಿ ಬಂದು ಸೇರುವ ಕಾರಣ ತಲೆಯಲ್ಲಿ ಹೋಗ್ತದೆ. ಆಮೇಲೆ ಇನ್ನೊಂದು, ಎಲ್ಲಾ ಮಾಧ್ಯಮಗಳಿಂದಲೂ ಹೆಚ್ಚು ಜನರು ಆಕಾಶವಾಣಿ ವಾರ್ತೆಯನ್ನು ನಂಬುತ್ತಾರೆ, ಹಾಗೆ ದೂರದರ್ಶನ ಕೂಡ ಇರ್ಬೋದು. ಈ ಆಕಾಶವಾಣಿಯಲ್ಲಿ ಬಂದ ವಾರ್ತೆಗಳು ಸತ್ಯಕ್ಕೆ ಬಹಳ ಹತ್ತಿರವಾಗಿ
0: ನಿಖರವಾಗಿದೆ.
1: ಹಾಗಾಗಿ ನಮ್ಮ ಮಹಿಳೆ ಒಬ್ಬಳು ಗೃಹಿಣಿ, ಮನೆಯಲ್ಲಿ ಚಾ ಮಾಡಿಕೊಂಡು ಪಾತ್ರೆಯನ್ನು ಆಚೆ ಇಟ್ಕೊಂಡು ದೈನಂದಿನ ಕೆಲಸಗಳನ್ನು ಮಾಡುತ್ತಾ ಆಕಾಶವಾಣಿ ಇಡೀ ಕೇಳ್ತಾ ಇರ್ತಾಳೆ. ಅವಳು ಚಿಂತನಾ ಕಾರ್ಯಕ್ರಮ ನಡೀತದೆ, ಕೃಷಿಕರಿಗೆ ಮುನ್ಸೂಚನೆ ಇರ್ತದೆ, ಅವರಿಗೆಲ್ಲ ನಡೀತದೆ, ಕೊನೆಗೆ ಭಜನೆ ಭಕ್ತಿ ಏನು ವಂದನ ಕಾರ್ಯಕ್ರಮ ಬಹಳ ನಡೀತಾ ಇದೆ. ಅವಳು ಕೇಳ್ತಾ ಇರ್ತಾಳೆ, ಯಾವ ಕೆಲಸಗಳು ಅವಳು ಅಡೆತಡೆ ಆಗೋದಿಲ್ಲಲ್ಲ. ಮತ್ತೆ ಅವಳ ಚಿತ್ತ ಯಾವಾಗಲೂ ಸಮಚಿತ್ತದಿಂದ ಆ ಸಂಗೀತವನ್ನು ಕೇಳುತ್ತಾ ಕೆಲಸ ಮಾಡ್ತಾಳೆ. ಹೀಗಾಗಿ ಏಕತಾನತೆ ಅಥವಾ ಬೋರ್ ಅಂತ ಅನಿಸುವಂತ ಕ್ಷಣಗಳು ಒಬ್ಬ ಮಹಿಳೆಗೆ ಈಗಲೂ ಇಲ್ಲ. ಎಷ್ಟೋ ಕಡೆ ನಾನು ನೋಡಿದ್ದೇನೆ, ಟಿವಿಗಾರ ನೀವು ಅಲ್ಲಿ ಹೋಗಬೇಕಾದ್ರೆ ಅಥವಾ ಆಕಾಶವಾಣಿಯಾಗೆ ಅದು ಎಲ್ಲ ಕಡೆ ಕೇಳುವ ಹಾಗೆ ಇಡ್ಲಿಕ್ಕೆ ಆಗೋದಿಲ್ಲ. ಟಿವಿ ಅಲ್ಲಿ ನಿಮಗೆ ಏನು ಜಾಹೀರಾತುಗಳ ಒಂದು ಗೊಂದಲ ನಡೆದಿರ್ತದೆ. ಆಕಾಶವಾಣಿ ಎಲ್ಲರೂ ಒಂದು ಕಡೆ ಹಾಕಿದರೆ ಭಕ್ತಿ ಗೀತೆ ಬೆಳಗ್ಗೆದ್ದು ಎಲ್ಲ ಕಡೆ ಮೊಳಗ್ತಾ ಇರ್ತದೆ. ಅದು ಕೇಳಲಿಕ್ಕೆ ಹಿತವಾಗಿರ್ತದೆ. ಅದು ಕೊಳಲಿ ಇರ್ಬೋದು, ಹಾಡುಗಾರಿಕೆ ಇರ್ಬೋದು, ಬೇರೆ ಕೆಲಸಗಳನ್ನು ಮಾಡುತ್ತಾ ಯಾರಿಗೂ ತೊಂದರೆ ಇಲ್ಲ, ತನ್ನ ಕೆಲಸಗಳು ಕೂಡ ತೊಂದರೆ ಆಗದೆ ಆಕಾಶವಾಣಿಗೆ ಕಿವಿ ಕೊಡ್ಕೊಂಡು ಕೂತ್ಕೊಳ್ಳುವ ಒಂದು ಇದುಂಟಲ್ಲ, ಆ ಒಂದು ಸುಖ ಮತ್ತೆ ಆ ಸೌಲಭ್ಯ ಇಂದು ಇದೆ ನಮ್ಗೆಲ್ಲ. ಹಾಗಾಗಿ ಆಕಾಶವಾಣಿ ಯಾವತ್ತೂ ಪ್ರಸ್ತುತ, ಆಕಾಶವಾಣಿ ಯಾವಾಗಲೂ ಅಮರವಾಗಿ ಇರ್ತದೆ ಅಂತ ನಾನು ಹೇಳ್ತೇನೆ.
0: ಅಲ್ವಾ, ನಾವು ಇರ್ತೀವಿ ಹೋಗ್ತೀವಿ,
1: ಹೌದು,
0: ಆದ್ರೆ ಸಂಸ್ಥೆ ನಿರಂತರವಾಗಿ
1: ಹೌದು
0: ತನ್ನ ಗತ ವೈಭವವನ್ನ ಸಾರ್ತಾ ಅದು ಮುಂದುವರಿತಾನೆ ಇರ್ತದೆ, ನಡೀತಾನೆ ಇರ್ತದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರೇ, ಬಹಳ ವಿವರವಾಗಿ ಬಹಳ ವಿಶೇಷವಾದಂತಹ ಕೆಲವು ವಿಚಾರಗಳನ್ನು ಮತ್ತು ಕೆಲವು ಸಲಹೆಗಳನ್ನು, ಕೆಲವು ಕಿವಿ ಮಾತುಗಳನ್ನು ಹೇಳಿದಿರಿ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ಆಕಾಶವಾಣಿಗೆ 100 ವರ್ಷ ಆಗುವ ಕೂಡ ನಮ್ಮ ಕಿವಿಗಳು ಎಚ್ಚರವಾಗಿದ್ದು ಆಕಾಶವಾಣಿಯನ್ನು ಕೇಳುವ ಒಂದು ಸೌಭಾಗ್ಯ ಆ ದಿನಗಳು ದೇವರು ನಮಗೆ ಕೊಡಲಿ. ನಮ್ಮ ಆಕಾಶವಾಣಿಗೆ 100 ವರ್ಷ, ಅದರ ಸಂಭ್ರಮವನ್ನು ನಾನು ಕಿವಿಯಾರ ಕೇಳುವ ಒಂದು ಭಾಗ್ಯ ಇಂಥದ್ದು ಎಲ್ಲ ಜನರಿಗೆ ಬರಲಿ ಅಂತ ನನ್ನ ಸದಾಶಯದೊಂದಿಗೆ ಕೊಟ್ಟ ಅವಕಾಶಕ್ಕೆ ವಂದನೆಗಳು.
0: ನಮಸ್ಕಾರ.
2: ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು.
3: ಇದುವರೆಗೆ ನಿವೃತ್ತ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್.
2: ನಿನ್ನ ಕಂಡಾಗ ಸಂತೋಷವೇನು.
3: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.
4: ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಧ್ವನಿತ ಪ್ರತಿಧ್ವನಿತ ಮನುಜ ಜೀವಿತವೆಲ್ಲ ಕುಣಿವುದವನೆದೆ ಜಗತ್ ಪ್ರಕೃತಿ ಪಾಡುವವೋಲ್. ಧ್ವನಿತ ಪ್ರತಿಧ್ವನಿತ ಮನುಜ ಜೀವಿತವೆಲ್ಲ ಕುಣಿವುದವನೆದೆ ಜಗತ್ ಪ್ರಕೃತಿ ಪಾಡುವವೋಲ್. ಇನಿದ ಕೊಲವಳಿಗನು ತಾಪ ಸೆಣಸಿಗೆ ಬೀರ ಘನಗರ್ಜಿತಕ್ಕೆ

ಮನುಷ್ಯನ ಜೀವ ಹೇಗಿದೆ ಅಂತ ಹೇಳುವ ಒಂದು ಭಾವ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಎರಡು ತತ್ವಗಳಿವೆ. ಒಂದು ಪರಮಾರ್ಥದ ತತ್ವ ಅಂತನೋದಾದರೆ ಅಂಥದೊಂದು ಪರಮಾರ್ಥದ ತತ್ವ, ಇನ್ನೊಂದು ಲೌಕಿಕ ಬದುಕಿನ ತತ್ವ. ಇವೆರಡರ ನಡುವೆ ಇರುವಂಥ ಅನಿವಾರ್ಯ ಸಂಬಂಧವನ್ನು ಈ ಪದ್ಯ ವಿವರಿಸ್ತಾ ಇದೆ. ಅಲ್ಲಿ ಒಂದನ್ನು ಧ್ವನಿ ಅಂತ ಕರೆದರೆ ಇನ್ನೊಂದನ್ನು ಪ್ರತಿಧ್ವನಿ ಅಂತ ಕರೀತಾ ಇದೆ. ಮನುಷ್ಯನ ಜೀವಿತ ಹೇಗಿದೆ ಅಂತಂದರೆ ಧ್ವನಿ ಮತ್ತು ಪ್ರತಿಧ್ವನಿ ಇದ್ದ ಹಾಗೆ ಅಂತ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಇನಿದಕ್ಕೆ ಒಲವು, ಅಳಲಿಗೆ ಅನುತಾಪ ಅನ್ನೋ ಮಾತು, ಸೆಣಸಿಗೆ ಬೀರ, ಘನಗರ್ಜಿತಕ್ಕೆ ದೈನ್ಯ, ಈ ನಾಲ್ಕು ಧ್ವನಿ ಮತ್ತು ಪ್ರತಿಧ್ವನಿಗಳು ಈ ಪದ್ಯದಲ್ಲಿ ವ್ಯಕ್ತವಾಗ್ತಾ ಇವೆ. ಇನಿದಕ್ಕೆ ಒಲವು, ಇನಿದಕ್ಕೆ ಅಂತಂದ್ರೆ ಇನಿ ಅಂತಂದ್ರೆ ಪ್ರೀತಿಗೆ, ಪ್ರೀತಿ ಅನ್ನೋ ಅರ್ಥ. ಸೊ ಯಾವುದು ಪರಮಾರ್ಥ ಅನ್ನೋದು ಪ್ರೀತಿಯಾಗಿರ್ತದೋ ಅದಕ್ಕೆ ಬದುಕು ಅನ್ನೋದು ಒಲವಾಗಿ, ಅದೊಂದು ಪ್ರತಿಧ್ವನಿಯಾದಂತಹ ಒಂದು ಒಲವಾಗಿ ಅದು ಹೊರಹೊಮ್ಮುತ್ತದೆ. ಇನ್ನೊಂದು ಅಳಲಿಗೆ ಅನುತಾಪ, ಅಳಲಿಗೆ ಅಂತಂದ್ರೆ ದುಃಖಕ್ಕೆ ಮರುಕ ಅನ್ನೋದು ಪ್ರತಿಧ್ವನಿ ಆಗ್ತದೆ. ಅದೇ ರೀತಿ ಸೆಣಸಿಗೆ ಬೀರ, ಸೆಣಸು ಅಂದ್ರೆ ಹೋರಾಟಕ್ಕೆ, ವೀರತ್ವ ಇಲ್ದಿದ್ರೆ ಆ ಸೆಣಸಿಗೆ ಅರ್ಥವೇ ಇರೋದಿಲ್ಲ. ಹೀಗಾಗಿ ಹೋರಾಟಕ್ಕೆ ಪ್ರತಿಧ್ವನಿ ಯಾವುದು ಅಂತಂದ್ರೆ ವೀರತ್ವ. ಹೇಡಿಯಾಗಿದ್ದಾನೆ ಅಂತಂದ್ರೆ ಅದು ಪ್ರತಿಧ್ವನಿ ಆಗೋದೇ ಇಲ್ಲ ಅದು. ಹೀಗಾಗಿ ಸೆಣಸಿಗೆ, ಹೋರಾಟಕ್ಕೆ ವೀರತ್ವವೇ ಬಹಳ ಮುಖ್ಯವಾದ ಒಂದು ಪ್ರತಿಧ್ವನಿ ಆಗ್ತದೆ. ಅದೇ ರೀತಿಲಿ ಘನಗರ್ಜಿತಕ್ಕೆ ದೈನ್ಯ, ಘನಗರ್ಜಿತಕ್ಕೆ ಅಂತಂದ್ರೆ ಒಂದು ಜೋರಾದಂತ ಒಂದು ಶಬ್ದ ಯಾರು ಹೆದರಿಸಿದ್ರೆ ಅಂತ ಹೆದರಿಕೆಗೆ ದೈನ್ಯ, ದೈನ್ಯತೆಯೇ ಬಹಳ ಮುಖ್ಯವಾದ ಒಂದು ಪ್ರತಿಧ್ವನಿ. ಅದಕ್ಕೆ ಇನ್ನೊಂದು ರೀತಿ ಅದಕ್ಕೊಂದು ಮರು ಘನಗರ್ಜಿತ ಮಾಡಿದ್ರೆ ಅದು ಪ್ರತಿಧ್ವನಿ ಆಗೋದಿಲ್ಲ, ಅದಕ್ಕೂ ದೈನ್ಯ ಮಾಡಿದ್ರೆ, ದೈನ್ಯತೆಯನ್ನು ತೋರಿಸಿದ್ರೆ ಅದೊಂದು ಪ್ರತಿಧ್ವನಿ ಆಗ್ತದೆ ಅನ್ನೋ ಭಾವ ಇಲ್ಲಿದೆ. ಹೀಗಾಗಿ ಜಗತ್ ಪ್ರಕೃತಿ ಪಾಡುವವೋಲ್ ಅನ್ನೋ ಮಾತು, ಜಗತ್ತಿನ ಪ್ರಕೃತಿ, ಜಗತ್ತು ಮತ್ತು ಪ್ರಕೃತಿ ಇವುಗಳು ಒಂದಲ್ಲ ಒಂದು ರೀತಿಯಲ್ಲಿ ಧ್ವನಿ ಪ್ರತಿಧ್ವನಿ ಇದ್ದ ಹಾಗೆ ಅವುಗಳು ಹಾಡುವ ರೀತಿಯಲ್ಲಿ ಮನುಷ್ಯನ ಬದುಕು ಕೂಡ ಈ ರೀತಿಯ ಧ್ವನಿ ಪ್ರತಿಧ್ವನಿಗಳ ಒಂದು ಸರಮಾಲೆ ಅನ್ನೋದನ್ನು ಡಿ ವಿ ಜಿಯವರು ವಿವರಿಸ್ತಾ ಇದ್ದಾರೆ.

ಜಗದ ಸಂತಾಪ ಸಂತಸ ಸಂಭ್ರಮಂಗಳುಲಿ ಬಗಿದು ನರ ನೆದೆಯ ಜೀವವ ಪಿಡಿದು ಕುಲುಕೆ. ಜಗದ ಸಂತಾಪ ಸಂತಸ ಸಂಭ್ರಮಂಗಳುಲಿ ಬಗಿದು ನರ ನೆದೆಯ ಜೀವವ ಪಿಡಿದು ಕುಲುಕೆ. ಸ್ವಗಯಿಪುದು ಮನಸಿಗದು ಕವಿಕಲಾ ರಸಿಕರ್ಗೆ ಜಗಸೂರ್ಯ ನೀಂಕಮಲ ಮಂಕುತಿಮ್ಮ. ಸ್ವಗಯಿಪುದು ಮನಸಿಗದು ಕವಿಕಲಾ ರಸಿಕರ್ಗೆ ಜಗಸೂರ್ಯ ನೀಂಕಮಲ ಮಂಕುತಿಮ್ಮ.

0: ಈ ಪದ್ಯದಲ್ಲಿ ಮನುಷ್ಯನ ಅನುಭವ, ಅದು ಸಂತಾಪ ಇರ್ಬೋದು, ಸಂತಸ ಇರ್ಬೋದು, ಸಂಭ್ರಮ ಇರ್ಬೋದು, ಅವುಗಳ ಹುಲಿ, ಅವುಗಳ ಧ್ವನಿ ಹೇಗೆ ಕವಿ ಕಲಾ ರಸಿಕರಿಗೆ ಅದು ಸೊಗೈಸ್ತದೆ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಇನ್ನೊಂದು ಜಗತ್ತಿನ ಸಮುದಾಯವನ್ನು ಇಲ್ಲಿ ಕವಿ ತರ್ತಾ ಇದ್ದಾನೆ. ಅದು ಕವಿ ಕಲಾ ರಸಿಕರು ಎನ್ನುವ ಒಂದು ಸಮುದಾಯ. ಅಂದರೆ ಜಗತ್ತಿನ ಸಂತಾಪ ಇರ್ಬೋದು, ಸಂತಸ ಇರ್ಬೋದು, ಸಂಭ್ರಮ ಇರ್ಬೋದು, ಅವು ವ್ಯಕ್ತಿತ್ವವನ್ನು, ಮನುಷ್ಯನ ಅನುಭವವನ್ನು ಅವು ಹಿಡಿದು ಕುಲುಕಿಸ್ತಾ ಇರ್ತವೆ, ಅವುಗಳನ್ನು ಆ ವ್ಯಕ್ತಿತ್ವವನ್ನು ಹಣ್ಣು ಮಾಡ್ತಾ ಇರ್ತವೆ. ಆದರೆ ಕವಿ ಕಲಾ ರಸಿಕರಿಗೆ ಇಂತಹ ಅನುಭವ ಏನಿದೆ, ಅದು ದುಃಖ ಇರ್ಬೋದು, ಅನುತಾಪ ಇರ್ಬೋದು, ಸಂತಾಪ ಇರ್ಬೋದು, ಸಂತಸ ಇರ್ಬೋದು, ಇಂತಹ ಅನುಭವ ಅದು ಕವಿ ಕಲಾ ರಸಿಕರಿಗೆ ಒಂದು ರೀತಿಯಲ್ಲಿ ಸೊಗೈಸ್ತದೆ. ಅಂತಂದರೆ ಇಟ್ ಬಿಕಮ್ಸ್ ಎ ಕ್ರಿಯೇಟಿವ್ ಎಲಿಮೆಂಟ್ ಅನ್ನೋ ಅರ್ಥ ಇಲ್ಲಿ ಬರ್ತಾ ಇದೆ. ಅಂತಂದರೆ ಇಂತಹ ಜಗತ್ತಿನ ಅನುಭವವೇ ಕವಿಗಳಿಗೆ ಮತ್ತು ರಸಿಕರಿಗೆ ಅವರ ಸೃಜನಶೀಲತೆಗೆ ಒಂದು ದ್ರವ್ಯವಾಗ್ತದೆ ಅನ್ನೋ ಮಾತು. ಡಿ ವಿ ಜಿಯವರು ಸ್ವತಃ ಕವಿಗಳಾಗಿರೋದ್ರಿಂದ ಇಂಥ ಅನುಭವಗಳು ಹೇಗೆ ಒಂದು ಸೃಷ್ಟಿಶೀಲತೆಯ, ಸೃಜನಶೀಲತೆಯ ಭಾಗವಾಗಿರೋದು ಹೇಗೆ ಅನ್ನೋದನ್ನು ಕೂಡ ಇಲ್ಲಿ ಡಿ ವಿ ಜಿಯವರು ವಿವರಿಸ್ತಾ ಇದ್ದಾರೆ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಶಮಿತಾ ಮಲ್ನಾಡ್. ನಾನು ಕೇಳಿದ ಸಿಡಿಲು ಪ್ರಕೃತಿಯ ಅತ್ಯಂತ ಅಪಾಯಕಾರಿ ವಿದ್ಯಮಾನ.

0: டாக்டர் ஷமிதா மல்நாட். நான் கேட்டேன்,
1: சிடிலு ಪ್ರಕೃತಿಯ ಅತ್ಯಂತ ಅಪಾಯಕಾರಿ ವಿದ್ಯಮಾನಗಳಲ್ಲಿ ಒಂದು. ಇದು ಕ್ಷಣಾರ್ಧದಲ್ಲಿ ಜೀವಹಾನಿಯನ್ನುಂಟು ಮಾಡಬಲ್ಲದು. ಈ ಸಿಡಿಲಿನ ಹೊಡೆತದಿಂದ ನಮ್ಮನ್ನು ನಮ್ಮ ಕುಟುಂಬದವರನ್ನು ರಕ್ಷಿಸಿಕೊಳ್ಳಲು ಕೆಲವು ಮುನ್ನೆಚ್ಚರಿಕಾ ಕ್ರಮಗಳು. ಸಿಡಿಲು ಮಿಂಚು ಜೋರಿದ್ದಾಗ ಮನೆಯಿಂದ ಹೊರಗೆ ಬರಬೇಡಿ. ಮನೆಯಿಂದ ಹೊರಗಿದ್ದರೆ ಸಮೀಪದ ಕಟ್ಟಡದ ಆಶ್ರಯವನ್ನು ಪಡೆಯಿರಿ. ಬಯಲು ಪ್ರದೇಶವಾಗಿದ್ದರೆ ತಗ್ಗು ಪ್ರದೇಶಗಳಿಗೆ ಹೋಗಿ ಎರಡು ಕಾಲುಗಳನ್ನು ಜೋಡಿಸಿ ಮಂಡಿಯೂರಿ ಕುಳಿತುಕೊಂಡು ತಲೆಯನ್ನ ಬಗ್ಗಿಸಿ ಕಿವಿಗಳನ್ನು ಮುಚ್ಚಿಕೊಳ್ಳಿ. ಯಾವುದೇ ಕಾರಣಕ್ಕೂ ಮರದ ಕೆಳಗೆ ನಿಲ್ಲಬೇಡಿ. ಲೋಹದ ವಸ್ತುಗಳನ್ನು ಬಳಸಬೇಡಿ. ದ್ವಿಚಕ್ರ ವಾಹನಗಳು, ವಿದ್ಯುತ್ ಅಥವಾ ದೂರವಾಣಿ ಕಂಬಗಳು, ತಂತಿ ಬೇಲಿ ಯಂತ್ರಗಳಿಂದ ದೂರವಿರಿ. ಕಡಲ ತೀರಗಳಿಗೆ ಹೋಗುವುದು, ಈಜುವುದು, ಸ್ನಾನ ಮಾಡುವುದು ಬೇಡ. ನೀರಿನಲ್ಲಿದ್ದರೆ ತಕ್ಷಣವೇ ಹೊರಬನ್ನಿ. ಗುಡುಗು ಸಿಡಿಲಿನ ಸಂದರ್ಭದಲ್ಲಿ ಫೋನ್ ಬಳಸಬೇಡಿ. ಚಾರ್ಜ್ ಮಾಡುವುದು, ಕಂಪ್ಯೂಟರ್ ಕೆಲಸದಿಂದ ದೂರವಿರಿ. ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಬೆಂಕಿ ಮತ್ತು ವಿದ್ಯುತ್ ಶಕ್ತಿ ಸಂಪರ್ಕದಿಂದ ದೂರವಿರಿ. ವಿದ್ಯುತ್ ಉಪಕರಣ, ವಿದ್ಯುತ್ ಸರಬರಾಜು ಮಾರ್ಗ, ದೂರವಾಣಿ ಸಂಪರ್ಕ, ಮೊಬೈಲ್ ಟವರ್, ಪವನ ವಿದ್ಯುತ್ ಗೋಪುರ ಮತ್ತು ರೈಲು ಹಳಿಗಳಿಂದ ದೂರವಿರಿ. ವಾಹನ ಚಾಲನೆಯಲ್ಲಿದ್ದರೆ ತಕ್ಷಣವೇ ವಾಹನವನ್ನು ನಿಲ್ಲಿಸಿ ವಾಹನದಲ್ಲಿಯೇ ಆಶ್ರಯವನ್ನು ಪಡೆಯಿರಿ. ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡಲು, ಜಾನುವಾರುಗಳನ್ನು ಮೇಯಿಸಲು, ಮೀನುಗಾರಿಕೆ ಮತ್ತು ದೋಣಿಯನ್ನು ಓಡಿಸಲು ಹೊರಗೆ ಹೋಗದಿರಿ. ಕಟ್ಟಡದ ಕೊಳಾಯಿ, ಲೋಹದ ಕೊಳವೆಗಳ ಮೂಲಕ ಸಿಡಿಲು ಹರಿಯುವ ಸಾಧ್ಯತೆ ಇರೋದ್ರಿಂದ ಸಿಡಿಲು ಸಮಯದಲ್ಲಿ ಸ್ನಾನ ಮಾಡುವುದು, ಪಾತ್ರೆ ತೊಳೆಯುವುದು, ಬಟ್ಟೆ ತೊಳೆಯುವುದು ಮಾಡಬಾರದು. ಮಿಂಚಿನ ಹೊಡೆತದಿಂದಾಗಿ ಕಾಳ್ಗಿಚ್ಚು ಸಂಭವಿಸುವ ಸಾಧ್ಯತೆ ಇರೋದ್ರಿಂದ ಅರಣ್ಯ ಪ್ರದೇಶದಿಂದ ದೂರವಿರಿ. ಬೈಸಿಕಲ್, ಮೋಟಾರ್ ಸೈಕಲ್, ತಂತಿ ಬೇಲಿ, ವಿದ್ಯುತ್ ಕಂಬಗಳು, ಕಬ್ಬಿಣದ ಸರಳುಗಳಿರುವ ಛತ್ರಿಗಳನ್ನು ಬಳಸಬೇಡಿ. ಗುಡುಗು ಸಿಡಿಲಿನ ಮುನ್ಸೂಚನೆ ಅಥವಾ ಮುನ್ನೆಚ್ಚರಿಕೆ ಇದ್ದಲ್ಲಿ ಪ್ರಯಾಣವನ್ನು ಮುಂದೂಡಿ.
2: ಆಕಾಶವಾಣಿ ಕಾರವಾರ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕಾರ್ಯಕ್ರಮದ ಪ್ರಾಯೋಜಕರು
1: ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ನ ಕಾರಣದಿಂದ ಇಂಥ ಪುಟ್ಟ ಪುಟ್ಟ ಖುಷಿಗಳು ಮಂಜಾಗ್ತಾ ಹೋದ್ರೆ ಬೇಜಾರಾಗುತ್ತೆ. ಆದ್ರೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಪಡೆದುಕೊಂಡ್ರೆ ಈ ಸುಂದರ ಕ್ಷಣಗಳನ್ನು ಮತ್ತೆ ಮೊದಲಿನ ಹಾಗೆ ಆನಂದಿಸಬಹುದು. ನಾರಾಯಣ ನೇತ್ರಾಲಯದಲ್ಲಿ ನುರಿತ ಕಣ್ಣಿನ ತಜ್ಞರು ಸುರಕ್ಷಿತವಾಗಿ ನಿಮ್ಮ ದೃಷ್ಟಿ ಮರಳಿ ಪಡೆಯಲು ನೆರವಾಗುತ್ತಾರೆ. ಬದುಕಿನ ಸುಂದರ ಕ್ಷಣಗಳನ್ನು ಮತ್ತೆ ಕಣ್ತುಂಬಿಕೊಳ್ಳಿ. ತಪಾಸಣೆಗಾಗಿ ಇಂದೇ ಕರೆ ಮಾಡಿ 0866-1615. ನಾರಾಯಣ ನೇತ್ರಾಲಯ, ಕಣ್ಣಿನ ದೃಷ್ಟಿ ಮತ್ತು ಕಾಳಜಿಗೆ ಮತ್ತೊಂದು ಹೆಸರು. ನೇತ್ರದಾನ ಐ ಡೊನೇಷನ್. ಬದುಕಿನಲ್ಲಿ ನಾವೆಲ್ಲರೂ ಹೋದ ಮೇಲೂ ನಮ್ಮ ಕಣ್ಣುಗಳು ಮತ್ತೊಬ್ಬರ ಮೂಲಕ ಜಗತ್ತನ್ನ ನೋಡಬಹುದು ಅಂದ್ರೆ ಎಷ್ಟು ಸಾರ್ಥಕತೆ ಅಲ್ವಾ? ಯಾರೋ ಒಬ್ಬರಿಗೆ ಈ ಸುಂದರ ಪ್ರಪಂಚನ ಕಣ್ತುಂಬಿಕೊಳ್ಳೋಕೆ ನಮ್ಮ ಕಣ್ಣುಗಳು ಆಸರೆಯಾಗುತ್ತವೆ. ನೇತ್ರದಾನ ಕೇವಲ ಒಂದು ನಿರ್ಧಾರವಲ್ಲ, ಕತ್ತಲಲ್ಲಿರೋ ಬದುಕಿಗೆ ಬೆಳಕಾಗೋ ಸಣ್ಣ ಪ್ರಯತ್ನ. ನಾರಾಯಣ ನೇತ್ರಾಲಯವು ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಮೂಲಕ ಅನೇಕರ ಜೀವನದಲ್ಲಿ ಹೊಸ ಬೆಳಕನ್ನು ಮೂಡಿಸಿದೆ. ನೇತ್ರದಾನದ ಸಂಕಲ್ಪಕ್ಕಾಗಿ ಇನ್ನೇ ಮಿಸ್ಡ್ ಕಾಲ್ ನೀಡಿ 8884018800. ನಿಮ್ಮ ದೃಷ್ಟಿ ಮತ್ತೊಬ್ಬರ ಮೂಲಕ ಈ ಜಗತ್ತಿನ

0: ಅಲ್ಲಿ ಜೀವಂತವಾಗಿರಲಿ.
1: ರಮಣ ಬಾಲಚಂದ್ರ ಅವರ ವೀಣಾವಾದನ. ಪಕ್ಕವಾದ್ಯದಲ್ಲಿ ಮೃದಂಗ ವಿದ್ವಾನ್ ಅರ್ಜುನ್ ಕುಮಾರ್, ಖಂಜಿರ ವಿದ್ವಾನ್ ಜಿ ಗುರುಪ್ರಸನ್ನ. ರಮಣ ಬಾಲಚಂದ್ರ ಅವರ ವೀಣಾವಾದನದಲ್ಲಿ ಮೊದಲು ಕೇಳೋಣ ಸ್ವಾಮಿನಾಥ ಪರಿಪಾಲಯಾಶುಮಾಂ. ನಾಟರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ.

Thank you.

0: ರಮಣ ಬಾಲಚಂದ್ರ ಅವರ ವೀಣಾ ವಾದನವನ್ನು ಕೇಳುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ಮೃದಂಗ ವಿದ್ವಾನ್ ಅರ್ಜುನ್ ಕುಮಾರ್, ಖಂಜಿರ ವಿದ್ವಾನ್ ಜಿ ಗುರು ಪ್ರಸನ್ನ. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ ನ ಕಾರಣದಿಂದ ಇಂಥ ಪುಟ್ಟ ಪುಟ್ಟ ಖುಷಿಗಳು ಮಂಜಾಗ್ತಾ ಹೋದ್ರೆ ಬೇಜಾರಾಗುತ್ತೆ. ಆದ್ರೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಪಡೆದುಕೊಂಡ್ರೆ ಈ ಸುಂದರ ಕ್ಷಣಗಳನ್ನು ಮತ್ತೆ ಮೊದಲಿನ ಹಾಗೆ ಆನಂದಿಸಬಹುದು. ನಾರಾಯಣ ನೇತ್ರಾಲಯದಲ್ಲಿ ನುರಿತ ಕಣ್ಣಿನ ತಜ್ಞರು ಸುರಕ್ಷಿತವಾಗಿ ನಿಮ್ಮ ದೃಷ್ಟಿ ಮರಳಿ ಪಡೆಯಲು ನೆರವಾಗುತ್ತಾರೆ. ಬದುಕಿನ ಸುಂದರ ಕ್ಷಣಗಳನ್ನು ಮತ್ತೆ ಕಣ್ತುಂಬಿಕೊಳ್ಳಿ. ತಪಾಸಣೆಗಾಗಿ ಇಂದೇ ಕರೆ ಮಾಡಿ 0806616126.

0: 1015 ನಾರಾಯಣ ನೇತ್ರಾಲಯ, ಕಣ್ಣಿನ ದೃಷ್ಟಿ ಮತ್ತು ಕಾಳಜಿಗೆ ಮತ್ತೊಂದು ಹೆಸರು. ರೆಟಿನಾ, ಕಣ್ಣಿನ ಹಿಂಭಾಗದ ಪರದೆ, ಕಣ್ಣು ಮುಂದೆ ಕಪ್ಪು ಚುಕ್ಕೆ ತೇಲಾಡೋದು ಅಥವಾ ದಿಢೀರಂತ ಕಣ್ಣು ಮಂಜಾಗೋದು, ಇಂಥ ಲಕ್ಷಣಗಳು ಕಂಡಾಗ ನಿರ್ಲಕ್ಷ್ಯ ಬೇಡ. ಅದರಲ್ಲೂ ನಿಮಗೆ ಶುಗರ್ ಅಥವಾ ಬಿಪಿ ಇದ್ರೆ ಅದು ಕಣ್ಣಿನ ರೆಟಿನಾ ಮೇಲೆಯೂ ಪರಿಣಾಮ ಬೀರಬಹುದು. ನಾರಾಯಣ ನೇತ್ರಾಲಯದಲ್ಲಿ ಲಭ್ಯವಿರುವ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ರೆಟಿನಾ ತಜ್ಞರ ಪರಿಣಿತಿ ಕಣ್ಣಿನ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸಲು ಸಹಕಾರಿಯಾಗಿ ದೃಷ್ಟಿ ರಕ್ಷಣೆಗೆ ನೆರವಾಗುತ್ತದೆ. ಇಂದೇ ಕರೆ ಮಾಡಿ 0806612615. ನಾರಾಯಣ ನೇತ್ರಾಲಯ ಬೆಂಗಳೂರು, ನಿಮ್ಮ ರೆಟಿನಾ ರಕ್ಷಣೆಗೆ ನುರಿತ ವೈದ್ಯರ ಆರೈಕೆ.
1: ಈಗ ಕೇಳಿ ಇದೇ ಸಮಯಮು ಬ್ರೋವರಾದ ನಾಟಕ ಪ್ರಿಯರಾಗ ರೂಪಕತಾಳದಲ್ಲಿ ಮೈಸೂರು ವಾಸುದೇವಾಚಾರ್ಯರ ರಚನೆ.

0: ಇದುವರೆಗೆ ರಮಣಾ ಬಾಲಚಂದ್ರ ಅವರ ವೀಣಾ ವಾದನವನ್ನು ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದವರು ವಿದ್ವಾನ್ ಅರ್ಜುನ್ ಕುಮಾರ್, ಕಂಜರ ನುಡಿಸಿದವರು ವಿದ್ವಾನ್ ಜಿ ಗುರುಪ್ರಸನ್ನ. ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂಭ್ರಮದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರ ಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ನೇತ್ರದಾನ ಐ ಡೊನೇಷನ್. ಬದುಕಿನಲ್ಲಿ ನಾವೆಲ್ಲರೂ ಹೋದ ಮೇಲೂ ನಮ್ಮ ಕಣ್ಣುಗಳು ಮತ್ತೊಬ್ಬರ ಮೂಲಕ ಜಗತ್ತನ್ನ ನೋಡಬಹುದು ಅಂದ್ರೆ ಎಷ್ಟು ಸಾರ್ಥಕತೆ ಅಲ್ವಾ? ಯಾರೋ ಒಬ್ಬರಿಗೆ ಈ ಸುಂದರ ಪ್ರಪಂಚನ ಕಣ್ತುಂಬಿಕೊಳ್ಳೋಕೆ ನಮ್ಮ ಕಣ್ಣುಗಳು ಆಸರೆಯಾಗುತ್ತವೆ. ನೇತ್ರದಾನ ಕೇವಲ ಒಂದು ನಿರ್ಧಾರವಲ್ಲ, ಕತ್ತಲಲ್ಲಿರೋ ಬದುಕಿಗೆ ಬೆಳಕಾಗೋ ಸಣ್ಣ ಪ್ರಯತ್ನ. ನಾರಾಯಣ ನೇತ್ರಾಲಯವು ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಮೂಲಕ ಅನೇಕರ ಜೀವನದಲ್ಲಿ ಹೊಸ ಬೆಳಕನ್ನು ಮೂಡಿಸಿದೆ. ನೇತ್ರದಾನದ ಸಂಕಲ್ಪಕ್ಕಾಗಿ ಇನ್ನೇ ಮಿಸ್ಡ್ ಕಾಲ್ ನೀಡಿ 888401

ಸೊನ್ನೆ ಸೊನ್ನೆ ನಿಮ್ಮ ದೃಷ್ಟಿ ಮತ್ತೊಬ್ಬರ ಮೂಲಕ ಈ ಜಗತ್ತಿನಲ್ಲಿ ಜೀವಂತವಾಗಿರಲಿ. ರೆಟಿನಾ, ಕಣ್ಣಿನ ಹಿಂಭಾಗದ ಪರದೆ, ಕಣ್ಣು ಮುಂದೆ ಕಪ್ಪು ಚುಕ್ಕೆ ತೇಲಾಡೋದು ಅಥವಾ ದಿಢೀರಂತ ಕಣ್ಣು ಮಂಜಾಗೋದು, ಇಂಥ ಲಕ್ಷಣಗಳು ಕಂಡಾಗ ನಿರ್ಲಕ್ಷ್ಯ ಬೇಡ. ಅದರಲ್ಲೂ ನಿಮಗೆ ಶುಗರ್ ಅಥವಾ ಬಿಪಿ ಇದ್ರೆ ಅದು ಕಣ್ಣಿನ ರೆಟಿನಾ ಮೇಲೆಯೂ ಪರಿಣಾಮ ಬೀರಬಹುದು. ನಾರಾಯಣ ನೇತ್ರಾಲಯದಲ್ಲಿ ಲಭ್ಯವಿರುವ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ರೆಟಿನಾ ತಜ್ಞರ ಪರಿಣಿತಿ ಕಣ್ಣಿನ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸಲು ಸಹ

0: ಆರೈಕೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಸಂಘಟನಾ ಚಾತುರ್ಯ ಹಾಗೂ ಜನಪರ ಕಾಳಜಿಯ
2: ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಬರಿಗೆ, ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳಿಗೆ.

0: ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ
2: ಆಕಾಶವಾಣಿ ಕಾರವಾರ
3: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಲಘು ಸಂಗೀತ ಕಾರ್ಯಕ್ರಮದಲ್ಲಿ ಹಿಂದಿ ಗೀತೆಗಳು, ಹಾಡಿದ್ದಾರೆ ಸೋನು ನಿಗಮ್.
6: ನಾನು ಸಂಗೀತ ನಿರ್ದೇಶಕ, ಗೀತ ರಚನೆಕಾರ ವಿ ಮನೋಹರ್. ವಿವಿಧ ಭಾರತಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಕೇಳಿ ಈ ಗೀತೆ.
4: ಆಸ್ತಿ

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿ ಈ ಗೀತೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಫಾಲ್ಗುನಿ ಪಾಠಕ್ ಅವರ ಧ್ವನಿಯಲ್ಲಿ ಕೇಳಿ ಈ ಗೀತೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಕೇಳಿ ಈ ಗೀತೆ.

0: ಹಿಂದಿ ಗೀತೆಗಳನ್ನ ಕೇಳಿದಿರಿ.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಕಾರವಾರ, ಈಗ ಸಮಯ 10:30 ನಿಮಿಷಗಳಾಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ವಿದ್ಯಾರ್ಥಿ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಮೂಡಿ ಬಂದ ಸೊಗಸಾದ ಗೀತೆ ಎರಡು ನಕ್ಷತ್ರಗಳು ಚಿತ್ರದ್ದಾಗಿತ್ತು. ಡಾಕ್ಟರ್ ರಾಜ್ ಮತ್ತು ವಾಣಿ ಜಯರಾಮ್ ಧ್ವನಿಯಾಗಿದ್ದರು. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜೆ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಎರಡು ನಕ್ಷತ್ರಗಳು ಚಿತ್ರ ತೆರೆಕಂಡದ್ದು 1983 ಸಿಂಗೀತಂ ಶ್ರೀನಿವಾಸ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್

ಸುಲೋಹಿತ್, ಅಂಬಿಕಾ, ಲೀಲಾವತಿ ಮುಂತಾದವರು ತಾರಾಗಣದಲ್ಲಿದ್ದರು. ಈಗ ಪ್ರಸಾರವಾಗುತ್ತೆ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಕಾಮನವಿಲೋಚಿತದ ಒಂದು ಗೀತೆ. ಕುವೆಂಪು ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ಕಾಮನವಿಲೋಚಿತ ತೆರೆಕಂಡದ್ದು 1983 ಚಿ ದತ್ತರಾಜ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್, ಅನಂತನಾಗ್, ಸರಿತಾ, ಬಾಲಕೃಷ್ಣ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಸುಂದರ ಗೀತೆಯೊಂದಿಗೆ ಸಾಗುವ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ

ಸದಾ ಸರ್ವ ಕಾಲಕ್ಕೂ ಸತ್ಯವಾಗಿರ್ತಕ್ಕಂತಹ ಸಾಹಿತ್ಯ ಇರತಕ್ಕಂತಹ ಗೀತೆ ಇದು. ಕಾಮನಬಿಲ್ಲು ಚಿತ್ರದ ಉಳವಾಯೋಗ್ಯ ನೋಡಲ್ಲಿ ಕಾರ್ಯಕ್ರಮದಲ್ಲಿ ಮುಂದಿನ ಈಗ ಪ್ರಸಾರವಾಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಎಲ್ಲಾರೀಶ್ವರಿಯವರ ಧ್ವನಿಯಲ್ಲಿ. ಮೊದಲನೇದಾಗಿ ಪ್ರಸಾರವಾಗುತ್ತೆ ಹೃದಯ ಸಂಗಮ ಚಿತ್ರದ ಗೀತೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿದೆ. ಹೃದಯ ಸಂಗಮ ಚಿತ್ರ ತೆರೆಕಂಡದ್ದು 1972ರಲ್ಲಿ ರಾಶಿ ಬ್ರದರ್ಸ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್, ಭಾರತಿ, ಕೆಎಸ್ ಅಶ್ವಥ್, ಪಾಲ್ಕೃಷ್ಣ, ಜೈರಾಮ್ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಗೀತೆಯ ನಂತರ ನೀವು ಕೇಳ್ತೀರಿ ಕ್ರಾಂತಿವೀರ ಚಿತ್ರದ ಗೀತೆ. ಶ್ರೀ ಉದಯಶಂಕರ್ ಅವರ

ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. 1972 ಆರ್ ರಾಮಮೂರ್ತಿಯವರ ನಿರ್ದೇಶನದಲ್ಲಿ ಮೂಡಿಬಂತು ಚಿತ್ರ ಕ್ರಾಂತಿವೀರ. ಡಾಕ್ಟರ್ ರಾಜ್, ರಾಜೇಶ್, ದಿನೇಶ್, ಸಂಪತ್, ದ್ವಾರಕೀಶ್ ಮುಂತಾದವರು ತಾರಗಣದಲ್ಲಿದ್ದರು. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಎಲ್ಲಾರೀಶ್ವರಿಯವರ ಧ್ವನಿಯಲ್ಲಿ.

ಸುಂದರವಾದ ಮಧುರವಾದ ಗೀತೆಗಳೊಂದಿಗೆ ಸಾಗ್ತಾ ಇದ್ವಿ. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳನ್ನ ಕೇಳಿದ್ವಿ ಎಲ್ಲಾ ಈಶ್ವರಿಯವರ ಧ್ವನಿಯಲ್ಲಿ. ಈಗ ಪ್ರಸಾರವಾಗ್ತಾ ಇದೆ ಪಿ ಬಿ ಶ್ರೀನಿವಾಸ್, ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕಳ್ಳರ ಕಳ್ಳ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ಕಳ್ಳರ ಕಳ್ಳ ಚಿತ್ರ ತೆರೆಕಂಡದ್ದು 1970ರಲ್ಲಿ ಎಂ ಪಿ ಶಂಕರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಉದಯಕುಮಾರ್, ನರಸಿಂಹರಾಜು, ಸುದರ್ಶನ್, ಎಂ ಪಿ ಶಂಕರ್, ಆರತಿ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಅಪರೂಪದ ಗೀತೆಯೊಂದಿಗೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಸಾಗೋಣ.

ಸವಾರಿ ಹೊರಡುವ ಸಮಯ ಕೂಡ ಬಂತು. ಇನ್ನೇನು 11 ಗಂಟೆ ಆಯಿತು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆಯನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿ ಉಳದೇ ಇದೆ ಅಂತ ಹೇಳಿ ಎಸ್ ಜಾನಕಿಯವರ ಧ್ವನಿಯಲ್ಲಿ ಇವಾಗ ಪ್ರಸಾರವಾಗುತ್ತೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಬಪ್ಪಿಲ ಹರಿಯವರ ಸಂಗೀತವಿರತಕ್ಕಂಥ ಕೃಷ್ಣ ನೀ ಬೇಕನೆ ಬಾರ ಚಿತ್ರದ ಒಂದು ಸುಂದರ ಗೀತೆ. 1986 ತೆರೆ ಕಂಡ ಚಿತ್ರ ಇದು. ವಿಷ್ಣುವರ್ಧನ್, ಭವ್ಯ, ವಿಶ್ವವಿಜೇತ್, ಆರ್ ಕೆ ಶ್ರೀ ಮುಂತಾದವರು ತಾರಾಗಣದಲ್ಲಿದ್ದರು. ಭಾರ್ಗವ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಈ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಕೇಳಿದ, ಸಂದೇಶವನ್ನು ಕಳಿಸಿದ ಎಲ್ಲ ಶ್ರೋತೃಬಂಧುಗಳಿಗೆ ಧನ್ಯವಾದ ಅಂತೇಳಿ ಹೇಳ್ತಾ ಮಧ್ಯಾಹ್ನದ ನಿಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದಾರೆ ವಿನುತಾ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ಪ್ರಗತಿಯಲ್ಲಿರುವ ರೈಲ್ವೆ ಕಾಮಗಾರಿಗಳ ಪರಿವೀಕ್ಷಣೆಯನ್ನು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ನಡೆಸಲಿದ್ದಾರೆ. ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ನಾಳೆ ಸಂಜೆ 6:30 ರಾತ್ರಿ 7:30 ಅಪರೂಪದ ಶುಕ್ರ ಗುರು ಗ್ರಹಗಳ ಸಂಯೋಗ ವೀಕ್ಷಣೆಗೆ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಖಗೋಳ ವಿದ್ಯಮಾನದ ವೇಳೆ ಪ್ರಕಾಶಮಾನವಾದ ಶುಕ್ರ ಮತ್ತು ತುಸು ಮಂದವಾಗಿ ಕಾಣುವ ಗುರು ಗ್ರಹಗಳ ಪಶ್ಚಿಮ ಆಕಾಶದಲ್ಲಿ ಕೇವಲ 1.5 ಡಿಗ್ರಿಯಷ್ಟು ಹತ್ತಿರದಲ್ಲಿ ಗೋಚರಿಸಲಿದ್ದು, ಸಾರ್ವಜನಿಕರು ಸೂರ್ಯಾಸ್ತದ ನಂತರ ಬರಿಗಣ್ಣಿನಿಂದಲೂ ಇದನ್ನು ವೀಕ್ಷಿಸಬಹುದಾಗಿದೆ. ಹಾವೇರಿಯಲ್ಲಿಂದು ನಡೆಯಲಿರುವ ಕೇಂದ್ರ ಸರ್ಕಾರದ ಯೋಜನೆಗಳ ಜಿಲ್ಲಾ ಅಭಿವೃದ್ದಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿಯ ದಿಶಾ ಸಭೆಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಪಾಲ್ಗೊಳ್ಳಲಿದ್ದಾರೆ. ಇದಕ್ಕೂ ಮುನ್ನ ಅವರು ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಮಿತಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ಪ್ರದೇಶದಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ 7.8 ತೀವ್ರತೆಯ ಪ್ರಬಲ ಭೂಕಂಪಕ್ಕೆ ಕನಿಷ್ಠ 5 ಜನರು ಬಲಿಯಾಗಿದ್ದಾರೆ. ಭೂಕಂಪದ ಬೆನ್ನಲ್ಲೇ ಕರಾವಳಿಯಲ್ಲಿ 1.4 ಮೀಟರ್ ಎತ್ತರದ ಸುನಾಮಿ ಅಲೆಗಳು ಅಪ್ಪಳಿಸಿದ್ದು, ಪ್ರಾಣಹಾನಿ ಮತ್ತು ಆಸ್ತಿಪಾಸ್ತಿ ನಷ್ಟದ ಸಂಪೂರ್ಣ ವಿವರಗಳನ್ನು ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 725 ಅಂಕಗಳ ಇಳಿಕೆಯೊಂದಿಗೆ 73,518 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ ಕೂಡ 222 ಅಂಕ ಇಳಿಕೆಯ ನಂತರ 23,138

ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 17 ಪೈಸೆ ಇಳಿಕೆಯೊಂದಿಗೆ 95.35 ರೂಪಾಯಿಯಷ್ಟಿದೆ. ನವ ಚಂಡೀಗಢದ ಮುಲಾನ್ಪುರದಲ್ಲಿ ನಡೆಯುತ್ತಿರುವ ಭಾರತ ಆಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ 3ನೇ ದಿನವಾದ ಇಂದು ತನ್ನ ಮೊದಲನೇ ಇನ್ನಿಂಗ್ಸ್ ಅನ್ನು ಮುಂದುವರೆಸಿರುವ ಆಫ್ಘಾನಿಸ್ತಾನ್ ಇತ್ತೀಚಿನ ವರದಿ ಬಂದಾಗ 7 ವಿಕೆಟ್ ನಷ್ಟಕ್ಕೆ 143 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ

ಬಾಕ್ಸನ್ನು ಮುಂದುವರೆಸಿರುವ ಅಫ್ಘಾನಿಸ್ತಾನ್ ಇತ್ತೀಚಿನ ವರದಿ ಬಂದಾಗ 7 ವಿಕೆಟ್ ನಷ್ಟಕ್ಕೆ 143 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 ಗಂಟೆಗೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಸಮಯ ಆಗಿದೆ 11:54 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಸೋಮವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನು ಪ್ರಸಾರ ಮಾಡುವಂತಹ ಸಮಯ ಇದು. ಸೂಪರ್ ಹಿಟ್ ಗೀತೆಗಳು ಪ್ಲೇಲಿಸ್ಟ್ನಲ್ಲಿ ರೆಡಿಯಾಗಿದೆ ನಮ್ಮ ವಿವಿಧ ಭಾರತೀಯ ಕೇಳುಗರ ಕಿವಿಯನ್ನ ತಲುಪೋಕೆ. ಈಗ ಬೆಳಿಗ್ಗೆ ಡ್ಯೂಟಿಗೆ ಬರ್ತಾ ಹೊರಗಡೆ ಎಲ್ಲ ಒಂಥರ ಮಂಜು ಮುಸುಕಿದ ವಾತಾವರಣ, ತುಂತುರು ತುಂತುರು ಮುತ್ತಿನ ಹಾಗೆ ನಿಧಾನಕ್ಕೆ ಮಳೆ ಸುರಿತಾ ಇತ್ತು. ಒಂಥರ ಆಹ್ಲಾದಕರ ವಾತಾವರಣ ಅಂತಾನೆ ಹೇಳ್ಬೋದು. ಬಟ್ ಕೆಲವೊಂದ್ಸಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ಏನನ್ಸುತ್ತೆ ಅಂದರೆ ಏನಾದರೂ ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕ್ರಿ, ಮಳೆ ಬಂದರೆ ಕಿರಿಕಿರಿ ಅನಿಸುತ್ತೆ. ಬಟ್ ಆದರೆ ಇವತ್ತು ಬರಬೇಕು ನನಗನ್ನಿಸ್ತು. ಓ, ಹೋದ ತಕ್ಷಣ ನಂದೊಂದು ಗೀತೆನ ಪ್ರಸಾರ ಮಾಡ್ತೀಯಾ ನೀನು ಅಂತ ಆ ಮಳೆ ಕೇಳ್ದಂಗಿತ್ತು. ಅದಕ್ಕೋಸ್ಕರ ಗೀತೆ ಪ್ರಸಾರ ಆಗ್ತಾ ಇದೆ. ಬಣ್ಣದ ಗೆಜ್ಜೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಚಾಣಕ್ಯ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ.

ಸಮಯಾಗಿದೆ 11:31 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಇದು ಕಲಾಭಾರತಿಯ ಸಮಯ. ಕಲೆಗೆ ಸಂಬಂಧಪಟ್ಟ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕರನ್ನ ಸಂಭ್ರಮಿಸುವ ವೇದಿಕೆ ಇದು. ಇಂದಿನ ಕಲಾಭಾರತಿಯಲ್ಲಿ ನಾವು ಯಾರ ಬಗ್ಗೆ ಮಾಹಿತಿಯನ್ನು ಹಂಚ್ಕೋತಾ ಇದ್ದೀವಿ ಅಂತ ತಿಳಿದುಕೊಳ್ಳೋ ಕುತೂಹಲ ನಿಮಗೂ ಇದ್ರೆ ಕೇಳ್ತಾ ಇರಿ. ಇದು ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಒಂದು ಗೀತೆಯ ನಂತರ ಮತ್ತೆ ನಿಮ್ಮ ಜೊತೆಯಾಗ್ತೀನಿ. ಬಹುಶಃ ಈ ಗೀತೆಯನ್ನು ಕೇಳಿದ ನಂತರ ನಿಮಗೂ ಕೂಡ ಗೊತ್ತಾಗ್ಬೋದು ಇವತ್ತು ನಾವು ಯಾರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ. ಮೂಡಿ ಬರ್ತಾ ಇದೆ ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತವಿರುವ ಗೀತೆ.

ನಾನೊಬ್ಬ ವಿಘಟ ಕವಿ, ಕೇಳಿ ಒಂದು ಕತೆ, ಒಂದು ದೊಡ್ಡ ಕಾಡು. ಅಲ್ಲಿ ಒಂದು ದೊಡ್ಡ ಆಲದ ಮರ,

ಅನುಕೂಲಕ್ಕೆ ಶುಭವನ್ನು ಕೋರಿದಮ್ಮ.

ತಿಳಿದು ಬೆಪ್ಪಾದ ಗಂಡು ಗಿಣಿ ಕಣ್ಕಣ್ ಬಿಟ್ಟಿತಮ್ಮ, ಅದು ತನ್ನಂತೆ ಏನು ನಡೆಯದು ಎಂಬ ಸತ್ಯವಾರಿತಮ್ಮ.

0: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವಿವಿಧ ಭಾರತಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಕಲಾಭಾರತಿಯಲ್ಲಿ ನಾವು ಇಂದು ಕನ್ನಡ ಚಿತ್ರರಂಗದ ಹಿರಿಯ ಹಾಗೂ ಪ್ರತಿಭಾನ್ವಿತ ನಟರಲ್ಲಿ ಒಬ್ಬರಾದಂತಹ ನೀರ್ನಳ್ಳಿ ರಾಮಕೃಷ್ಣ ಅವರ ಬಗ್ಗೆ ಮಾಹಿತಿಯನ್ನ ಹಂಚಿಕೊತಾ ಇದ್ದೀವಿ. ಇವರು ಹುಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ನೀರ್ನಳ್ಳಿ ಎಂಬ ಹಳ್ಳಿಯಲ್ಲಿ. ಈ ಕಾರಣದಿಂದಾನೆ ಇವರನ್ನ ನೀರ್ನಳ್ಳಿ ರಾಮಕೃಷ್ಣ ಅಂತ ಕರೀತಾ ಇದ್ರಂತೆ. ರಾಮಕೃಷ್ಣ ಅವರು ಸುಮಾರು 30 ವರ್ಷಗಳಿಗೂ ಹೆಚ್ಚು ಕಾಲ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರು. 200ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. 1977 ತೆರೆ ಕಂಡ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಐತಿಹಾಸಿಕ ಬ್ಲಾಕ್ ಬಸ್ಟರ್ ಚಿತ್ರ ಬಬ್ರು ವಾಹನ ಮೂಲಕ ಇವರು ಚಿತ್ರರಂಗವನ್ನು ಪ್ರವೇಶಿಸಿದರು. ಈ ಚಿತ್ರದಲ್ಲಿ ಅವರು ಶ್ರೀಕೃಷ್ಣನ ಪಾತ್ರವನ್ನ ಅತ್ಯಂತ ಅದ್ಭುತವಾಗಿ ನಿರ್ವಹಿಸಿ ಪ್ರೇಕ್ಷಕರ ಗಮನವನ್ನು ಕೂಡ ಸೆಳೆದರು. ಒಂದು ಗೀತೆಯ ನಂತರ ಮತ್ತಷ್ಟು ಮಾಹಿತಿ ನಮ್ಮ ಕೇಳುಗರಿಗೆ ಸಿಗಲಿದೆ ಅಂತ ಹೇಳ್ತಾ ಮೂಡಿ ಬರ್ತಾ ಇದೆ ಪ್ರಾಯ ಪ್ರಾಯ ಪ್ರಾಯ ಚಿತ್ರದಿಂದ ಜಯಚಂದ್ರನ್ ಮತ್ತು ವಾಣಿ ಜಯರಾಮ್ ಅವರ ಗಾಯನದಲ್ಲಿ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಸಮಯ ಆಗಿದೆ 11:45 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಕಲಾಭಾರತಿಯಲ್ಲಿ. ಇಂದು ನಾವು ನಟ ನೀರ್ನಳ್ಳಿ ರಾಮಕೃಷ್ಣ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಕನ್ನಡದ ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ನೆಚ್ಚಿನ ನಟರಲ್ಲಿ ರಾಮಕೃಷ್ಣ ಒಬ್ಬರಾಗಿದ್ದರು. ಪುಟ್ಟಣ್ಣ ಅವರ ನಿರ್ದೇಶನದ ಹಲವು ಮಾಸ್ಟರ್ ಪೀಸ್ ಚಿತ್ರಗಳಾದ ರಂಗನಾಯಕಿ, ಮಾನಸ ಸರೋವರ, ಅಮೃತ ಘಳಿಗೆ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ಪ್ರೇಕ್ಷಕರ ಮೆಚ್ಚುಗೆಯನ್ನು ಕೂಡ ಪಡೆದರು. ಕೇವಲ ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು ಚಿತ್ರಗಳಲ್ಲೂ ಕೂಡ ಇವರು ಅಭಿನಯಿಸಿದ್ದಾರೆ. ಪ್ರಸಿದ್ಧ ತಮಿಳು ನಿರ್ದೇಶಕ ಕೆ ಬಾಲಚಂದರ್ ಅವರ ಪೊಯ್ಕಾಲ್ ಕುದುರೆ ಚಿತ್ರದಲ್ಲೂ ಇವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಮೂಡಿ ಬರ್ತಾ ಇದೆ ಮಾನಸ ಸರೋವರ ಚಿತ್ರದಿಂದ ಜಯಚಂದ್ರನ್ ಅವರ ಗಾಯನದಲ್ಲಿ ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ.

ನೀರ್ನಳ್ಳಿ ಅವರು ಅಭಿನಯಿಸಿದ ಚಲನಚಿತ್ರಗಳ ಬಗ್ಗೆ ಹೇಳೋದಾದ್ರೆ ಪ್ರಾಯ ಪ್ರಾಯ ಪ್ರಾಯ, ಘಟಶ್ರಾದ್ದ, ಪಡುವಾರಳ್ಳಿ ಪಾಂಡವರು, ಬೆಂಕಿಯಲ್ಲಿ ಅರಳಿದ ಹೂವು, ಮುಗಿಲ ಮಲ್ಲಿಗೆ, ಪಂಚಮವೇದ, ಪ್ರಾಣಸ್ನೇಹಿತ, ಬಚ್ಚನ್, ಎದೆಗಾರಿಕೆ, ನಿನಗಾಗಿ, ಹಾಲುಂಡತ್ತವರು, ನೀನೆಲ್ಲೋ ನಾನಲ್ಲೇ, ಮೌನಾಲಿಸಾ, ಸಂಖ್ಯಾ ಬಾಳ್ಯ, ಎಕ್ಸ್ಕ್ಯೂಸ್ ಮೀ, ಹೀಗೆ ಹಲವಾರು ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. ನೀರ್ನಳ್ಳಿ ರಾಮಕೃಷ್ಣ ಅವರು ಅಭಿನಯದ ಮತ್ತೊಂದು ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಅಮೃತಗಳಿಗೆ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯಾ ಅವರ ಗಾಯನದಲ್ಲಿ, ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

1970ರ ದಶಕದ ನಂತರ ರಾಮಕೃಷ್ಣ ಅವರು ಪೋಷಕ ನಟನಾಗಿ ಅಂದರೆ ತಂದೆ ಅಣ್ಣ ಸ್ನೇಹಿತನ ಪಾತ್ರಗಳಲ್ಲಿ ಅಮೃತವರ್ಷಿಣಿ, ಪ್ರೀತ್ಸೋತ್ತಪ್ಪ, ರವಿ ಬೋಪಣ್ಣ ಸೇರಿದಂತೆ ನೂರಾರು ಚಿತ್ರಗಳಲ್ಲಿ ನಟಿಸಿದರು. ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವಕ್ಕೆ ಹೆಸರಾದವರು ರಾಮಕೃಷ್ಣ ಅವರು. ಪ್ರಸ್ತುತ ಅವರು ಚಿತ್ರರಂಗದಿಂದ ಕೊಂಚ ದೂರ ಉಳಿದು ತಮ್ಮ ಹುಟ್ಟೂರಾದ ನೀರ್ನಳ್ಳಿಯಲ್ಲಿ ಕೃಷಿ ಮತ್ತು ಅಡಿಕೆ ತೋಟದ ಉಸ್ತುವಾರಿ ನೋಡಿಕೊಳ್ತಾ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ. ಸಮಯ ಆಗಿದೆ 11:56. ಇಂದಿನ ಕಲಾ ಭಾರತಿಯಲ್ಲಿ ನಟ ನೀರ್ನಳ್ಳಿ ರಾಮಕೃಷ್ಣ ಅವರ ಬಗ್ಗೆ ಮಾಹಿತಿ ಮತ್ತು ಅವರು ಅಭಿನಯಿಸಿದ ಗೀತೆಗಳನ್ನು ಕೇಳಿ ಮತ್ತೆ ಅವರ ಅಭಿನಯಿಸಿದ ಚಿತ್ರಗಳು ನಿಮ್ಮ ಸ್ಮೃತಿಪಟಲದಲ್ಲಿ ಹಸರಾದವು ಅಂತ ಭಾವಿಸ್ತಾ ಇಂದಿನ ಕಲಾ ಭಾರತಿಯನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ, ಕನ್ನಡ ಸದಾ ನಿಮ್ಮ ಸಂಗಡ. ಕಲಾಭಾರತಿಯ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಪಡುವಾರಳ್ಳಿ ಪಾಂಡವರು ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ವಿಜಯ ಭಾಸ್ಕರ್ ಅವರ ಸಂಗೀತವಿರುವ ಗೀತೆ ಕೈಯಾರ ಕಿಯ್ಯಣ್ಣರೈ ಅವರ ಸಾಹಿತ್ಯವಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಹೊಸದಿಲ್ಲಿಯ ಸಂಸದ್ ಮಾರ್ಗದಲ್ಲಿರುವ ಆಕಾಶವಾಣಿ ಕೇಂದ್ರದ ರಂಗಭವನದಲ್ಲಿ ಇಂದು ಸ್ಪೆಕ್ಟ್ರಮ್ ಆಕಾಶವಾಣಿ @90 ಎ ಮ್ಯೂಸಿಕಲ್ ಒಡಿಸಿ ಕಾರ್ಯಕ್ರಮ ಆಯೋಜಿತವಾಗಿದೆ. ಸಾಯಂಕಾಲ 4 ಗಂಟೆಗೆ ಆರಂಭವಾಗುವ ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ಡಾ ಎಲ್ ಮುರುಗನ್ ಆತಿಥ್ಯ ವಹಿಸಲಿದ್ದಾರೆ. ಧಾರವಾಡ ಆಕಾಶವಾಣಿ ಕೇಂದ್ರದ ನಿಲಯ ಕಲಾವಿದರಾದ ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್ ಹಾಗೂ ಉಸ್ತಾದ್ ಶಫೀಕ್ ಖಾನ್ ಸೇರಿದಂತೆ ದೇಶದ ವಿವಿಧ ಆಕಾಶವಾಣಿ ಕೇಂದ್ರಗಳ ಒಟ್ಟು 13 ಜನ ಕಲಾವಿದರು ನಾದ @90 ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸ್ಪೆಕ್ಟ್ರಮ್ ಕಾರ್ಯಕ್ರಮದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಖ್ಯಾತ ಸಿತಾರ್ ವಾದಕ ಉಸ್ತಾದ್ ಶಫೀಕ್ ಖಾನ್.
1: ಆಕಾಶವಾಣಿದು 90th ಸ್ಪೆಕ್ಟ್ರಮ್ ಅಂತ ಹೇಳಿ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಇವತ್ತು ಇದರೊಳಗೆ ನಾಡ್ @90 ಅಂತ ಇದೆ. ಆಕಾಶವಾಣಿ ನಮ್ಮ ಸ್ಟಾಫ್ ಆರ್ಟಿಸ್ಟ್ ಏನಿದ್ದೇವೆ ನಾವು ಸೇರಿ ಒಂದು 1/4 ತಾಸಿಂದು ನಮ್ದು ಒಂದು ಐಟಮ್ ಇದೆ. ಅದಾದ ನಂತರ ಮರು ತರಂಗ್ ಅಂತ ಹೇಳಿ ರಾಜಸ್ಥಾನಿ ಲೋಕನೃತ್ಯ ಇದೆ. ಅದಾದ ನಂತರ ಪಂಜಾಬಿ ಲೋಕಗೀತ ಅದಕ್ಕೆ ರಂಗ ಪಂಜಾಬಿ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ. ಆಮೇಲೆ ಯೂತ್ ವಾಯ್ಸ್ ಅಂತ ಹೇಳಿ ಅದೊಂದು ಕಾರ್ಯಕ್ರಮ ಇದೆ. ಇದು ಆಕಾಶವಾಣಿ ಡೆಲ್ಲಿ ಸಂಸತ್ ಮಾರ್ಗದ ರಂಗ ಭವನ್ ಸಭಾಗಾರದಲ್ಲಿ ಇದು ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ. ಆಲ್ ಓವರ್ ಇಂಡಿಯಾದಿಂದ 13 ಆರ್ಟಿಸ್ಟ್ ಬಂದಿದ್ದೇವೆ. ಇದರೊಳಗೆ ಕೋಲ್ಕತ್ತಾದಿಂದ, ಮುಂಬೈಯಿಂದ, ಹೈದರಾಬಾದ್, ಮೈಸೂರು, ಧಾರವಾಡ ಆರ್ಟಿಸ್ಟ್ ಗಳು ಬಂದಿದ್ದೇವೆ. 2 ದಿವಸದಿಂದ ಇಲ್ಲೇ ಇದ್ದೀವಿ. ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಇವತ್ತು 4 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ.
0: ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ನ್ಯಾಯಯುತ ಬೇಡಿಕೆಯಾಗಿದ್ದು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಸದ್ಯದಲ್ಲೇ ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಪ್ರತ್ಯೇಕ ಪಾಲಿಕೆಗಾಗಿ ಹೋರಾಡುತ್ತಿರುವ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಿಗಳ ನಿಯೋಗ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ನೇತೃತ್ವದಲ್ಲಿ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು. ಸಹಾನುಭೂತಿ ಎಂಬುದು ಔಷಧಿಯಿಂದ ಬರುವುದಿಲ್ಲ, ಅದು ಮನುಷ್ಯತ್ವದಿಂದ ಮಾತ್ರ ಕಂಡುಕೊಳ್ಳಬಹುದು ಎಂದು ಚಿತ್ರದುರ್ಗದ ಬಸವೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದ ನಿರ್ದೇಶಕ ಡಾ ಎಂಎಸ್ ರಾಜೇಶ್ ಅಭಿಪ್ರಾಯಪಟ್ಟಿದ್ದಾರೆ. ವಿಶ್ವವಿದ್ಯಾಲಯದ ಗುಡ್ಡದ ರಂಗವ್ವನಹಳ್ಳಿಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಸಾರ್ವಜನಿಕ ಆರೋಗ್ಯದಲ್ಲಿ ಡಿಜಿಟಲ್ ಜನಸಂಖ್ಯಾಶಾಸ್ತ್ರ, ಜನಗಣತಿ, ಜನಸಂಖ್ಯಾ ವಿಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಡಾ ಬಸವಕುಮಾರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಈ ತಿಂಗಳ ಕೊನೆ ಭಾನುವಾರ 28ರಂದು ರಾಜ್ಯಾದ್ಯಂತ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕುವ ರಾಷ್ಟೀಯ ಅಭಿಯಾನ ನಡೆಯಲಿದೆ. ರಾಯಚೂರು

ನಗರದಲ್ಲಿ 37,983 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು 146 ತಂಡಗಳು ಸಜ್ಜಾಗಿವೆ ಎಂದು ಮಹಾನಗರ ಪಾಲಿಕೆ ಉಪ ಆಯುಕ್ತ ಶರಣಪ್ಪ ತಿಳಿಸಿದ್ದಾರೆ. ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ 76,502 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು ಒಟ್ಟು 316 ತಂಡಗಳನ್ನು ಸಿದ್ಧಗೊಳಿಸಲಾಗಿದೆ ಎಂದರು. ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ UIDAI ಧಾರವಾಡದಲ್ಲಿ ಕಾರ್ಯಾರಂಭಿಸಿರುವ ನೂತನ ಆಧಾರ್ ಸೇವಾ ಕೇಂದ್ರವನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ನೂತನ ಕೇಂದ್ರವು ಆಧಾರ್ ದಾಖಲಾತಿ, ಬಯೋಮೆಟ್ರಿಕ್ ನವೀಕರಣಗಳು, ದೋಷ ತಿದ್ದುಪಡಿ ಹಾಗೂ ಕುಂದುಕೊರತೆ ಪರಿಹಾರ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸಲಿದೆ ಎಂದು ತಿಳಿಸಿದರು. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಲ್ಲಿ ರೌಡಿಗಳ ನಿಯಂತ್ರಣಕ್ಕೆ ಪ್ರತ್ಯೇಕ ಪಡೆ ರಚಿಸಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ.

0: ಸೇವೆಗಳು, ದೋಷ ತಿದ್ದುಪಡಿ ಹಾಗೂ ಕುಂದುಕೊರತೆ ಪರಿಹಾರ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸಲಿದೆ ಎಂದು ತಿಳಿಸಿದರು. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಲ್ಲಿ ರೌಡಿಗಳ ನಿಯಂತ್ರಣಕ್ಕೆ ಪ್ರತ್ಯೇಕ ಪಡೆ ರಚಿಸಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆ ಠಾಣಾ ಮಟ್ಟದಲ್ಲಿ ರೌಡಿ ನಿಗ್ರಹ ಪಡೆ ರಚಿಸಲು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಎಂಎ ಸಲೀಂ ಆದೇಶ ನೀಡಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಸಹಾಯಕ ಯೋಜನಾಧಿಕಾರಿ ಎಂ ಉಮೇಶ್ ಸೈಕ್ಲೋಥಾನ್ಗೆ ಹಸಿರು ಧ್ವಜ ತೋರಿದರು. ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಮಡಿಕೇರಿ ತಾಲೂಕು 18 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 400 ಫಲಾನುಭವಿಗಳಿಗೆ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿ ಹಕ್ಕುಪತ್ರ ನೀಡಿದರು. 12ನೇ ತಾರೀಖು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಹಿನ್ನೆಲೆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ಆಚರಿಸಲು ಪೂರ್ವ ಸಿದ್ಧತೆಗಳು ನಡೆದಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ.

0: ವನಿತಾ ವಿಹಾರ. ಗೆಳತಿಯರೇ ನಮಸ್ಕಾರ. ತಮಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಮಾತು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜು ಪುರಾಣಿಕ್.
1: ವನಿತಾ ವಿಹಾರದ ಗೆಳತಿಯರಿಗೆಲ್ಲ ನಮಸ್ಕಾರ. ಗೆಳತಿಯರೇ, ಒಬ್ಬೊಬ್ಬ ಗೆಳತಿಲಿ ಒಂದೊಂದು ಪ್ರಾವೀಣ್ಯತೆ ಇರ್ತದೆ. ಕೆಲವರು ಉದ್ಯೋಗಸ್ಥ ಗೆಳತಿಯರಾದ್ರೆ ಇನ್ನು ಕೆಲವರು ಮನೆಯಲ್ಲಿನೇ ಯಶಸ್ವಿ ಗೃಹಿಣಿಯಾಗಿ ಕಾರ್ಯವನ್ನ ನಿರ್ವಹಿಸಿ ಜೊತೆಗೆ ಮಕ್ಕಳು ಒಂದು ಹಂತಕ್ಕೆ ಬಂದ ಮೇಲೆ, ಒಂದು ಜವಾಬ್ದಾರಿಯ ಮಟ್ಟವನ್ನ ಮುಗಿದ ಮೇಲೆ ತಮ್ಮ ಒಂದು ವೈಯಕ್ತಿಕ ಆಸಕ್ತಿ ಅಭಿರುಚಿಗಳಿಗೆ ಆದ್ಯತೆಯನ್ನ ಕೊಟ್ಟು ಅವರು ತಮ್ಮ ಆಸಕ್ತಿ ಹವ್ಯಾಸಗಳನ್ನ ಮುಂದುವರೆಕೊಂಡು ಯಶಸ್ವಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಅಂತ ಒಬ್ಬ ಗೆಳತಿ ಶ್ರೀಮತಿ ಸಪ್ನಾ ಕಟ್ಟಿ ಅವರು. ಸಪ್ನಾ ಕಟ್ಟಿ ಅವರು ಒಬ್ಬ ಆದರ್ಶ ಗೃಹಿಣಿ, ಜೊತೆಗೆ ಉತ್ತಮ ಲೇಖಕಿ. ನಮಸ್ಕಾರ ಸಪ್ನಾ ಕಟ್ಟಿ ಅವರು.
2: ನಮಸ್ಕಾರ ಮೇಡಮ್.
1: ಸಪ್ನಾ ಕಟ್ಟಿಯವರ ತಮ್ಮ ಮೂಲತಃ ಊರು ಓದು, ಈ ಒಂದು ಕತೆ ಬರೆಯುವ ಹವ್ಯಾಸ ಯಾವಾಗಿಂದ ನಿಮಗೆ ಶುರು ಆಯ್ತು? ನಮ್ಮ ಹೆಳುಗರಿಗೆ ಪರಿಚಯ ಮಾಡಿಕೊಡ್ತೀರಿ?
2: ನಾನು ಧಾರವಾಡದವಳೆ ಅಂತ ಹೇಳಕ್ ನನಗೆ ಬಹಳ ಖುಷಿ ಆಗ್ತದೆ. ಮುಂಚಿನಿಂದಲೂ ನಮ್ಮ ಮನೆಯಲ್ಲಿ ಒಂದು ಪುಸ್ತಕ ಭಂಡಾರನೇ ಇತ್ತು. ನಮ್ಮ ತಂದೆ ಒಂದು ಚಿಕ್ಕ ಲೈಬ್ರರಿನ ಇಟ್ಕೊಂಡಿದ್ರು. ಮನೋಹರ ಗ್ರಹಮಾಲಾದ ಪುಸ್ತಕಗಳು, ಓರಿಯೆಂಟಲ್ ಪುಸ್ತಕಗಳು, ಭಾರತ ಭಾರತಿ ಪುಸ್ತಕಗಳು, ಹೀಗೆ ಅನೇಕ ಪುಸ್ತಕಗಳನ್ನು ತರಿಸ್ತಾ ಇದ್ರು. ಹಿಂಗಾಗಿ ಓದುವ ಹವ್ಯಾಸ ಅಂತೂ ಅಗ್ದಿ ಮುಂಚಿಂದನೂ ಇತ್ತು. ಬರೆಯಬೇಕು ಅನ್ನೋ ಒಂದು ಆಸಕ್ತಿ ಇತ್ತು. ಆದ್ರೆ ನೀವು ಹೇಳಿದಂಗ ಮನೆಯ ಜವಾಬ್ದಾರಿಯಲ್ಲಿ ನನಗೆ ಮಾಡ್ಲಿಕ್ಕೆ ಆಗಿದ್ದಿಲ್ಲ. ನಂತರ ಆಸಕ್ತಿನ ಬೆಳೆಸ್ಕೊಂಡೆ.
1: ಈಗ ತಮ್ಮ ಓದು ವಿದ್ಯಾಭ್ಯಾಸ ಯಾವ ಇಲ್ಲಿ ತಾವು ಪದವಿಯನ್ನ ಪಡ್ಕೊಂಡಿದ್ದೀರಿ?
2: ನಾನು ಫಿಸಿಕ್ಸ್ BSc ಪದವಿ ಪಡ್ಕೊಂಡು ಆಮೇಲೆ ಸ್ನಾತಕೋತ್ತರ ಪದವಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾಡಿದ್ದೇನೆ, ಇಲ್ಲೇ ಕರ್ನಾಟಕ ಯೂನಿವರ್ಸಿಟಿ.
1: ಇಷ್ಟೆಲ್ಲ ಒಂದು ವಿಶೇಷವಾದಂತಹ ಪದವಿಯನ್ನ ಪಡೆದ ಮೇಲೆ ನಿಮಗೆ ಒಂದು ಉದ್ಯೋಗ ಮಾಡಬೇಕು ಎಲ್ಲಾದ್ರೂ ಅಂತ ಅನಿಸ್ಲಿಲ್ಲ?
2: ಖಂಡಿತ ಅನ್ಸಿತ್ತು. ಅದನ್ನ ಒಂದು ಒಂದು ಉದಾಹರಣೆ ಜೊತೆ ಹೇಳಬೇಕು ಅಂದ್ರೆ, ಮನೆಯವರ ಮಾವ ಅವ್ರು ತುಂಬಾ ತಮಾಷೆ ಪ್ರಕೃತಿಯವರು. ಅವಾಗ ನಾ ಎಲ್ಲಾರ ಮುಂದೆ ಯಾರು ಸಿಕ್ಕವ್ರ ಮುಂದೆಲ್ಲ ಹೇಳ್ಕೊತಾ ಇದ್ದೆ, ನನಗೂ ನೌಕರಿ ಮಾಡ್ಬೇಕಂತ ಬಹಳ ಆಸೆ ಇದೆ ಅಂದ್ಕೊಳ್ಳೆ. ಅವ್ರು ನೋಡುವ ಸಪ್ನ, ಈ ನೌಕರಿಗೆ ಹೋದ್ರೆ ನೀ ಮಕ್ಕಳು ನೋಡ್ಕೊಳಿಕ್ ಹೋಗ್ಬಿಡ್ತಿ, ಅವ್ರಿಗೆ ಎಷ್ಟು ರೊಕ್ಕ ಕೊಡ್ತಿ ಅಂತ ಕೇಳಿದ್ರು. 1,000 ರೂಪಾಯಿ ಕೊಡ್ಬೇಕಾಗ್ತದೆ.
1: ಆಗಿನ ಕಾಲಕ್ಕೆ
2: 30 ವರ್ಷದ ಹಿಂದೆ. ಆಮೇಲೆ ಅಡ್ಗೆ ಅವ್ರನ್ನ ಹಚ್ಚಬೇಕಾಗ್ತದೆ, ಅವ್ರಿಗೆ ಎಷ್ಟು ಕೊಡ್ತಿ? 1,500 ಹೋಗ್ತದ್ರಿ. ಆಮೇಲೆ ನಿನ್ಗೆ ಬಟ್ಟೆ ಬರೆ ಹೆಚ್ಚಬೇಕಾಗ್ತಾವ ನೌಕರಿ ಮಾಡಕ್ ಅಂದ್ಮೇಲೆ, ಅದಕ್ಕೆ ಎಷ್ಟು ಕೊಡ್ತಿ? ಅದಕ್ಕೊಂದು 2,000-4,000 ಹೋಗ್ತದ್ರಿ. ಆಮೇಲೆ ರಿಕ್ಷಾ ಬಸ್ಸು ಎಲ್ಲಾ ಕುಡಿಯವ್ರು 10,000 ತಂದು ಹಚ್ಚಿದ್ರು. 1,000 ಗಳಿಸಿದಂಗ ಆತಿಲ್ವಾ ಅಂದ್ರು. ನನಗದು ಮನಸ್ಸಿನಾಗ ಅಗ್ರಿ ಚಾಕ್ ಒತ್ತಿದಂಗ್ ಕೂತಿದ್ರು. ಮತ್ತೊಂದಂದ್ರ ನಮ್ಮ ಮನೆಯವರು ಮತ್ತೆ ನಮ್ಮ ನಡುವ ಒಂದು ಒಪ್ಪಂದದ ಗತೆನೆ ಆಗಿತ್ತು. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ ಒಂದು ಬಂಡಿ ಅಂತ, ಯಾವಾಗ್ಲೂ ಕುಟುಂಬಕ್ಕ ಬಂಡಿ ಎರಡೂ ಗಾಲಿ ಸಮಾನ ಇರ್ಬೇಕಂದ್ರ ಸಮಾನ ವೇಗದಾಗ ಓಡಬೇಕು ಅಂತಲ್ಲ, ಯಾಕಂದ್ರ ತಿರುವು ಬಂದಾಗ ಈ ಕಡೆ ಗಾಲಿ ಏನಿರ್ತದ ಜೋರು ಓಡ್ತದ, ಈ ಕಡೆ ಅವಕಾಶ ಓಡ್ತದ, ಅಂದಲ್ಲೇ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದ. ಸೊ ನಾನು ಹೊರಗಿನ ಜಗತ್ತಿನ ಹಣಕಾಸಿನ ನೋಡ್ಕೋತೇನೆ, ನೀನು ಹಿರಿಯರದ್ದು ಮನೆಯಲ್ಲಿ

0: ಅತ್ತೆ ಮಾವಂದ್ರದ್ದು ಮಕ್ಕಳ ವಿದ್ಯಾಭ್ಯಾಸ ಅದನ್ನೆಲ್ಲ ನೋಡುವಂತ, ಅದರಿಂದ ನಾವು ಒಂದು ಸಮತೋಲನ ಕಾಯ್ಕೊಂಡ್ವಿ ಅಂತ ಹೇಳಬಹುದು.
1: ಬಹಳ ಉತ್ತಮ ಮಾತನ್ನ ನೀವು ನಮ್ಮ ಗೃಹಿಣಿಯರಿಗೆ ಹೇಳಿದ್ರಿ. ಯಾಕಂದ್ರೆ ಇವತ್ತಿನ ದಿನದೊಳಗ ಬೇಕೋ ಬೇಡೋ ಎಲ್ಲರೂ ಉದ್ಯೋಗ ನಿರತರಾಗಿರ್ತಾರೆ. ಹಂಗಾಗಿ ಮಕ್ಕಳು ಎಷ್ಟೋ ಸಂದರ್ಭದಲ್ಲಿ ಮಕ್ಕಳಿಗೆ ಬೇಕಾದಂತ ಆರೈಕೆ ಲಾಲನೆ ಪಾಲನೆ ಸಿಗುವುದೇ ಇಲ್ಲ.
0: ಹೌದು,
1: ಅವ್ರಿಗೆ ಯಾವ ವಯಸ್ಸಿನೊಳಗ ತಾಯಿಯ ಅಗತ್ಯತೆ ಬೇಕಿರ್ತದ ಆ ವಯಸ್ಸಿನಾಗ ಸಿಗದೆ ಸಂಸ್ಕಾರದಿಂದ ಮನೆಯ ಪದ್ಧತಿಯಿಂದ ಮಕ್ಕಳು ವಂಚಿತರಾಗುವಂತ ಹಲವಾರು ಉದಾಹರಣೆಗಳನ್ನ ಇವತ್ತು ನಾವು ನೋಡಿರ್ತೀವಿ. ಈಗ ಸ್ವಪ್ನ ಅವರೇ, ಇದು ಅದೇನೆ ತಮಗೆ ಚಿಕ್ಕ ವಯಸ್ಸಿನಲ್ಲೇ ಇದ್ದಂತ ಹವ್ಯಾಸಗಳು ಅಂದ್ರೆ ಚಿತ್ರಕಲೆ ಬಗ್ಗೆ ಆಗ್ಬಹುದು, ಭರತನಾಟ್ಯ ಬಗ್ಗೆ ಆಗ್ಬಹುದು, ಇದ್ರ ಬಗ್ಗೆ ತಮಗ ಅಪಾರ ಆಸಕ್ತಿ ಇತ್ತು, ಇದನ್ನ ಹೆಂಗೆ ಬೆಳೆಸ್ಕೊಂಡ್ರಿ?
0: ಚಿತ್ರಕಲೆ ಅಂದು ಬಹುತೇಕ ನನಗೆ ಸ್ವಲ್ಪ ನೈಜವಾಗಿ ಬಂದದ್ದಿರ್ಬೋದು. ಯಾಕಂದ್ರೆ ಅಗ್ದಿ ಸಣ್ಣವಳು ಅಂದ್ರೆ ಭಿನ್ನೆತ್ತ ಅಂತಿದ್ವಲ್ಲ, ಆ ಟೈಮಿಗೆ ನಾನು ಕಾಂಪಿಟೇಷನ್ ನಮ್ಮ ತಾಯಿ ಕಳಿಸ್ತಾ ಇದ್ರು, ನಾನು ಎಲ್ಲದರಲ್ಲೂ ಸಾಧಾರಣ ಫಸ್ಟ್ ಅಥವಾ ಸೆಕೆಂಡ್ ಬರ್ತಾ ಇದ್ದೆ. ಅವಾಗ ನಮ್ಮ ಪ್ರೈಮರಿ ಸ್ಕೂಲ್ ನಲ್ಲಿ ಒಬ್ರು ಸುಣಗಾರ್ ಅಂತ, ನೀವು ಹೆಸರು ಕೇಳಿರ್ಬೋದು, ಭರತ್ ಕುಮಾರ್ ಅನ್ನೋ ಹೆಸರಲ್ಲಿ ಅವರು ಪೇಂಟಿಂಗ್ ಮಾಡ್ತಾ ಇದ್ರು, ರಾಜ್ಯ ಪ್ರಶಸ್ತಿ ಗಳಿಸಿದಂತವರು. ಅವರು ನನ್ನ ಚಿತ್ರ ಒಂದು ಸ್ವಲ್ಪ ದಿನ ಕೋಚಿಂಗ್ ಮಾಡಿದ್ರು. ಆಮೇಲೆ ಭರತನಾಟ್ಯವನ್ನು ಉಪಾಧ್ಯ ಅಂತ ಮಾಳ್ಮಡ್ಡಿಯಲ್ಲಿ ಒಬ್ರು ಸರ್ ಇದ್ರು, ಅವ್ರ ಕಡೆ ಕಲ್ತ್ಕೊಂಡೆ. ಎಲ್ಲಾ ಕೆಲ ದಿನಗಳ ಮಟ್ಟಿಗೆ ಅಷ್ಟೇ, ಮುಂದೆ ಏನಾಯ್ತೋ ಗೊತ್ತಿಲ್ಲ. ಆಸಕ್ತಿ ಸ್ವಲ್ಪ ಕಡಿಮೆ ವಿದ್ಯಾಭ್ಯಾಸದ ಕಡೆ, ಅದೇ ನೌಕರಿ ಮಾಡಬೇಕು ಕಲಿಬೇಕು ಅನ್ನೋದೆಲ್ಲ ಏನಿತ್ತಲ್ಲ, ಅದರಿಂದಾಗಿ ಕಲೆಗಳತ್ತ ಸ್ವಲ್ಪ ಗಮನ ಕಡಿಮೆ ಹೋಗಿ ಅಭ್ಯಾಸದತ್ತ ಹೆಚ್ಚು ಗಮನ ಕೊಡ್ಲಿಕ್ಕೆ ಶುರು ಮಾಡಿದೆ. ಹಿಂಗಾಗಿ ಆಸಕ್ತಿಗಳು ಹಿಂದುಳಿದ್ವು.
1: ಈಗ ತಮ್ಮ ಪತಿ ಡಾಕ್ಟರ್ ಶ್ರೀಧರ್ ಕಟ್ಟಿ ಅವರು DRDO ವಿಜ್ಞಾನಿ, ಹಂಗಾಗಿ ಅವರ ಒಂದು ವೃತ್ತಿಯ ಒಂದು ಟ್ರಾನ್ಸ್ಫರ್ ಗಳು ಬಹಳ ಸಾಮಾನ್ಯ ಆಗಿರ್ತಿತ್ತು. ತಾವು ಹಲವಾರು ಊರುಗಳಿಗೆ ನಿಮ್ಮ ಪತಿಯೊಂದಿಗೆ ಹೋಗ್ಬೇಕಾದದ್ದು ಕೂಡ ಅನಿವಾರ್ಯ.
0: ಹೌದು,
1: ಸುಮಾರು ಎಲ್ಲೆಲ್ಲಿ ನೀವು ಅಡ್ಡಾಡ್ ಬಂದ್ರಿ?
0: ಬಹಳಷ್ಟು ಸಮಯ ನಾವು ಮಹಾರಾಷ್ಟ್ರದಲ್ಲೇ ಕಳೆದಿವಿ, ನಾಸಿಕದಲ್ಲಿದ್ವಿ ಮುಂಚೆ, ಆಮೇಲೆ ಮುಂಬೈ, ಆಮೇಲೆ ಪುಣಾದಲ್ಲಿ ಸುಮಾರು 26 ವರ್ಷ, ಆಮೇಲೆ ಕಡೆಗೆ ನಮ್ಮ ಮನೆಯವರು ಡೈರೆಕ್ಟರ್ ಆಫ್ ITM ಅಂತ DRDO ಲ್ಯಾಬ್ ಡೈರೆಕ್ಟರ್ ಆಗಿ ಮಸೂರಿ ಹೋದ್ವಿ. ಅಲ್ಲಿ 2.5 ವರ್ಷಗಳ ಕಾಲ ಇದ್ದು ಆಮೇಲೆ ರಿಟೈರ್ ಆಗಿ ಈಗ ಧಾರವಾಡಕ್ಕೆ ಬಂದಿದ್ದೆ.
1: ಧಾರವಾಡದಲ್ಲಿ ನೆಲೆಸಿಬಿಟ್ಟಿದ್ದೆ. ಹೇಗೂ ಅಂದ್ರೂ ಹುಟ್ಟಿದ ಜಗ ಕೂಡ ಧಾರವಾಡ, ನಿವೃತ್ತಿ ನಂತರ ಕೂಡ ನೀವು ಧಾರವಾಡದಲ್ಲಿ ಆನಂದಿಸ್ತಾ ಇದ್ದೀರಿ. ಸ್ವಪ್ನ ಅವರ, ತಾವು ಒಬ್ಬ ಅನುವಾದಕಿ, ಯಾವ ಭಾಷೆಯಿಂದ ಯಾವ ಭಾಷೆಗೆ ಅನುವಾದ ಮಾಡ್ತೀರಿ?
0: ಇದಕ್ಕೂ ಒಂದ್ ಸ್ವಲ್ಪ ಹಿನ್ನೆಲೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಬಿಟ್ಸ್ ಅಂತ ಒಂದು ಕಂಪನಿ ಇದೆ ಪುಣಾದಲ್ಲಿ, ಸ್ಮಾಲ್ ಕಂಪನಿ, ಟ್ರಾನ್ಸ್ಲೇಟಿಂಗ್ ಕಂಪನಿ. ಅದು ಹುಡುಕ್ತಾ ಇತ್ತು, ಇಂಗ್ಲಿಷು ಬಲ್ಲವರು, ಕನ್ನಡ ಬಲ್ಲವರು, ಸ್ವಲ್ಪ ಮಟ್ಟಿಗೆ ಮರಾಠಿ ಬಲ್ಲವರು ಯಾರಿದ್ದಾರೆ ಅಂತ ನಾ ಅಪ್ಲೈ ಮಾಡಿದೆ. ಅವಾಗ ಅಲ್ಲಿ ಒಂದಿಷ್ಟು ಉದಾಹರಣೆಗಳನ್ನು ಅವ್ರು ಕೊಟ್ರು, ಎಷ್ಟು ಕೆಟ್ಟದಾಗಿ ಟ್ರಾನ್ಸ್ಲೇಷನ್ ಇರ್ತದ ಅಂತ. ಫಾರ್ ಎಕ್ಸಾಂಪಲ್, ವೇರ್ ಯುವರ್ ಬೆಲ್ಟ್ ಅಂತ, ಅದನ್ನ ಕನ್ನಡದಲ್ಲಿ ನಿಮ್ಮ ಬೆಲ್ಟ್ ಅನ್ನು ಧರಿಸಿ ಅಂತ ಮಾಡ್ತಾರೆ. ಧರಿಸಿ ಅಂದ್ರೆ ಅದೇನು ಅಂಗಿನೋ ಜಾಕೆಟೋ ಹಾಕೊಂಡಂಗಲ್ಲ, ಕಟ್ಕೊಳ್ಳಿ ಅನ್ನೋದು ಸರಿಯಾದ ಶಬ್ದ. ಒಂದ್ ಕಡೆ ಅಂತೂ ಈ ಗೇಟ್ ಏನಿರುತ್ತಲ್ಲ ಮೆಟ್ರೋ ಗೇಟ್, ಅದರಲ್ಲಿ ಕ್ಲಿಯರ್ ದ ಮೆಟ್ರೋ ಅಂತ ಇದ್ರೆ ಅವರು ಮೆಟ್ರೋವನ್ನು ಸ್ವಚ್ಛಗೊಳಿಸಿ ಅಂತ ಮಾಡ್ಬಿಟ್ಟಿದ್ರು ಟ್ರಾನ್ಸ್ಲೇಷನ್. ಅಲ್ಲಿ ಜನಸಂದಣಿ ತಗ್ಗಿಸಿ ಅನ್ನೋ ಅರ್ಥದಾಗಿತ್ತದು ಬೋರ್ಡು ಖರೆ. ಹಿಂಗಾಗಿ ಇಷ್ಟು ಕೆಟ್ಟ ಅನುವಾದಗಳು ಸಿಗ್ತಾ ಇದ್ದಾವೆ ಅಂತ ಅವರು ನನ್ನ ಅನುವಾದಕ್ಕೆ ತಗೊಂಡ್ರು. 3-3.5 ವರ್ಷ ನಾನು ಕೆಲಸ ಮಾಡಿದೆ. ಯೂಲಿ FIRs ಅಥವಾ ಕೈಪಿಡಿಗಳು ಇಂಥವೆಲ್ಲ ಡಾಕ್ಯುಮೆಂಟ್ಸ್ ಇವನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. ಅದು ಒಂಥರ ಒಳ್ಳೆ ನನಗೆ ಅನುಭವ ಕೊಡ್ತು, ಮುಂದೆ ಸಾಹಿತ್ಯಿಕ ಅನುವಾದಗಳನ್ನು ಮಾಡ್ಲಿಕ್ಕೆ ಒಂದು ಹಿನ್ನೆಲೆ ಆಯ್ತು ಅನ್ಬಹುದು.
1: ಅನುವಾದ ಸಾಹಿತ್ಯ ಅಂದ್ರೆ ಅದರದೇ ಆದ ಒಂದು ಮಹತ್ವ ಇದೆ. ಅಂದ್ರೆ ನಾವು ಶಬ್ದ ಅನುವಾದ ಆಗಬಾರದು, ಭಾವಾನುವಾದ ಆಗ್ಬೇಕು ಅನ್ನೋದು. ಈಗ ಎಷ್ಟೊಂದು ನಾಟಕಗಳಾಗ್ಲಿ ಕವನ ಆಗ್ಲಿ ಕತೆ ಆಗ್ಲಿ ಅನುವಾದ ಮಾಡಿದಾಗ ಶಬ್ದದಿಂದ ನೀವು ಅನುವಾದ ಮಾಡಿದ್ರೆ ಅದರ ಅರ್ಥನೇ ಬೇರೆ ಆಗ್ತದೆ.
0: ಕರೆಕ್ಟ್,
1: ಅಲ್ಲಿ ಭಾವಾನುವಾದಕ್ಕೆ ಆದ್ಯತೆ ಇರಬೇಕು ಅಂತ. ತಾವು ಮರಾಠಿ ಕಾದಂಬರಿಯನ್ನು ಕೂಡ ಅನುವಾದ ಮಾಡಿದಿರಿ, ಯಾವ್ದು ಮಾಡಿದಿರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ?
0: ನಾನು ಸಚಿನ್ ಕುಂಡಾಲ್ಕರ್ ಅವರ, ಅದು ಫಿಲ್ಮ್ ಕೂಡ ಆಗಿದೆ, ಕೋಬಾಲ್ಟ್ ಬ್ಲೂ ಅನ್ನುವಂತ ಕಾದಂಬರಿಯನ್ನ ಅನುವಾದ ಮಾಡಿದ್ದೇನೆ. ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ, ಮರಾಠಿಯಿಂದ ಕನ್ನಡಕ್ಕೆ. ಶ್ರೀ ವಸುಧೇಂದ್ರ ಅವರೇನಿದ್ದಾರಲ್ಲ ಚಂದ ಪ್ರಕಾಶನದ ಪ್ರಕಾಶಕರು, ಅವರು ನನ್ನನ್ನು ಅಪ್ರೋಚ್ ಮಾಡಿ ಈ ಕಥೆಯನ್ನ ಮಾಡಬೇಕು ಅಂತ ಕೇಳಿಕೊಂಡ್ರು. ನಾನು ಆ ಕಾದಂಬರಿಯನ್ನು ಅನುವಾದ ಮಾಡಿದೆ.
1: ಸುಮಾರು ಎಷ್ಟು ದಿನಗಳ ಕಾಲ ತಗೊಂಡ್ರಿ?
0: ನನಗೆ ಅವರು ಟೈಮದ್ದು ಇದು ಏನು ಕೊಟ್ಟಿದ್ದಿಲ್ಲ, ಹಿಂಗಾಗಿ ಒಂದು ಮೀ ಅಂತ ಕೊಟ್ಟಿದ್ದಿಲ್ಲ. ನಾನು 3-3.5 ತಿಂಗಳು ಸಮಯ ತೆಗೆದುಕೊಂಡು ಅದನ್ನ ಅನುವಾದ ಮಾಡಿದೆ.
1: ಈ ಸ್ವಪ್ನ ಅವರೇ, ತಮಗೆ ಎಷ್ಟು ಜನ ಮಕ್ಕಳು, ಮಕ್ಕಳೇನ್ ಮಾಡ್ತಾರೆ?
0: ನನಗೆ 2 ಗಂಡು ಮಕ್ಕಳು. ದೊಡ್ಡವನು ಇಸ್ರೋದಲ್ಲಿ 7.5 ವರ್ಷಗಳ ಕಾಲ ವಿಜ್ಞಾನಿಯಾಗಿದ್ದು ಮುಂದೆ ಲಂಡನ್ ನಲ್ಲಿ ಡಾಕ್ಟರೇಟ್ ಮಾಡಿ ಪೋಸ್ಟ್ ಡಾಕ್ಟರೇಟ್ ಮಾಡ್ತಾ ಇದ್ದಾನೆ. ಚಿಕ್ಕವನು ಕಂಪ್ಯೂಟರ್ ಸೈಂಟಿಸ್ಟ್, NVIDIA ಇಂಜಿನಿಯರ್ ಅಂತ ಇದ್ದಾನೆ.
1: ಇಬ್ಬರು ಮಕ್ಕಳು ವಿಜ್ಞಾನದ ತನೇ?
0: ಹೌದು, ಇಬ್ಬರು ಇಂಜಿನಿಯರಿಂಗ್ ಮಾಡಿದರು.
1: ಅಂದ್ರೆ ಅಪ್ಪ ಅಮ್ಮ ಇಬ್ರು ವಿಜ್ಞಾನದಲ್ಲಿ ಆಸಕ್ತಿ ಉಳ್ಳವರೇ ಆಗಿರೋದ್ರಿಂದ.
0: ಹೌದು ಹೌದು,
1: ಅದೇ ಕ್ಷೇತ್ರದಲ್ಲಿ
0: ಮನೆಯಲ್ಲಿ ಪೂರ್ತಿ ಅದೇ ವಾತಾವರಣ ಇದ್ದಿದ್ದರಿಂದ ಅವರಿಗೂ ಅದರತ್ತೇ ಒಲುಮೆ ಆಯ್ತು.
1: ಈಗ ಸ್ವಪ್ನ ಅವರ, ಮಹಿಳೆ ಅಂದ ತಕ್ಷಣನೇ ಮನೆಯ ಜವಾಬ್ದಾರಿ ಇದ್ದೇ ಇರ್ತದೆ, ಮನೆಗೆ ಬರೋರು ಹೋಗರು, ಅತ್ತೆ ಮಾವ. ಇದರಲ್ಲಿ ಕೆಲವು ಮಹಿಳೆಯರು ಸುಖ ಕಾಣ್ತಾರೆ, ಕೆಲವರು ಇದೇನಪ್ಪ ಎಷ್ಟು ಇದನ್ನ ಮಾಡ್ಕೊಂಡಿರ್ಬೇಕು.

0: ಅಂತ ಗೊಣಗಾಡೋ ಮಹಿಳೆಯರು ಇದ್ದಾರೆ. ತಾವು ನೋಡಿದ್ರೆ ಒಂದು ಸಕಾರಾತ್ಮಕವಾಗಿ ಒಂದು ಕುಟುಂಬದ ಪ್ರೀತಿ, ಕುಟುಂಬದಲ್ಲಿ ಹಿರಿಯರ ಆರೈಕೆ ಹಾರೈಕೆ, ಇದರಲ್ಲಿ ತಾವು ಹೆಚ್ಚು ಸಮಯವನ್ನ ಕಳೆದಿದ್ದೀರಿ. ಇದರ ಒಂದು ಅನುಭವ ಅಂದ್ರೆ ಮನೆಯಲ್ಲಿ ಹಿರಿಯ ಇದ್ದಾಗಿನ ಸುಖ ಹೆಂಗಿರ್ತದ?
1: ಖಂಡಿತ ನಿಜ, ಎಲ್ಲರಿಗೂ ಆಗುವಂತೆ ನನಗೂ ಶುರುವಾತಿಗೆ ಅನ್ಸಿರ್ಬೋದು. ನಾನು ಅದನ್ನ ಅಲ್ಲಗಳೆಯುವುದಿಲ್ಲ. ಸ್ವಲ್ಪ ಸ್ವಾತಂತ್ರ್ಯ ಬೇಕು ಅನ್ನುವಂತ ಒಂದು ಮನೋಭಾವ ನವ ಯುವತಿಯರಿಗೆ ಇರ್ತದೆ. ಆದ್ರೆ ಹಿರಿಯರ ಆಶ್ರಯದಲ್ಲಿ ನಾ ಏನ್ ಕನ್ಕೊಂಡೇನಲ್ಲ, ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಮಕ್ಕಳಿಗೆ ಏನೋ ಒಂದು ಸ್ವಲ್ಪ ಆರಾಮ್ ತಪ್ಪಿದಂಗ ಆಗ್ತದೆ. ಅವಾಗ ಮನೆಯಲ್ಲಿ ಹಿರಿಯರ್ ಇದ್ರೆ ಏನೂ ಆಗುದಿಲ್ಲ, ಕಾಲಿ ಮಾಡಬೇಡ ಅನ್ನುವಂತ ಭರವಸೆ ಕೊಟ್ರೆ ಒಂದು ಮನಸ್ಸಿಗೆ ಎಷ್ಟು ನೆಮ್ಮದಿ ಇರ್ತದೆ ಅನ್ನೋದು ನನಗೆ ಗೊತ್ತು. ಅಂತ ಟೈಮ್ನಾಗ ತಮ್ಮ ಮನೆಯವರಿಗೆ ಟ್ರಾನ್ಸ್ಫರ್ ಆಗುವಂತ ಇದು ಅಲ್ದೇನೆ, ಮತ್ತೆ ಅವರು ತಿಂಗಳಲ್ಲಿ ಒಂದು ವಾರವಾದ್ರೂ ಹೊರಗೆ ಹೋಗ್ಬೇಕಾಗ್ತಿತ್ತು, ಮಿಸೈಲ್ಗಳ ಟೆಸ್ಟಿಂಗ್ ಸಲುವಾಗಿ ಹೋಗ್ಬೇಕಾಗ್ತಿತ್ತು. ಅವಾಗೆಲ್ಲ ನನಗೆ ಅತ್ತೆ ಮಾವ ಇದ್ದುದರಿಂದ ತಲೆ ಮೇಲೆ ಇದ್ದಂಗ ಒಂದು ಅಭಯ ಹಸ್ತ ಫೀಲಿಂಗ್ ಬರ್ತಾ ಇತ್ತು. ಹಿಂಗಾಗಿ ಅದಲ್ದ ನಾನು ಇವತ್ತಿಗೆ ಯಾವ್ದಾರ ನನ್ನಲ್ಲಿ ಒಳ್ಳೆ ಸಂಸ್ಕಾರ ಇದ್ರೆ, ನನ್ನ ಜೀವನ ನೆಮ್ಮದಿಯಿಂದ ಸಾಕ್ತಿದ್ರ, ನಾ ಖಂಡಿತ ಅದ್ರ ಶ್ರೇಯಸ್ಸು ನನ್ನ ಅತ್ತೆ ಮಾವಂದ್ರಿಗೆ ಕೊಡ್ತೀನಿ. ಇಲ್ಲ ಅಂದ್ರ ಒಂಥರ ಪ್ರಾಪರ್ ಚನಲೈಸ್ ಅಂತಾರಲ್ಲ, ಹಂಗ ಮಾಡಿದವರು ನಮ್ಮಿಬ್ಬರ ಜೀವನ ನಮ್ಮ ಅತ್ತೆ ಮಾವಂದಿರು ಆ ರೀತಿ ತಿದ್ದಿಕೊಟ್ರು ಅಂತ ಹೇಳ್ಬೋದು. ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರ ಹಾಕಿದ್ರು.
0: ಹಂಗಾಗಿ ಮನೆಯಲ್ಲಿ ಹಿರಿಯ ಆಲದ ಮರದಂಗ ಇರ್ತಾರೆ ಹಿರಿಯರು. ಆದ್ರೆ ಇವತ್ತಿನ ಒಂದು ಕಾಲಮಾನ ಪರಿಸ್ಥಿತಿ ಆಗ್ಲಿ, ಜನರ ಒಂದು ವಿಚಾರಧಾರೆ ಆಗ್ಲಿ, ಇದನ್ನ ನಾವು ನೋಡಿದಾಗ ಇವತ್ತು ವೃದ್ಧಾಶ್ರಮ ಸಂಸ್ಕೃತಿ ಹೆಚ್ಚು ಬೆಳಿಲಿಕ್ಕತ್ತದ. ನಿಜವಾಗೂ ಹೇಳ್ಬೇಕಾದ್ರೆ ಧಾರವಾಡ ಅಂತ ಊರೊಳಗ ವೃದ್ಧಾಶ್ರಮ ಅನ್ನೋ ಹೆಸರೇ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ನಾವು ಅಲ್ಲೇ ಇಲ್ಲೇ ಇವನ್ನು ಕೂಡ ಕಾಣ್ತಾ ಇದ್ವಿ. ಮೊದ್ಲು ಇವು ದೊಡ್ಡ ದೊಡ್ಡ ಊರು ನಗರಗಳಲ್ಲಿ ಮಾತ್ರ ಇತ್ತು. ಅಂದ್ರೆ ಈ ಅನುಬಂಧ ತಂದೆ ತಾಯಿದು ಮನೆಯಲ್ಲಿ ಅವರ ಒಂದು ಪಾತ್ರ ಬಹಳ ಮುಖ್ಯ ಅನ್ನೋದು ತಾವು ಕೂಡ ಕಂಡುಕೊಂಡಿದ್ದೀರಿ. ಈಗ ಸ್ವಪ್ನ ಅವರು, ತಾವು ಸಾಕಷ್ಟು ಕಥೆಗಳನ್ನ ಬರೆದಿರಿ, ಕತೆ ಬರೆಯುವ ಹವ್ಯಾಸ ನಿಮ್ಗ ಬಂದದ್ ಯಾವಾಗ? ಸುಮಾರು ಎಷ್ಟು ಕತೆ ಬರುತ್ತೀರಿ?
1: ನಾನು ನನ್ನ ಮೊದಲ ಕತೆ ಪ್ರಕಟ ಆಗಿದ್ದು 1995 ಸುದ್ದಿ ಅಂತ. ನಾನು ಅಲ್ಲಿಂದ ಇಲ್ಲಿವರೆಗೆ ಸುಮಾರು 25 ಕತೆಗಳು ಪ್ರಕಟಗೊಂಡಿವೆ. ಸಾಧಾರಣ ಕನ್ನಡದ ಎಲ್ಲ ಮ್ಯಾಗಝಿನ್ಗಳಲ್ಲಿ ಪ್ರಕಟಗೊಂಡಿವೆ.
0: ಅಂದ್ರೆ ಈ ಹವ್ಯಾಸ ಶುರು ಯಾವಾಗ ನಿಮ್ಗೆ?
1: 95 ಒಂದು ಕತೆ ಬರೆದು ತರಂಗ ಕಳಿಸಿದೆ. ಅದು ಬಟ್ ಏನಾಯ್ತು, ಅದು ಒಂಥರ ಉತ್ಸಾಹ ತುಂಬಿತು. ಹಿಂಗಾಗಿ ಬರ್ಕೋತಾನ ಹೋದೆ. ನಡುವ ಒಂದ್ ಸ್ವಲ್ಪ ಕಾಲಾವಧಿಯೊಳಗೆ ಬರೀಲಿಕ್ಕೆ ಆಗ್ಲಿಲ್ಲ, ನಮ್ಮ ಅತ್ತೆಗೆ ಸ್ವಲ್ಪ ಮೈ ಹುಷಾರಿರ್ಲಿಲ್ಲ ಅವಾಗ. ಅದು ಬಿಟ್ರೆ ಕಂಟಿನ್ಯೂಸ್ ಸಾಧಾರಣ ವರ್ಷಕ್ಕೊಂದು ಹಂಗ್ ಬರ್ಕೋತಾನ ಹೋದೆ. ಈಗೀಗ ನೀವ್ ಹೇಳ್ದಂಗ ಸಮಯ ಹೆಚ್ಚು ಸಿಗ್ಲಿಕ್ಕತ್ತದ, ಹೆಚ್ಚು ಬರೀಲಿಕ್ಕೆ ಶುರು ಮಾಡಿ.
0: ನಿಜ ನಿಜ. ಅಂದ್ರೆ ಈ ಕಥೆ ಕಥಾ ವಸ್ತುವಿನ ಆಯ್ಕೆ ಹೆಂಗ್ ಮಾಡ್ಕೊಳ್ತೀರಿ? ಅಂದ್ರೆ ಎಷ್ಟೋ ಜನ ಕಥೆಗಾರರು ಒಂದು ಕಾಲ್ಪನಿಕ ಲೋಕಕ್ಕೆ ಹೋಗಿರ್ತಾರೆ, ಕೆಲವರು ತಮ್ಮ ಜೀವನಾನುಭವವನ್ನೇ ಕಥನ ರೂಪಕ್ಕೆ ತಗೊಂಡ್ ಬರ್ತಾರೆ, ಕೆಲವರು ಬೇರೆ ಬೇರೆ ಘಟನೆಗಳನ್ನ ಆಧರಿಸಿ ತಗೊಳ್ತಾರೆ. ಹಿಂಗೆ ತಮ್ಮ ಕಥಾ ವಸ್ತುವಿನ ಆಯ್ಕೆ
1: ಸಾಹಿತ್ಯ ಲೋಕದಾಗ ಒಂದ್ ಶಬ್ದ ಅದ. ಕೆಲವೊಬ್ರು ಹೃದಯದಿಂದ ಕವಿಗಳು ಅಥವಾ ಸಾಹಿತಿಗಳು, ಕೆಲವೊಬ್ರು ತಲೆಯಿಂದ ಅಂತ. ನಾನು ಬಹುತೇಕ ಎರಡನೇ ವಿಭಾಗಕ್ಕೆ ಸೇರಿದೆ ಅನಿಸ್ತದೆ. ಬಹಳಷ್ಟು ನನ್ನ ಅನುಭವ ವ್ಯಾಪ್ತಿ ಅಷ್ಟು ದೊಡ್ಡದಿರ್ಲಿಕ್ಕಿಲ್ಲ, ನಾನು ಒಪ್ತೇನೆ. ನಾನು ಬಹಳಷ್ಟು ವಿಚಾರ ಮಾಡಿ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿಕೊಂಡು ನನ್ನ ಮನಸ್ಸಿನಲ್ಲೇ ಕತೆಗಳನ್ನು ಬರ್ದೇ ಹೆಚ್ಚು. ಮತ್ತೊಂದಂದ್ರೆ ನಮ್ಮ ಸಮೀಪದಲ್ಲಿ ಆಗು ಹೋಗುವಂತಹ ಘಟನೆಗಳು, ಸಂಬಂಧಗಳ ಸಂಕೀರ್ಣತೆ, ಮತ್ತು ಕೆಲವೊಂದು ನನ್ನ ಅನುಭವಗಳು ಇರಬಹುದು. ಇವೆಲ್ಲ ಸೇರಿ ಒಂದು ಕತೆ ಆಗ್ತದೆ ಅಂತ ನಾನು.
0: ಅಂದ್ರೆ ಈ ಕಲ್ಪನೆಗೆ ಒಂದ್ ಸ್ವಲ್ಪ ರೆಕ್ಕೆ ಪುಕ್ಕ ಹಚ್ಚಿ ಒಂದು ಕಥೆಯ ರೂಪವನ್ನ ಕೊಡ್ತೇನೆ. ಕೊಟ್ಟಿದ್ದೀರಿ?
1: ಹೌದು.
0: ಹೆಚ್ಚು ಸಾಮಾಜಿಕ ಕಥೆಗಳೇ ಇವೆ ಅನ್ಸುತ್ತೆ.
1: ಹೌದು, ನನ್ನ ಸುಮಾರು ಎಲ್ಲ ಕಥೆಗಳು ಸಂಬಂಧಗಳ ಮೇಲೆ ಸಾಮಾಜಿಕವಾದ ಕಥೆಗಳೇ ಅನ್ಬಹುದು. ಕೆಲವೊಂದು ಮಾತ್ರ ವೈಜ್ಞಾನಿಕ ಕಥೆಗಳನ್ನು ಬರೆದಿದ್ದೇನೆ. ಅದಕ್ಕೆ ಒಂದೆರಡು ಕಾರಣ ಏನಂದ್ರೆ, ಒಂದಂದ್ರೆ ನನ್ನ ವೈಜ್ಞಾನಿಕ ಹಿನ್ನೆಲೆ, ಇನ್ನೊಂದರ ನೀವು ಗಮನಿಸಿರ್ಬೋದು ಕನ್ನಡದಾಗ ವೈಜ್ಞಾನಿಕ ಕಥೆಗಳ ಅತ್ಯಂತ ಕೊರತೆವೆ. ಮಹಿಳೆಯರಂತೂ ಆಲ್ಮೋಸ್ಟ್ ಬರೆಯುವುದೇ ಇಲ್ಲ. ಮೂಲ ಕಥೆಗಳು ಹೋಗ್ಲಿ, ಅನುವಾದಗಳ ಸುದ್ದ ಇಲ್ಲ. ಅದರಿಂದ ನನಗನ್ನಿಸ್ತು ವೈಜ್ಞಾನಿಕ ಕಥೆಗಳನ್ನ ಯಾಕೆ ನಾನು ಬರೆದು. ಮತ್ತೊಂದು, ಅದೊಂದು ನಿತ್ಯ ನೂತನ ಕ್ಷೇತ್ರ ಏನೋ ನನಗನ್ನಿಸ್ತದೆ.
0: ನಿಜ ನಿಜ.
1: ದಿನಾಲು ತಂತ್ರಜ್ಞಾನ ಬದಲಾಗ್ತದೆ, ದಿನಾ ವಿಜ್ಞಾನ ಬದಲಾಗ್ತದೆ. ಹಿಂಗಾಗಿ ಬಳಿಕೆ ಒಬ್ಬ ಸಾಹಿತಿಗೆ ಹೆಚ್ಚು ಮಾಹಿತಿನೂ ಸಿಗ್ತದೆ.
0: ಈಗ ನಿಮ್ಮ ಮನೆಯವರ ನಿವೃತ್ತಿ ನಂತರ ನೀವು ಧಾರವಾಡಕ್ಕೆ ಬಂದು ನೆಲೆಸಿದ್ದೀನಿ ಅಂತ ಹೇಳಿದ್ರಿ. ಈಗ ನಿವೃತ್ತಿ ನಂತರದ ಜೀವನ ಹೇಗೆ ಸಾಗಿಸ್ತಾ ಇದ್ದೀರಿ?
1: ಬಹಳ ಸುಂದರವಾಗಿ, ಬಹಳ ಶಾಂತಿಯಿಂದ ಸಾಗ್ತದೆ ಅಂತ ಹೇಳ್ಬೋದು. ಬಾಕಿ ಎಲ್ಲ ಜೀವಕ್ಕಿಂತ ಇದು, ಯಾಕಂದ್ರೆ ಸಂಘರ್ಷ ಇಲ್ಲ, ಯಾವುದೇ ಮಕ್ಕಳನ್ನ ಗುರಿ ಮುಟ್ಟಿಸ್ಬೇಕು ಅನ್ನೋದಿಲ್ಲ. ಹಿಂಗಾಗಿ ನಮ್ಮ ನಮ್ಮ ಆಸಕ್ತಿ ಏನದ ಅದನ್ನ ನಾವಿಬ್ರು ಮಾಡ್ಕೋತಾ ಇದ್ದೀವಿ. ಬಹಳ ವೇಳೆ ಸಿಗ್ತದ, ಅಡಿಗೆ ಊಟ ಜಂಜಾಟ ಬಾಕಿ ಎಲ್ಲ ಏನ್ ಇರಂಗಿಲ್ಲ. ಆದ್ರಿಂದ ಸಾಕಷ್ಟು ಸಮ ಸಿಗೋದ್ರಿಂದ ಆಸಕ್ತಿಗಳಿರ್ಬೋದು, ಆಧ್ಯಾತ್ಮಿಕ ಇರ್ಬೋದು, ಎಲ್ಲಾ ಇವನ್ನ ಬೆಳೆಸ್ಕೋತಾ ಇದ್ದೀವಿ ಬಹಳ ಸುಂದರವಾಗಿ.
0: ಆಧ್ಯಾತ್ಮಿಕದ ಕಡೆಗೆ ಒಲವು ಜಾಸ್ತಿ,
1: ಬಹಳ ಜಾಸ್ತಿ ಇದೆ.
0: ಏನ್ ಮಾಡ್ತೀರಿ ಆಧ್ಯಾತ್ಮಿಕ ಚಟುವಟಿಕೆ ಅಂದ್ರೆ?
1: ಆಧ್ಯಾತ್ಮಿಕ ಚಟುವಟಿಕೆ ಅಂದ್ರೆ ನಾನು ಆರ್ಟ್ ಆಫ್ ಲಿವಿಂಗ್ ಇದ್ದ ಅತ್ಯಂತ ಇದು ಇದ್ದೇನೆ, ಫಾಲೋವರ್ ಅಂತ ಏನಂತೀವಿ ಅದಿದ್ದೀನಿ. ಅವುಗಳ ಸಾಧಾರಣ ಯಾವ ವರ್ಕ್ಶಾಪ್ ಆಗ್ಲಿ, ಅದು ಬೇಸಿಕ್ ಕೋರ್ಸ್ ಇರ್ಬೋದು, ಅಡ್ವಾನ್ಸ್ ಕೋರ್ಸ್ ಇರ್ಬೋದು, ಎಲ್ಲ ಋಷಿಕೇಶಕ್ಕೆ ಸುದ್ದ ಹೋಗಿ ಕೋರ್ಸ್ ಅಟೆಂಡ್ ಮಾಡಿ ಬಂದೇನಿ. ಮತ್ತು ಈ ನಿತ್ಯ

0: ಇಂಥವೆಲ್ಲ ಭಜನೆ ಮಂಡಳಿಯ ಸದಸ್ಯನಾಗಿದ್ದೇನೆ ಮತ್ತು ಆಧ್ಯಾತ್ಮಿಕ ಭಜನೆಗಳನ್ನು ಕೇಳೋದು ಇವೇ ಎಲ್ಲದರಲ್ಲಿ ಬಹಳಷ್ಟು ದಿನದ 24 ತಾಸಿನಲ್ಲಿ ಎಷ್ಟೋ ಸಮಯ ನಂದು ಇದರಲ್ಲಿ ಹೋಗ್ತದೆ ಅನ್ಬೋದು. ಮತ್ತು ನಮ್ಮ ಅತ್ತೆ ಮಾವನಿಂದಾಗಿ ಆ ಸಂಸ್ಕಾರ ಬಿದ್ದದ, ಅದು ಎಷ್ಟು ಬಾರಿ ನೆನ್ಸ್ಕೊಂಡ್ರು ಕರೆಂಡ್ರಿ ನೀನೆ. ಆಮೇಲೆ ನಮ್ಮ ಮನೆಯವರು ಸಂಪ್ರದಾಯ ಕುಟುಂಬ, ಹಿಂಗಾಗಿ ತಂತಾನಾಗಿ ಅವು ಮಾಡಬೇಕಾದಂತ ಪರಿಸ್ಥಿತಿಗಳು, ಹಬ್ಬ ಹುಣ್ಣಿಮೆ ನವರಾತ್ರಿ ಇವೆಲ್ಲ ಏನಂತೀವಿ ಅವೆಲ್ಲ ಬಂದೇ ಬರ್ತಾವೆ. ಹಿಂಗಾಗಿ ಸಹಜವಾಗಿ ಅತ್ತ ನಮ್ಮ ಜೀವನ ವಾಲ್ಕೋತ ನಡೆದು.
1: ಅದರ ಜೊತೆಗೆ ತಾವು ನಿಮ್ಮ ಶ್ರೇಷ್ಠ ನಾಗರಿಕರಿಗೆ, ನಮ್ಮ ಹಿರಿಯ ನಾಗರಿಕರಿಗೆ ಒಂದು ಭೇಟಿ ಕೊಡುದು, ಅವ್ರ ಜೊತೆಗೆ ಒಡನಾಟ ಇಟ್ಕೊಳ್ಳೋದು, ತೋಟಗಳಲ್ಲಿ ತುಳಸಿ ಸಸಿಗಳನ್ನ ವಿಶೇಷವಾಗಿ ಬೆಳೆಸೋದು, ಇವು ಕೂಡ ತಮ್ಮ ವಿಶಿಷ್ಟ ರೀತಿಯ ಹವ್ಯಾಸ ಅಂತ ನಂಗೆ ಅನಿಸ್ತದ. ಅಂದ್ರೆ ನಾವು ಸಾಮಾನ್ಯವಾಗಿ ಕೇಳ್ತೀವಿ, ಈ ಮನೆಯ ಅಂಗಳದಲ್ಲಿ ತುಳಸಿ ಸಸಿಗಳನ್ನ ಹೆಚ್ಚೆಚ್ಚು ಬೆಳೆಸೋದ್ರಿಂದ ನಮ್ಗೆ ಆಮ್ಲಜನಕದ ಕೊರತೆ ಇರುವುದಿಲ್ಲ ಅಂತ ಅನ್ನೋದು, ಈ ನಿಟ್ಟಿನಲ್ಲೇ ಬೆಳೆಸ್ತಿದ್ದೀರಾ ಅಥವಾ ಏನ್?
0: ಇಲ್ಲ, ಹಂಗೇನಿಲ್ಲ, ತಂತಾನೇ ಬೆಳೆದಂತ ಸಸಿಗಳು. ಆದ್ರೆ ಈಗ ನಾವು ಇಬ್ರು ಅನ್ಕೊಳ್ಳೋದು ಒಂದ್ ಏನಂದ್ರೆ, ಈಗ ಪೇ ಬ್ಯಾಕ್ ಟು ಸೊಸೈಟಿ ಅಂತ ಇಂಗ್ಲಿಷ್ ನಲ್ಲಿ ಏನಂತೇವೆ, ಆ ಟೈಮ್ ನಮ್ದು, ನಮ್ಗೆ ಭಗವಂತನ ಅನುಗ್ರಹದಿಂದ ಎಲ್ಲ ಸಿಕ್ಕದ. ಇನ್ ಏನಾದರೂ ಬಹಳ ದೊಡ್ಡ ಕೆಲಸ ಮಾಡ, ನಾವಂತ ದೊಡ್ಡವರ ಅಲ್ಲ, ಚಿಕ್ಕ ಪುಟ್ಟ ರೀತಿಯಿಂದ ಏನಾದ್ರೂ ಒಂದು ಸಹಾಯ ಮಾಡಬೇಕು ಅನ್ನೋ ಹಿನ್ನೆಲೆಯೊಳಗ ಮಾಡುವಂತ ಕೆಲಸಗಳು ಇವೆಲ್ಲ. ಆ ತುಳಸಿಯ ಬಹಳಷ್ಟು ಸಸಿಗಳು ನಮ್ಮಲ್ಲಿ ಇದ್ದು ನಮ್ಮ ಪುಟ್ಟ ಕೈತೋಟದಲ್ಲಿ, ಹಿಂಗಾಗಿ ಅವನ್ನೆಲ್ಲ ನಮ್ಮ ಮನೆಯವರು ಹೆಚ್ಚ ಇದರಲ್ಲಿ ಕರೆ ಅಂದ್ರೆ ಅವರು ಅವುಗಳನ್ನ ಬಟ್ಟಲುಗಳಲ್ಲಿ ಮಾಡಿ ಇಟ್ಟಿರ್ತಿದ್ರು, ನಾವನ್ನು ಒಯ್ದು ಒಯ್ದು ಎಲ್ಲಾರು ಕೊಟ್ಟು ಬರೋದು, ಇಂತಹ ಕೆಲಸಗಳನ್ನ ಮಾಡ್ತಾ ಇದ್ದೆ. ಮತ್ತು ನಮ್ದು ಹೇರಿಕರ್ ನಗರ ಅಂತ ಏನಿದೆ ಅಲ್ಲ, ಅದು ಎಲ್ಲ ರಿಟೈರ್ಡ್ ಜನರ ಒಂದು ಕಾಲೋನಿ ಅನ್ಬಹುದು. ಎಲ್ಲಾ JSS ಕಾಲೇಜಿನ ರಿಟೈರ್ಡ್ ಲೆಕ್ಚರರ್ ಅವರು, 75 ಮೇಲ್ಪಟ್ಟವರು. ಹಿಂಗಾಗಿ ನವೆಂಬರ್ ನಲ್ಲಿ ಸರ್ಟಿಫಿಕೇಟ್ ಕೊಡೋದು ಕೂಡ ಕೆಲವೊಬ್ಬರಿಗೆ ಕಷ್ಟ, ಮಕ್ಕಳೆಲ್ಲ ದೂರ ಇದ್ದಾರೆ. ಅದಕ್ಕೆ ನಾನು ಇವರೇ ಸಜೆಸ್ಟ್ ಮಾಡಿದ್ದು, ಇದ್ಯಾಕ್ ನೀವು ಮಾಡಬಾರದು ಅಂತ. ನಾ ಹಿಂಗಾಗಿ ಮನೆಗೆ ಹೋಗಿ ಅವರಿಗೆ ಸ್ಕ್ಯಾನರ್ ಸಹಾಯದಿಂದ ಅವರಿಗೆ ಲೈಫ್ ಸರ್ಟಿಫಿಕೇಟ್ ಮಾಡಿಕೊಡೋದು, ಇಂತ ಒಂದು ಚಿಕ್ಕ ಪುಟ್ಟ ಒಂದು ಸೇವೆಯನ್ನು.
1: ಅಂದ್ರೆ ಇದರಲ್ಲೂ ಕೂಡ ಒಂದು ಸುಖ ಇದೆ,
0: ಅತ್ಯಂತ ಖರೇ ಸುಖ ಇದ್ರಾಗ ಅಂತ ಈಗ
1: ನಿಜ. ಅಂದ್ರೆ ಇದರಲ್ಲಿ ಯಾವ ಸ್ವಾರ್ಥ ಮನೆ ಇರುವುದಿಲ್ಲ, ನಿಸ್ವಾರ್ಥ ಭಾವನೆಯಿಂದ ಎಲ್ಲಿ ಸ್ವಾರ್ಥ ಇರ್ತದೆ ಅಲ್ಲಿ ನೋವು ಇರ್ತದೆ.
0: ಅಗ್ದಿ ಖರೆ.
1: ಹಂಗಾಗಿ ನಿಸ್ವಾರ್ಥ ಭಾವನೆಯಿಂದ ಒಂದು ಹಿರಿಯರ ಸೇವೆ ಇದನ್ನ ತಾವು ಮಾಡ್ತಾ ಬಂದಿರಿ. ಈಗ ಸೊಪ್ಪರ ಮನುಷ್ಯನಿಗೆ ಬಾಲ್ಯ ಯೌವನ ಮಧ್ಯ ವಯಸ್ಸು ವೃದ್ಧಾಪ್ಯ ಇದು ಅನಿವಾರ್ಯ. ಈ ಮೊದಲ ಮೂರು ಹಂತಗಳನ್ನ ಕಳೆಯುವಾಗ ನಮಗ ವೃದ್ಧಾಪ್ಯದ ಅರಿವು ಇರುವುದಿಲ್ಲ. ಒಂದು ವಯಸ್ಸು ಬರ್ತಿದ್ದ ಹಂಗೆ ಮನಸ್ಸು ಮಾಗುತ್ತದೆ, ದೇಹ ಆ ಕಡೆ ಒಲವು ತೋರಿಸ್ತದ. ಅವಾಗ ಇದೇನಪ್ಪ ಇಷ್ಟು ಬೇಗ ಮುಪ್ಪು ಬಂತು, ವೃದ್ಧಾಪ್ಯ ಬಂತು ಅಂತ ಹಳಳಿಸೋ ಜನನ ಜಾಸ್ತಿ. ಆದ್ರೆ ನಿಮ್ಮನ್ನ ನೋಡಿದ್ರೆ ಒಂದು ಜೀವನ ಪ್ರೀತಿ, ಖುಷಿಯಾಗಿರೋದು, ಓದೋದು, ನನ್ನಿಂದ ಪರೋಪಕಾರ ಮಾಡುದು, ಈ ಎಲ್ಲ ಉತ್ತಮ ಗುಣಗಳನ್ನ ಬೆಳೆಸ್ಕೊಂಡಿದ್ದೀರಿ. ಹೆಂಗೆ ಇದಕ್ಕೆ ನಿಮ್ಮ ಮನಸ್ಸನ್ನ ಸಕಾರಾತ್ಮಕವಾಗಿ ಬಳಸ್ಕೊಳ್ತಾ ಇದ್ದೀರಿ?
0: ಇದಕ್ಕೆ ಕಾರಣ ಖರೇನ ನಾನು ಆರ್ಟ್ ಆಫ್ ಲಿವಿಂಗ್ ಸೇರ್ಕೊಂಡಿದ್ದು ಅಂತ ನಾ ಖಂಡಿತವಾಗಿ ಹೇಳಬಲ್ಲೆ. ಯಾಕಂದ್ರೆ ಅಲ್ಲಿ ನಮ್ಮ ಶ್ರೀ ಶ್ರೀ ಗುರುದೇವ್ ಅವರು ಏನಿದ್ದಾರಲ್ಲ, ಅವ್ರು ಒಂದ್ ಹೇಳ್ತಾರೆ, ನಾವೆಲ್ಲಾರು ಏನಿದ್ದೇವಲ್ಲ ಕನ್ವೇಯರ್ ಬೆಲ್ಟ್ ಮೇಲೆ ಇದ್ದೇವೆ ಅಂತ. ಇನ್ನೊಬ್ರು ಹೋಗೋದ್ ನೋಡಿ ಖುಷಿ ಪಡಬಾಡ್ರಿ, ನಿಮ್ದು ಪಾಳೆ ಬಹಳ ಲಘುನ ಬರ್ತದ. ಹಂಗೊಂದ್ ಏನ್ ವಿಚಾರ ಮಾಡ್ತೇವಲ್ಲ, ಮನಸ್ಸು ಒಂಥರ ಶಾಂತ. ಯಾರೋ ಏನೋ ಇನ್ಸಲ್ಟ್ ಮಾಡಿದ್ರು, ಏನೋ ಒಂದ್ ಸಣ್ಣ ನನಗ್ ಬೇಕಾದಂಗ್ ನಡಿಲಿಲ್ಲ ಅಂದ್ರೆ ಮನಸ್ಸು ಪ್ರಕ್ಷುಬ್ಧ ಏನ್ ಗೊಳ್ತಿತ್ತಲ್ಲ ಅದು ಕಡಿಮೆ ಆಕೋತ್ ಬರ್ತದ. ನೀವ್ ಹೇಳ್ದಂಗ್ ಮನಸ್ಸು ಮಾಗುತ್ತಾ ಹೋಗ್ತದ. ಅದರಿಂದಾಗಿ ಸೇವೆ ಮನೋಭಾವ ಇದ್ಯಾವ್ದನ್ನು ವಿಶೇಷವಾಗಿ ಹಚ್ಚಿಕೊಳ್ಳದೆ ಲಾಭನೋ ನಷ್ಟನೋ ಏನೋ ಆಗ್ಲಿ ಶಾಂತಿಯಿಂದ ಇರಬೇಕು ಅನ್ನೋಂತ ಮನೋಭಾವ ಬೆಳ್ಕೋತ ಹೋಯ್ತು. ಹಿಂಗಾಗಿ ಜೀವನ ಪ್ರೀತಿ ತಾನೇ ಬಂತು. ಅಂದ್ರೆ ಇರುವಷ್ಟು ದಿನ 4 ಮಂದಿಗೆ ಉಪಯೋಗ ಆಗಿರೋಣ ಅನ್ನುವಂತ ಒಂದು ಮನೋಭಾವ ಬೆಳೆಸ್ಕೊಂಡೆ ನಾನಾಗಿ ಅಂತ ಅನ್ಬಹುದು.
1: ಅಂದ್ರೆ ವೃದ್ಧಾಪ್ಯದಲ್ಲಿ ಸಾಮಾನ್ಯವಾಗಿ ಗುಣಕೊಳ್ಳೋರೇ ಜಾಸ್ತಿ ಇದೆ. ಅಂದ್ರೆ ಗುಣಗುವಿಕೆಗೂ ಒಂದು ಅರ್ಥ ಇರ್ತದೆ, ಒಂದು ಆರೋಗ್ಯ ಕೈ ಕೊಟ್ಟಾಗಿರ್ಬಹುದು ಅಥವಾ ಮನೆಯ ಪರಿಸ್ಥಿತಿ ಇದ್ದಿರಬಹುದು. ಆದ್ರೆ ನಿಮಗೆ ಅದರ ಯಾವುದು ಒಂದು ಗೊಡವೆ ಇಲ್ಲ, ಹಂಗಾಗಿ ನೀವು ವೃದ್ಧಾಪ್ಯವನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು ಬಂದಿದೆ.
0: ಹೌದು.
1: ಈಗ ಸ್ವಪ್ನ ಅವರೇ, ಸ್ವರ ವರ್ಣಗಳ ಸಮನ್ವಯ ಅನ್ನುವಂತ ರಂಗಾಯಣದಲ್ಲಿನ ಕಾರ್ಯಕ್ರಮಕ್ಕೂ ಕೂಡ ತಾವು ಸಾಕ್ಷಿಯಾಗಿದ್ದೀರಿ. ಏನು ಇದು ಸ್ವರ ವರ್ಣಗಳ ಸಮನ್ವಯ?
0: ಇದು ಏನಂದ್ರೆ ನಮ್ಮ ಮನೆಯವರು ಮಿತ್ರರೊಬ್ರು ನಮ್ಮ ಮನೆಯಲ್ಲಿ ಬಂದಾಗ ನಾನು ಕೆಲವು ತೈಲ ಚಿತ್ರಗಳನ್ನ ಹಾಕಿದ್ದೆ ಆನ್ ಕ್ಯಾನ್ವಾಸ್ ಮತ್ತು ಆನ್ ಕಾರ್ಡ್ಬೋರ್ಡ್ ಮಾಡ್ತೇನೆ. ಅವ್ ನೋಡ್ಬಿಟ್ಟು ಬಹಳ ಚಂದವ, ಅವ್ರು ಕೊಳಲು ಉತ್ತಾರೆ. ಹಿಂಗೊಂದು ಕಾರ್ಯಕ್ರಮ ಜುಗಲ್ ಬಂದು ಏನಂತೇವಲ್ಲ ಅದನ್ನ ಯಾಕೆ ಮಾಡಬಾರದು ಅನ್ನೋ ಒಂದು ಪೀಠಿಕೆ ಇಟ್ರು. ನಮಗೂ ಬಹಳ ಇಷ್ಟ ಆಯ್ತು. ಅಂದ್ರೆ ನಾನು ಎಂದೂ ಅಂತ ಪ್ರಯೋಗ ಮಾಡಿದ್ದಿಲ್ಲ, ಕೊಳಲ್ ಬಾರಿಸೋ ಮುಂದೆ ನಾವು ಚಿತ್ರಗಳನ್ನು ತೆಗೆಯೋದು. ಅದೊಂದು ಹೊಸ ಪ್ರಯೋಗ. ಧಾರವಾಡದ ಜನತೆ ಅದನ್ನ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ರು, ಬಹಳ ಪ್ರೋತ್ಸಾಹ ಕೊಟ್ರು. 45 ಕಾಲ ನಾನು ಶ್ರೀಕೃಷ್ಣನ ಒಂದು ಚಿತ್ರವನ್ನು, ತೈಲ ಚಿತ್ರವನ್ನು ಅಲ್ಲಿಂದಲೇ ಬಣ್ಣ ಕಲಿಸಿ ಅಲ್ಲಿಂದಲೇ ಮಾಡಿದೆ. ಅದು KHRS ನಲ್ಲಿ ಇಟ್ಕೊಂಡಿದ್ದಾರೆ ಪ್ರದರ್ಶನಕ್ಕೆ ಅಂತ. ಅದು ಬಹಳ ಸುಂದರ ಅನುಭವ ಆಯ್ತು. ನಮ್ಮ ರಂಗಾಯಣದವರು ಮತ್ತು KHRS ದವರು ಕೂಡಿ ನಮಗೆ ಅದನ್ನ ಪ್ರೋತ್ಸಾಹ ಕೊಟ್ಟು ಮಾಡಿಸಿದ್ರು.
1: ಈ ಮೊದಲು ಈ ತರದ ಪ್ರಯೋಗ ಮಾಡಿರ್ಲಿಲ್ಲ?
0: ಇಲ್ಲ, ಎಂದಿಗೂ ಮಾಡಿದಿಲ್ಲ. ನಾನ್ ಮನೆಯಲ್ಲಿ ಆರಾಮ್ ಕುಳಿತು ದಿನ ಸ್ಪೆಂಡ್ ಮಾಡಾಕಿ ತಿಂಗಳಾನ್ಗಟ್ಲೆ ಕೂತು ಒಂದ್ ದೊಡ್ಡ ಚಿತ್ರ ಮುಗಿಸ್ತಿದ್ದೆ. ಇದು 45 ಅಲ್ಲಿ ಅಂದ್ರೆ ಬಹಳ

0: ಪ್ರಪಂಚಿಂಗಾಗಿ ಇತ್ತು. ದಿನ ನಾನು ಟೈಮ್ ಹಚ್ಕೊಂಡು ಎಷ್ಟು ಮಾಡ, ಮುಂಚೆ ಕೃಷ್ಣನ ಅರ್ಧ ಮುಖ ಮಾಡ್ಲಿಕ್ಕಾಗ್ತು, ಆಮೇಲೆ ಒಂದೊಂದ್ಸಲ ಕೊಳಲ್ ಬಿಟ್ಟು ಹೋಗ್ತಿತ್ತು, ಎಲ್ಲಾನು ಬರ್ಬೇಕು, ಒಂದು ಕೃಷ್ಣ ದೇವರದು ಅಂದ್ಮೇಲೆ ಸಮಗ್ರ ಬರ್ಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಪಟ್ಟೆ, ಬಟ್ ಬಂತು.
1: ಅದೊಂದು ವಿಶಿಷ್ಟ ಅನುಭವ,
0: ವಿಶಿಷ್ಟ ಅನುಭವ ಆಯ್ತು.
1: ಈಗ ಸ್ವಪ್ನ ಅವರೇ, ಸಾಕಷ್ಟು ಜನ ಈ ವೃದ್ಧಾಪ್ಯದ ಅಂಚಿನಲ್ಲಿ ಇರ್ತಾರೆ, ಅಂತವ್ರಿಗೆ ಜೀವನದ ಪ್ರೀತಿ, ಜೀವನವನ್ನ ಸಕಾರಾತ್ಮಕವಾಗಿ ತಿಳ್ಕೊಳ್ಳೋದು, ಇದ್ರ ಬಗ್ಗೆ ತಾವು ಏನ್ ಹೇಳಕ್ ಬಯಸ್ತೀರಿ?
0: ನಾನು ಹೇಳುವುದಂದ್ರ, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ತುಂಬಾ ಒಳ್ಳೆ ಹಾಡಿದೆ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ. ಅದರಲ್ಲಿ ನಾಲ್ಕು ಘಟ್ಟಗಳನ್ನ ಬಹಳ ಚಂದವಾಗಿ ಹೇಳ್ಯಾರ. ಯಾವ ಘಟ್ಟನೂ ನಮ್ಮ ಆಯ್ಕೆದಲ್ಲ, ಅನಿವಾರ್ಯ ಘಟ್ಟನೆ ಎಲ್ಲವು. ಬಾಲ್ಯ ಇದ್ದಾಗ ದೊಡ್ಡವರಾಗ್ಬೇಕು ಅನಿಸ್ತದ, ಯೌವನ ಇದ್ದಾಗ ಮುಗಿಯಬಾರದು ಅನಿಸ್ತದ, ವಯಸ್ಕರಾಗ್ತಿದ್ದಂಗ ವೃದ್ಧಾಪ ಬರಬಾರದು ಅನಿಸ್ತದ, ವೃದ್ಧಾಪ ಬಂದಂಗ ಸಾಯಬಾರದು ಅನಿಸ್ತದ. ಎಲ್ಲ ಸಹಜ ಮನೋಭಾವಗಳು, ಅದನ್ ಗೆದ್ದವ ಯಾರು ಇಲ್ಲ. ಆದರೆ ಅದರೊಂದಿಗೆ ಒಂದು ಏನಂತಾರ, ಶಾಂತಿ ಇಟ್ಕೊಂಡು ನಾವು ಇರುವಷ್ಟ ಕಾಲ ಸಂತೋಷದಿಂದ ಇರೋಣ, ಅದೇ ಸಂತೋಷ ಇನ್ನೊಬ್ಬರಿಗೆ ಹಂಚೋಣ ಅನ್ನುವಂತ ಒಂದು ಮನೋಭಾವ ಬೆಳೆಸ್ಕೊಳ್ಳೋದು ಬಹಳ ಕಠಿಣ ಏನಲ್ಲ ಅಂತ ನನ್ನ ಜೀವನ ಅನುಭವ ಹೇಳ್ತದ.
2: ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ

0: ಮನಸ್ಸಿದ್ದಲ್ಲಿ
1: ಮನಸ್ಸಿದ್ದಲ್ಲಿ ಮಾಡ್ರಿ,
2: ಮನಸ್ಸಿದ್ದಲ್ಲಿ ಮಾರ್ಗ ಅದನ್ನು ಮಾಡ್ರಿ ಅನ್ನೋದೇ ನನ್ನ.
1: ಅಂದ್ರೆ ಅದರಲ್ಲಿ ಎಲ್ಲರೂ ಒಂದ್ ರೀತಿ ಸುಖ ನೆಮ್ಮದಿಯನ್ನ ಕಾಣಬಹುದು. ಅಂದ್ರೆ ಒಂದು ಗೊಣಗಿಕೊಂಡೇ ಜೀವನ ತೆಗೆಯುವ ಬದಲಾಗಿ ಸಂತೃಪ್ತಿ ಸಮಾಧಾನದ ಜೀವನವನ್ನ ನಾವು ಆನಂದಿಸಬಹುದು.
2: ಖಂಡಿತ
1: ಅಂತ
2: ಸಂತೃಪ್ತಿಗಿಂತ ದೊಡ್ಡ ಗುಣ ಯಾವುದೂ ಇಲ್ಲ ಅಂತ ಅನ್ಕೋತೇನೆ.
1: ಈಗ ಒಂದೇ ಒಂದು ಕೊನೆಯ ಪ್ರಶ್ನೆ ನಿಮಗ ನಾನ್ ಕೇಳುದು ಅಂದ್ರೆ, ತಾವು ಮಾತಾಡ್ತಿದ್ರಿ ತಮ್ದು ಸಂಪ್ರದಾಯಸ್ಥ ಕುಟುಂಬ ಗಂಡನ ಮನೆಯದಾಗ್ಲಿ ನಿಮ್ಮದಾಗ್ಲಿ ಆ ಸಾಂಪ್ರದಾಯಿಕ ವಾತಾವರಣದಲ್ಲೇ ಹಬ್ಬ ಹರಿದಿನಗಳು ಆಚರಣೆ ಇದನ್ನೆಲ್ಲ ಮಾಡ್ಕೊಂಡೆ ಬಂದಿರಿ. ಸ್ವಪ್ನ ಅವರ ಒಂದು ಅಡಿಗೆಯಲ್ಲಿ ನಂದೊಂದು ಮಾಸ್ಟರ್ ಪೀಸ್, ಇದ್ ನಾನು ಬಹಳ ಚಲೋ ಮಾಡ್ತೀನಿ, ನಮ್ಮ ಮನೆಯೊಳಗೆ ಎಲ್ಲರೂ ಇಷ್ಟ ಪಡ್ತಾರ, ಯಾರು ಬಂದಾಗೂ ನಾ ಖುಷಿಲೇ ಮಾಡಿ ಹಾಕ್ತೀನಿ ಅಂತ ಅನ್ನುವಂತ ಒಂದು ವಿಷಯ ರೆಸಿಪಿ ಯಾವುದು?
2: ನಮ್ ಮಕ್ಕಳಿಗೆ ಅತ್ಯಂತ ಇಷ್ಟ ಆಗೋದು ಅಂತಂದ್ರೆ ನನ್ ಮಸಾಲೆ ದೋಸೆ. ಬಹಳ ಕ್ರಿಸ್ಪಿ ಆಗಿ ಮಾಡ್ತೀನಿ ಅಂತ ಹುಡುಗರು ಬಹಳ ಇಷ್ಟ ಪಡ್ತಾರ. ದೊಡ್ಡ ಮಗ ಲಂಡನ್ ನಿಂದ ಬರ್ಲಿ, ಬೇಕಾದ್ರೆ ಇವ ಸಣ್ಣ ಮಗ ಸೊಸಿ ಯಾರ್ ಬಂದ್ರು ಅಮ್ಮ ದೋಸೆಗೆ ನೆನೆ ಹಾಕಿ ಇಲ್ಲೋ ಹಿಟ್ಟು ಅಂತ ಹಿಂದಿನ ದಿನ ಫೋನ್ ಮಾಡಿ ಕೇಳೇ ಬಿಟ್ಟಿರ್ತಾರೆ. ಹಿಂಗಾಗಿ ಅದೇ ನನ್ ಮಾಸ್ಟರ್ ಪೀಸ್ ಅನ್ಲಿ ಕಂಡಿಲ್ಲ.
1: ಅಂದ್ರೆ ಬಹಳಷ್ಟು ವಿಶೇಷತೆಯಿಂದ ಮಾಡ್ತೀರಿ, ಹೋಟೆಲ್ ಹುಡ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ.
2: ನನ್ನ ಚಿಕ್ಕ ಸೊಸೆ ಹೇಳ್ತಾಳ ಇಲ್ಲಿ ಹೇಳ್ಬೋದು ಅದನ್ನ ಅಂತಂದ್ರ, ಅಮ್ಮ ನಿಮ್ ದೋಸೆ ತಿಂದಾಗಿಂದ ನಾ ಹೋಟೆಲ್ ದೋಸೆ ತಿನ್ನೋದ ಬಿಟ್ಟೇನಿ, ನಂಗೆ ರುಚಿ ಹತ್ತದಿಲ್ಲ ಅಂತ.
1: ನಿಜ ನಿಜ. ಅಂದ್ರೆ ಅದು ಯಾವಾಗ್ಲೂ ಮನೆಯ ಊಟ ಮನೆಯ ಅಡಿಗೆ ಅದರ ಸ್ವಾದಿಷ್ಟನೇ ಬೇರೆ. ಆರೋಗ್ಯ ದೃಷ್ಟಿಯಿಂದ ಆಯ್ತು, ಸ್ವಚ್ಛತೆ ದೃಷ್ಟಿಯಿಂದ ಆಯ್ತು, ಎಲ್ಲ ದೃಷ್ಟಿಯಿಂದ ಕೂಡ. ಧನ್ಯವಾದಗಳು ಸ್ವಪ್ನ ಕಟ್ಟಿಯವರೇ, ಬಹಳಷ್ಟು ನಿಮ್ಮ ಮಾತುಗಳನ್ನ ನಾವು ಕೇಳಿದ್ವಿ. ಕಥೆಯ ಬಗ್ಗೆ ಆಗ್ಲಿ, ನಿಮ್ಮ ಹವ್ಯಾಸ ಓದು, ಆಧ್ಯಾತ್ಮಿಕ ಚಿಂತನೆ, ಈ ಎಲ್ಲ ವಿಷಯಗಳಿಂದ ನಮಗೆ ಬಹಳಷ್ಟು ಸಂತೋಷ ಆಗಿದೆ. ನಿಮ್ಮ ಲೇಖನಿಯಿಂದ ಇನ್ನಷ್ಟು ಕಥೆಗಳು ಹೊರಗೆ ಬರಲಿ ಅಂತ ಈ ಮೂಲಕ ಹಾರೈಸ್ತೀವಿ. ಧನ್ಯವಾದ, ನಮಸ್ಕಾರ.
2: ಧನ್ಯವಾದಗಳು ಮೇಡಮ್, ನಮಸ್ಕಾರ.
3: ಲೇಖಕಿ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಮಾತು ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: पॉडकास्ट और वायरल रील्स के शो में सोचो असली ओजी कौन है? बॉस, रेट्रो इज द न्यू कूल और इंडिया का सबसे पहला ट्रेंड सेटर है अपना आकाशवाणी. वही सुकून वाली वाइब, म्यूजिक और सॉलिड इन्फो पूरे 90 सालों से नॉन स्टॉप ट्रेंडिंग. ट्यून इन करो क्योंकि लेजेंड्स कभी आउटडेटेड नहीं होते. आकाशवाणी 90 ईयर्स से इंडिया की ओरिजिनल आवाज.
2: ಬೆಳಗನೆ ಸರ ನಗೆಮೊಗವ ಹೊತ್ತಾಗ,
3: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
4: ಎದೆ ತುಂಬಿ ಹಾಡಿದೆನು
2: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
3: ಎಲ್ಲೆ ಮೀರಿದ ಪ್ರೇಮ ಸಿಂಚನ.
5: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ.
2: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
3: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
2: ಭಾವಸ್ಪಂದನ
3: ಪ್ರತಿದಿನ ಬೆಳಗ್ಗೆ 7:15ಕ್ಕೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಪರಿಸರ ಹಾಗೂ ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
2: ಕೇಳುಗ್ರೆ, ಜೂನ್ 5 ಅಂತಾರಾಷ್ಟ್ರೀಯ ಪರಿಸರ ದಿನ. ಪರಿಸರಕ್ಕೆ ಮತ್ತೆ ಆರೋಗ್ಯಕ್ಕೆ ಬಿಡಿಸಲಾರದ ನಂಟು ಅಂತಾನೆ ಹೇಳಬಹುದು. ಹೇಗೆ ನಮ್ಮ ಪರಿಸರ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಮತ್ತೆ ಈ ವರ್ಷದ ಧ್ಯೇಯವಾಕ್ಯ ಏನಿದೆ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ನ ಅಧ್ಯಕ್ಷರಾದ ಡಾಕ್ಟರ್ ಶಿವು ಅವರು, ಹಾಗೆ ಕಾರ್ಯದರ್ಶಿಗಳಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರು. ಡಾಕ್ಟರ್ ಶಿವು ಅವರೇ ಹಾಗೆ ಡಾಕ್ಟರ್ ಅನುಷಾ ರಾಜ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
4: ನಮಸ್ಕಾರ
2: ಅನುಷಾ. ಈ ವರ್ಷದ ಧ್ಯೇಯವಾಕ್ಯ ಏನು, ಅದರ ಅರ್ಥ ಏನು ಅಂತ ತಿಳಿಸ್ಕೊಡ್ತೀರಾ?
4: ಈ ವರ್ಷದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಥೀಮ್ ಏನಂದ್ರೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಆರ್ ಫ್ಯೂಚರ್. ಅಂದ್ರೆ ಪ್ರಕೃತಿಯಿಂದ ಪ್ರೇರಣೆ ಪಡೆದು ಕ್ಲೈಮೇಟ್ ಚೇಂಜ್ ವಿರುದ್ಧ ಹೋರಾಡಿ ನಮ್ಮ ಫ್ಯೂಚರ್ ಜನರೇಷನ್ಸ್ಗಳಿಗೆ ನಾವು ಒಂದು ಉತ್ತಮವಾದ ಭೂಮಿಯನ್ನು ಉಳಿಸೋಣ ಎಂದು ಒಂದು ಸಂದೇಶ ಕೊಡುವುದು ಈ ವರ್ಷದ ಥೀಮ್ ಆಗಿದೆ. ಯಾಕೆಂದ್ರೆ ಇವಾಗಿನ ಕಾಲದಲ್ಲಿ ನೀವು ನೋಡಿದ್ದೀರಾ, ಹಿಂಗೆ ಪೊಲ್ಯೂಷನ್, ಪ್ಲಾಸ್ಟಿಕ್ ವೇಸ್ಟ್, ಡಿಫಾರೆಸ್ಟೇಷನ್, ಗ್ಲೋಬಲ್ ವಾರ್ಮಿಂಗ್ ಇವೆಲ್ಲ ದೊಡ್ಡ ಸವಾಲುಗಳಾಗಿದೆ ನಮ್ಮಲ್ಲಿ. ಸೊ ಒಂದು ಹೆಲ್ದಿ ಎನ್ವಿರಾನ್ಮೆಂಟ್ ಇದ್ರೆ ಮಾತ್ರ ನಮಗೆ ಹೆಲ್ದಿ ಚಿಲ್ಡ್ರನ್ ಹಾಗೂ ಒಂದು ಹೆಲ್ದಿ ಸೊಸೈಟಿ ಫ್ಯೂಚರ್ ಅಲ್ಲಿ ನಾವು ಉಳಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಸೊ ಈ ಸಂದೇಶ ಈ ವರ್ಷದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಇದು.
2: ಡಾಕ್ಟರ್ ಶಿವು ಅವರೇ, ಅನುಷಾ ಹೇಳಿದ್ರು ನಮ್ಮ ಭವಿಷ್ಯದ ಯುವ ಪೀಳಿಗೆಯ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ನಾವು ಇವತ್ತಿನ ಪರಿಸರವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು, ಯಾವುದನ್ನ ಎಷ್ಟು ಬೇಕು ಅಂದ್ರೆ ನವೀಕರಿಸಬಹುದಾದದ್ದನ್ನ ಬಳಸ್ಕೊಳ್ಬೇಕು, ನವೀಕರಿಸಲಾಗದ ಇಂಧನಗಳನ್ನ ನಾವು ಆದಷ್ಟು ಕಡಿಮೆ ಬಳಸಬೇಕು ಅನ್ನೋ ವಿಚಾರ ಅವರ ಮಾತಿನಲ್ಲಿ ಇತ್ತು. ನೀವು ಹೇಳೋದಾದ್ರೆ ಏನು ಮಾಡಬೇಕು ನಮ್ಮಗಳ ಆರೋಗ್ಯಕ್ಕಾಗಿ, ಪರಿಸರವನ್ನ ನಾವು ಹೇಗೆ ಟ್ರೀಟ್ ಮಾಡಬೇಕಾಗತ್ತೆ?
3: ನಮ್ಮ ಆರೋಗ್ಯ ಅಂತ ಬಂದ್ರೆ ನಾವು ಮುಖ್ಯವಾಗಿ 4 ವಸ್ತುಗಳಿಂದ ಆರೋಗ್ಯವನ್ನ ಪಡೆದುಕೊಳ್ತೇವೆ. ಈ 4 ವಸ್ತುಗಳು ಯಾವುದು ಅಂತ ಹೇಳಿದ್ರೆ, ನಾವು ಉಸಿರಾಡ್ತಕ್ಕಂಥ ಗಾಳಿ, ನಾವು ಸೇವಿಸ್ತಕ್ಕಂತಹ ನೀರು, ಮತ್ತೆ ನಾವು ಊಟ ಮಾಡ್ತಕ್ಕಂಥ ಊಟ, ಮತ್ತೆ ನಮ್ಮ ಚರ್ಮಕ್ಕೆ ಸ್ಪರ್ಶಿಸ್ತಕ್ಕಂಥ ಒಂದು ಉಷ್ಣತೆ. ಈ 4 ಸಹ ನಾವು ಪರಿಸರದಿಂದನೇ ಕೊಡುಗೆಯಾಗಿ ಉಚಿತವಾಗಿ ಪಡ್ಕೊಳ್ತೀವಿ. ಒಂದು ತುಂಬಾ ಸರಳವಾಗಿ ಹೇಳೋದಾದ್ರೆ, ನಮಗೆ ಪರಿಸರ ಏನಾದರೂ ಆಮ್ಲಜನಕವನ್ನ ನೀಡಲಿಲ್ಲ ಅಂತ ಹೇಳಿದ್ರೆ, ನೀವು ಆಸ್ಪತ್ರೆ ಕೆಲವು ಬಿಲ್ಗಳನ್ನು ನೋಡಿದ್ರೆ ಆಕ್ಸಿಜನ್ ಬಿಲ್ ಅಂತಲೇ ಒಂದು 10,000 20,000 30,000 ಹಾಕಿರ್ತಾರೆ. ಅಂದ್ರೆ ಕೆಲವೇ ಕೆಲವು ಗಂಟೆಗಳ ಕಾಲ ಆಕ್ಸಿಜನ್ ಕೊಟ್ರೆ ಅದರ ಬಿಲ್ ಅಷ್ಟಾಗಿರುತ್ತೆ. ಪರಿಸರ ಅನ್ನೋದು ಮರಗಳ ಮುಖಾಂತರ ಮನುಷ್ಯನ ಆರೋಗ್ಯವನ್ನ ಕಾಪಾಡ್ತಕ್ಕಂತಹ ಆಮ್ಲಜನಕವನ್ನ ಉಚಿತವಾಗಿ ಜೀವನ ಪರ್ಯಂತ ನೀಡುತ್ತೆ. ಇವತ್ತಿನ ದಿವಸ ನಮ್ಮ ಒಂದು ಜೀವನ ಶೈಲಿಯಿಂದ ನಮ್ಮ ಈ ಎಲ್ಲಾ ವಸ್ತುಗಳು ಸಹ ಕಲುಷಿತವಾಗಿದೆ. ಅಂದ್ರೆ ನಾವು ಉಸಿರಾಡ್ತಕ್ಕಂತಹ ಗಾಳಿ, ನಾವು ಕುಡಿತಕ್ಕಂತಹ ನೀರು, ನಾವು ತಿಂತಕ್ಕಂತಹ ಊಟ, ನಮ್ಮನ್ನ ಸ್ಪರ್ಶಿಸ್ತಕ್ಕಂತಹ ಉಷ್ಣತೆನೂ ಕೂಡ ಕಲುಷಿತಗೊಂಡಿದೆ.

0: ಸೊ ಈ ಒಂದು ಜೀವನ ಶೈಲಿ ಮತ್ತೆ ಈ ಒಂದು ರೀತಿ ಆಗಿರ್ತಕ್ಕಂಥ ಕಲುಷಿತದ ಪ್ರಭಾವದಿಂದ ಬರೀ ಮನುಷ್ಯರಷ್ಟೇ ಅಲ್ಲದೆ ಇಡೀ ಸಕಲ ಜೀವಚರಗಳಿಗೂ ಅಂದ್ರೆ ಎಂಟೈರ್ ಫ್ಲೋರಾ ಮತ್ತೆ ಫ್ಲಾನಾ ಅಂದ್ರೆ ಸಸ್ಯ ಜೀವರಾಶಿ ಪ್ರಾಣಿ ಜೀವರಾಶಿ ಸಂಪೂರ್ಣವಾಗಿ ವಿನಾಶದ ಅಂಚಿಗೆ ಹೋಗ್ತಾ ಇದೆ. ನಾವು ಈಗ ವಿನಾಶದ ಹಾದಿಯಲ್ಲಿದ್ದೀವಿ, ಇನ್ನು ಅಂತ್ಯ ತಲುಪಿಲ್ಲ. ಈಗ ಅಟ್ ಲೀಸ್ಟ್ ಈಗಲಾದ್ರೂ ನಾವು
1: ಎಚ್ಚೆತ್ತುಕೊಂಡು
0: ಇವುಗಳ ಒಂದು ಗುಣಮಟ್ಟವನ್ನು ಕಾಪಾಡೋದಕ್ಕೆ ನಾವು ಏನು ಅನುಸರಿಸಬೇಕು ಅವುಗಳನ್ನು ಅನುಸರಿಸಿದ್ರೆ ನಾವು ಈ ಭೂಮಿ ಮೇಲೆ ಅಂದರೆ ಮನುಷ್ಯ ಜೀವಿಗಳು ಈ ಭೂಮಿ ಮೇಲೆ ಉಳ್ಕೊಳ್ತಕ್ಕಂತಹ ಸಾಧ್ಯತೆಗಳು ಇದೆ. ಇಲ್ಲದಿದ್ದರೆ ಈ ಭೂಮಿಯಲ್ಲಿ ಈಗಾಗಲೇ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಅನೇಕ ಪ್ರಾಣಿ ಪಕ್ಷಿಗಳು ವಿನಾಶದ ಅಂಚಿಗೂ ಬಂದಿವೆ, ಕೆಲವು ವಿನಾಶನೂ ಆಗಿದೆ, ಅವುಗಳ ಸುಲುವೆ ಇಲ್ಲದೆ ಇದ್ದಂಗೆ ಆಗುತ್ತೆ. ಆ ಒಂದು ಲಿಸ್ಟ್ಗೆ ಬಹುಶಃ ಮನುಷ್ಯ ಜೀವಿನೂ ಸಹ ಸೇರ್ಕೊಳ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಇದನ್ನು ನಾವು ಅರ್ತುಕೊಂಡು ಇಡೀ ನಮ್ಮ ಜೀವನ ಶೈಲಿಯನ್ನೇ ನಾವು ಬದಲಾಯಿಸ್ಕೋಬೇಕಾದಂತಹ ಅನಿವಾರ್ಯತೆ ಇವತ್ತಿದೆ.
1: ನೀವು ಆಗ್ಲೇ ಹೇಳಿದ್ರಿ ಆಕ್ಸಿಜನ್ಗೆ ನಾವು ಈಗ ಎಷ್ಟು ಖರ್ಚು ಮಾಡ್ತಾ ಇದೀವಿ ಅಂತ. ಮುಂದೆ ಒಂದು ದಿನ ನಾವು ಗಾಳಿಯಲ್ಲಿ ಆಕ್ಸಿಜನ್ ಇಲ್ದಲೆ ನಾವು ಆಕ್ಸಿಜನ್ ಸಿಲಿಂಡರ್ಗಳನ್ನ ಹೊತ್ತು ಹೊತ್ತು ಓಡಾಡಬೇಕಾಗತ್ತೆ, ಹಾಗೆ ನೀರು ಕೂಡ ತುಂಬಾ ಅಭಾವ ಆಗತ್ತೆ. ಯಾಕೆಂದ್ರೆ ಎಲ್ಲಾ ಅಂತರ್ಜಲವನ್ನ ನಾವು ಈಗ ತೆಗೆದುಬಿಟ್ಟು ಭೂಮಿಯನ್ನ ಬರ್ಡ್ ಮಾಡಿಬಿಡ್ತಾ ಇದೀವಿ.
0: ಒಂದಾನೊಂದು ಕಾಲದಲ್ಲಿ ಮನುಷ್ಯ ಸೃಷ್ಟಿಯಾದಾಗ ಜನಸಂಖ್ಯೆ ಕಡಿಮೆ ಇದ್ದಾಗ ನಾವು ನೀರಿಗೋಸ್ಕರ ಆಶ್ರಯಿಸ್ತಾ ಇದ್ದದ್ದು ಹಳ್ಳಗಳನ್ನ, ಕೊಳ್ಳಗಳನ್ನ, ನದಿಗಳನ್ನ, ಸರೋವರಗಳನ್ನ. ಯಾವತ್ತೂ ಮನುಷ್ಯ ಪ್ರಾರಂಭದ ಹಂತದಲ್ಲಿ ಬಾವಿ ಅಗದಿಲ್ಲ, ಬೋರ್ವೆಲ್ ಹಾಕಿಲ್ಲ, ಅಂತರ್ಜಲವನ್ನ ಉಪಯೋಗಿಸಿಲ್ಲ. ಈಗ ಮನುಷ್ಯರು ಬುದ್ಧಿವಂತರಾಗ್ತಿದ್ದ ಹಾಗೇನೆ ಜನಸಂಖ್ಯೆ ಹೆಚ್ಚಾಗ್ತಿದ್ದಂಗೆನೆ ನದಿ ತೀರಗಳು ಹಳ್ಳಕೊಳ್ಳಗಳ ತೀರದಿಂದ ದೂರಕ್ಕೂ ಬಂದು ಮಧ್ಯದಲ್ಲಿರ್ತಕ್ಕಂಥ ಭೂಪ್ರದೇಶದಲ್ಲೂ ಜೀವಿಸಬೇಕಾದಂತಹ ಪರಿಸ್ಥಿತಿ ಸೃಷ್ಟಿಯಾಯಿತು. ಆ ನಂತರ ಅನಿವಾರ್ಯವಾಗಿ ನೀರು ಬೇಕೇ ಬೇಕಾದದ್ರಿಂದ ನೀರಿನ ಅನ್ವೇಷಣೆಯಲ್ಲಿ ಈ ಬಾವಿಗಳು, ನಂತರ ಬೋರ್ವೆಲ್ಗಳು ಬಂದು ಬೇರೆ ಪ್ರಾಣಿಗಳಿಗೋಸ್ಕರ ಮತ್ತೆ ಬೇರೆ ಮರ ಗಿಡಗಳಿಗೋಸ್ಕರ ಇದ್ದಂತಹ ಜಲವನ್ನ ನಾವು ಉಪಯೋಗಿಸೋದಕ್ಕೆ ಪ್ರಾರಂಭಿಸಿದೀವಿ. ಈ ರೀತಿ ಆ ಭೂಮಿಯ ಅಂತರಾಳದಲ್ಲಿರ್ತಕ್ಕಂತಹ ಜಲವನ್ನ ನಾವು ಉಪಯೋಗಿಸಿದಾಗ ಪರಿಸರದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಆಮ್ಲಜನಕದ ಮೇಲೂ ಸಹ ಇದು ಪರಿಣಾಮ ಬೀರುತ್ತೆ. ನಮ್ಗೆಲ್ರಿಗೂ ಗೊತ್ತಿದೆ ಆಮ್ಲಜನಕ ಅನ್ನೋದು ಒಂದು ಪ್ರಕೃತಿಯ ಕೊಡುಗೆ. ಅದು ಹೇಗೆ ನಮಗೆ ಸಿಗುತ್ತೆ ಅಂತ ನಾವು ವೈಜ್ಞಾನಿಕವಾಗಿ ನೋಡೋದಾದ್ರೆ ಇದು ಎರಡು ಕಡೆಯಲ್ಲಿ ಸಿಗುತ್ತೆ, ಒಂದು ಭೂಮಿ ಮೇಲೆ, ಇನ್ನೊಂದು ಸಮುದ್ರದಲ್ಲಿ. ಭೂಮಿ ಮೇಲೆ ಆಮ್ಲಜನಕವನ್ನ ತಯಾರಿಸ್ತಕ್ಕಂತಹ ವಸ್ತುಗಳು ಅಂತ ಹೇಳಿದ್ರೆ ಮರ ಮತ್ತೆ ಗಿಡಗಳು, ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಿಂದ ಫೋಟೋಸಿಂಥಸಿಸ್ ಮುಖಾಂತರ. ನಂತರ ಸಮುದ್ರದಲ್ಲಿ ಹೇಗೆ ಆಮ್ಲಜನಕ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರೆ ಸಮುದ್ರದಲ್ಲಿ ಇರ್ತಕ್ಕಂತಹ ಫ್ಲೈಟೋಪ್ಲಾಂಕ್ಟನ್ ಅನ್ನೋ ಹಸಿರು ಬಣ್ಣ ಇರ್ತಕ್ಕಂತಹ ನೀರಿನ ಒಳಗಡೆ ಬೆಳೀತಕ್ಕಂತಹ ಸಸ್ಯಗಳಿಂದ ಸಮುದ್ರದಲ್ಲಿ ಆಮ್ಲಜನಕ ಸೃಷ್ಟಿಯಾಗುತ್ತೆ. ಸೊ ಇವೆರಡೂ ಸಹ ಅದು ಪರಿಸರಕ್ಕೆ ಬಂದು ವಾತಾವರಣದಲ್ಲಿ ಶೇಕಡ 18% ಆಮ್ಲಜನಕವನ್ನು ಮೇಂಟೈನ್ ಮಾಡ್ತಾ ಇದೆ. ಈ 18% ಇರ್ತಕ್ಕಂಥ ಆಮ್ಲಜನಕ ನಾವು ಈ ಭೂಮಿಯಲ್ಲಿರ್ತಕ್ಕಂತಹ ಮರ ಗಿಡಗಳನ್ನು ಕಡಿದು ಭೂಮಿಯನ್ನು ಮರುಭೂಮಿಯನ್ನಾಗಿ ಸೃಷ್ಟಿಸ್ತಾ ಹೋದರೆ ಜೊತೆಗೆ ಸಮುದ್ರಕ್ಕೆ ನಾವು ಬಳಸ್ತಕ್ಕಂತಹ ಎಲ್ಲ ವಿಷಕಾರಿ ವಸ್ತುಗಳನ್ನು ಕೊಡ್ತಾ ಹೋದರೆ ಸಮುದ್ರದ ತಲಭಾಗದಲ್ಲಿರ್ತಕ್ಕಂತಹ ಫೈಟೋಪ್ಲಾಂಕ್ಟನ್ಗಳು ನಾಶ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಮತ್ತು ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಸಸ್ಯಗಳನ್ನು, ಮರಗಳನ್ನು ನಾವು ನಮ್ಮ ಬಳಕೆಗೋಸ್ಕರ ಬಳಸ್ಕೊಂಡದ್ದೇ ಆದರೆ ಭೂಮಿ ಮೊದಲು ಮರುಭೂಮೀಕರಣಕ್ಕೆ ತುತ್ತಾಗಿ ನಂತರ ಮರುಭೂಮಿಯಾಗಿ ಚೇಂಜ್ ಆಗ್ತಕ್ಕಂತಹ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈಗ ನಾವು ಈ ಗೂಗಲ್ ಅರ್ಥ್ ಪಿಕ್ಚರ್ಗಳನ್ನು ನಾವು ನೋಡಿದರೆ ಭೂಮಿಯ ಶೇಕಡ 35% ಭೂಮಿ ಈಗಾಗಲೇ ಮರುಭೂಮಿ ಆಗಿಬಿಟ್ಟಿದೆ. ಮತ್ತು ಮರುಭೂಮೀಕರಣಕ್ಕೆ ತುತ್ತಾಗಿರ್ತಕ್ಕಂತಹ ಭೂಮಿ ಸಾಕಷ್ಟಿದೆ. ಈ ಮರುಭೂಮೀಕರಣ ಆಗೋದು ಅಂದರೆ ಏನು, ಇದರಲ್ಲಿ ಗಿಡ ಮರಗಳು ಹೋಗೋದು ಅಂದ್ರೇನು ಅಂತ ಹೇಳಿದ್ರೆ ನಾವು ದೊಡ್ಡ ದೊಡ್ಡ ಕಟ್ಟಲುಗಳಲ್ಲೇ ಇರಬೇಕು ಅಂತ ಇರ್ತೀವಿ, ರಸ್ತೆಗಳ ನಿರ್ಮಾಣ, ಕಾರ್ಖಾನೆಗಳ ನಿರ್ಮಾಣ ಇದನ್ನು ಮಾಡ್ತೀವಿ. ಜೊತೆಗೆ ಅರಣ್ಯ ಪ್ರದೇಶಗಳನ್ನು ಒತ್ತುವರಿ ಮಾಡಿಕೊಂಡು ಅದನ್ನು ನಾವು ಕೃಷಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡ್ತೀವಿ. ಆದರೆ ಅದೇ ಸಮಯದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ನೀರಿಗೋಸ್ಕರ ಭೂಮಿಯ ಮೇಲೆ ಅರಿತಕ್ಕಂತಹ ಮೇಲ್ಮೈ ನೀರು, ಭೂಮಿಯ ಸ್ವಲ್ಪ ತಳಭಾಗದಲ್ಲಿ ಅರಿತಕ್ಕಂತಹ ಸಬ್ ಸರ್ಫೇಸ್ ಫ್ಲೋ, ಮತ್ತು ಭೂಮಿಯ ಆಳದಲ್ಲಿ ಅರಿತಕ್ಕಂತಹ ಅಂಡರ್ಗ್ರೌಂಡ್ ವಾಟರ್, ಇದು ಮೂರನ್ನು ನಾವು ಯಥೇಚ್ಛವಾಗಿ ಬಳಸ್ಕೊಳ್ತಾ ಇರೋದ್ರಿಂದ ಸರ್ಫೇಸ್ ಫ್ಲೋ ಮತ್ತು ಸಬ್ ಸರ್ಫೇಸ್ ಫ್ಲೋ ಕಡಿಮೆ ಆದಾಗ ಭೂ ಮೇಲ್ಮೈ ಮೇಲಿರ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳು, ನಂತರ ಭೂ ಮೇಲ್ಮೈ ಮೇಲಿರ್ತಕ್ಕಂಥ ಸಣ್ಣ ಪುಟ್ಟ ಸಸ್ಯಗಳು ಮೊದಲು ಒಣಗುತ್ತೆ. ಆಳವಾದ ಬೇರಿರ್ತಕ್ಕಂಥ ಮರಗಳು ಕೆಲವು ದಿನಗಳು ಇರಬಹುದು, ಆದರೆ ನಾವು ಅವುಗಳ ನೀರನ್ನು ಅಂತರ್ಜಲವನ್ನು ನಾವು ತೆಗೆದುಕೊಂಡಾಗ ಆಳವಾದ ಬೇರಿರ್ತಕ್ಕಂಥ ಮರಗಳು ಅವು ಜಾಸ್ತಿ ಬೆಳೆಯೋಕ್ಕೋಗಲ್ಲ. ಯಾಕಂದ್ರೆ

0: ಹೇಳಿದ್ರೆ ನೀರು ಮತ್ತೆ ಪೋಷಕಾಂಶ ಒಂದು ಮರದ ಬೆಳವಣಿಗೆಗೆ ಬೇಕಾಗುತ್ತೆ. ಮೇಲ್ಗಡೆಯಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೊಳ್ಳುತ್ತೆ ಒಂದು ಮರ, ಭೂಮಿಯಿಂದ ನೀರನ್ನ ಮತ್ತೆ ಪೋಷಕಾಂಶಗಳನ್ನ, ಅದು ಖನಿಜ ಲವಣಗಳಿರ್ಬೋದು ಅಥವಾ ಯಾವುದೇ ವಸ್ತುಗಳಿರ್ಬೋದು, ತೆಗೆದುಕೊಂಡು ಒಂದು ಮರ ದೊಡ್ಡದಾಗಿ ಬೃಹದಾಕಾರವಾಗಿ ಬೆಳೆಯುತ್ತೆ.
1: ಈಗ
0: ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಭೂಮಿಯ ಮೇಲೆ ಮನುಷ್ಯರು ಬಿಡುಗಡೆ ಮಾಡಿದಂತಹ, ಅದು ಕಾರ್ಖಾನೆಯಿಂದ ಇರ್ಬೋದು, ಉಸಿರಾಟದಿಂದ ಇರ್ಬೋದು, ಅಥವಾ ಈ ಎನರ್ಜಿ ಪ್ರೊಡಕ್ಷನ್ಗೋಸ್ಕರ ಕಲ್ಲಿದ್ದಲು ಬಳಸ್ಕೊಳ್ಳೋದ್ರಿಂದ ಇರ್ಬೋದು, ಅಥವಾ ಯಾವುದೇ ಕಾರಣದಿಂದ ಇರ್ಬೋದು, ಅದು ಕಾರ್ಬನ್ ಮಾಸ್ ಅಥವಾ ಒಂದು ಮರ ಆಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ, ಅದೇ ಮಟ್ಟದಲ್ಲಿ ಭೂಮಿಯಿಂದ ಆ ಮರಕ್ಕೆ ನೀರು ಸಿಗಬೇಕು. ಯಾಕಂತ ಹೇಳಿದ್ರೆ, ಒಂದು ಮಾಲಿಕ್ಯೂಲ್ ನೀರು, ಒಂದು ಮಾಲಿಕ್ಯೂಲ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ಸೇರ್ಕೊಂಡಿರ್ತಾನೆ, ಒಂದು ಆಹಾರವಾಗಿ ಉತ್ಪತ್ತಿ ಆಗ. ಅದನ್ನ ನಾವು ಕೆಮಿಕಲ್ ಫಾರ್ಮುಲಾದಲ್ಲಿ ಹೇಳೋದಾದ್ರೆ, 6CO2 + 6H2O gives C6H12O6 ಪ್ಲಸ್ ಆಕ್ಸಿಜನ್ ಅಂತ ನಮಗೆ ಎಲ್ಲರೂ ನಾವು ಮೊದಲಿಂದನೂ ಓದ್ಕೊ ಬಂದಿದ್ದೀವಿ. ಅಂದ್ರೆ ಆಮ್ಲಜನಕ ಉತ್ಪತ್ತಿ ಆಗಬೇಕು ಅಂದ್ರೆ ಮರಗಳಿಗೆ ಬೇರಿನ ಮುಖಾಂತರ ಸಾಕಷ್ಟು ನೀರು ಸಿಗಬೇಕು. ಬಟ್ ಆ ನೀರನ್ನ ನಾವು ಮರಗಿಡಗಳಿಗೆ ಕೊಡ್ತಾ
1: ಇಲ್ಲ,
0: ನಾವೇ ಉಪಯೋಗಿಸ್ಕೊಂತಾ ಇದ್ದೀವಿ.
1: ಅದ್ರ ಜೊತೆಗೆ ನಾವು ಇವಾಗ ಎಲ್ಲಾ ಕೆರೆಕಟ್ಟೆಗಳನ್ನ ಮುಚ್ಚಿ ಕಟ್ಟಡ ನಿರ್ಮಾಣ ಮಾಡ್ಕೊಳ್ತಾ ಇದ್ದೀವಿ. ಇದರಿಂದನೂ ಕೂಡ ನಮಗೆ ಅಂತರ್ಜಲ ಮಟ್ಟ ಇರಬಹುದು ಅಥವಾ ಭೂಕುಸಿತಾನೂ ಕೆಲವೊಂದ್ಸರ್ತಿ ಆಗಬಹುದು. ಮತ್ತೆ ಇನ್ನೊಂದು, ನಾವು ಈ ಪರಿಸರದಲ್ಲಿ ನೋಡ್ತಾ ಇರೋ ಈಗ ಬಿಕ್ಕಟ್ಟು ಅಂತ ಅಂದ್ರೆ ಇಂಧನ. ನಮ್ಮ ಪ್ರಧಾನಮಂತ್ರಿಗಳೇ ಹೇಳ್ತಾ ಇದ್ದಾರೆ, ಆದಷ್ಟು ಕಡಿಮೆ ಇಂಧನವನ್ನ ಬಳಸಿ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡಿ ಅಂತೆಲ್ಲ ನಮಗೆ ಈ ವರ್ಷ ಕರೆ ಕೊಟ್ಟಿದ್ದಾರೆ.
0: ಜೀವನ ಅಂತ ಹೇಳಿದ್ರೆ, ನಮ್ಮ ಮನೆ ಒಳಗಡೆ ಕೂತ್ಕೊಂಡ್ರೆ ನಮ್ಗೆ ಊಟ ಸಿಗಲ್ಲ, ನಾವು ಕೆಲ್ಸಕ್ಕೆ ಹೋಗ್ಲೇಬೇಕಾಗತ್ತೆ. ಕೆಲ್ಸಕ್ಕೆ ಹೋಗ್ತಕ್ಕಂತ, ನಾವು ಕೆಲಸ ಮಾಡ್ತಕ್ಕಂಥ ಸ್ಥಳ ದೂರದಲ್ಲಿದ್ರೆ, ನಮಗೆ ನಡೆಯೋದಕ್ಕೆ ತಗೊಳ್ತಕ್ಕಂಥ ಸಮಯ ಜಾಸ್ತಿ ಆದರೆ, ಕೆಲವು ಸಮಯಗಳು ನಾವು ವಾಹನಗಳನ್ನ ಬಳಸಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಏನಂತ ಹೇಳಿದ್ರೆ, ನಮ್ಮ ಪರಿಸರಕ್ಕೆ ನಾಶ ಆಗದೆ ಇರೋ ರೀತಿಲಿ, ಪರಿಸರದಗೆ ನಾವು ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡದೇ ಇರೋ ರೀತಿಯಲ್ಲಿ, ಯಾಕಂದ್ರೆ ಈಗಾಗಲೇ ನಾವು ಪರಿಸರಕ್ಕೆ ಸಾಕಷ್ಟು ಇಂಗಾಲದ ಡೈಆಕ್ಸೈಡ್ ಅನ್ನ ಸೇರಿಸಿರೋದ್ರಿಂದ ಅದು ಸಾಧ್ಯವಾದಷ್ಟು ಕಡಿಮೆ ಮಟ್ಟದಲ್ಲಿ ಸೇರೋ ರೀತಿಲಿ ನಾವು ಮಾಡಬೇಕಾಗತ್ತೆ.
1: ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸಬಹುದು ಅಥವಾ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡಬಹುದು. ಇಲ್ಲ ಆಗೋದಿಲ್ಲ ಅಂತ ಅಂದ್ರೆ ಕಾರ್ ಪೂಲಿಂಗ್ ತರ, ವೆಹಿಕಲ್ ಪೂಲಿಂಗ್ ಮಾಡ್ಕೊಂಡು ಓಡಾಡಬಹುದು. ಇದರಿಂದ ನಮ್ಮ ಇಂಧನ ಉಳಿತಾಯ ಆಗತ್ತೆ ಅಂತ ಅನ್ಕೊಳ್ತೀವಿ.
0: ಹೌದೌದು, ಸೊ ನೀವ್ ಹೇಳಿದ್ದೆಲ್ಲ ನಿಜನೇ. ಸಾಧ್ಯವಾದಷ್ಟು ನಾವು ಮನೆ ಮಾಡುವಾಗ್ಲೇನೆ, ನಮ್ಮ ಕೆಲಸ ಎಲ್ಲಿದೆಯೋ ಅದ್ರ ಹತ್ರದಲ್ಲೇ ಮನೆ ಮಾಡಿಕೊಂಡ್ರೆ ನಾವು ನಡ್ಕೊಂಡೇ ಓಡಾಡಬಹುದು, ಅಥವಾ ಒಂದು ಸೈಕಲಲ್ಲಿ ಓಡಾಡೋದಕ್ಕೆ ಸಾಧ್ಯ ಇದೆ. ಆದ್ರೂ ಸಿಗ್ಲಿಲ್ಲ ಅಂತ ಹೇಳಿದ್ರೆ, ದೂರದಲ್ಲಿದ್ರೆ ನಾವು ಸಾಧ್ಯವಾದಷ್ಟು ನೀವು ಹೇಳಿದಂತಹ ಕಾರ್ ಪೂಲಿಂಗ್ ಮಾಡಬಹುದು, ಅಥವಾ ಸಾರ್ವಜನಿಕ ವಾಹನಗಳಲ್ಲಿ ಓಡಾಡೋದ್ರಿಂದ ಇಂಧನದ ಒಂದು ಬಳಕೆ ಮತ್ತೆ ಅದರಿಂದ ಬಿಡುಗಡೆ ಆಗ್ತಕ್ಕಂತಹ ಇಂಗಾಲ ಡೈಆಕ್ಸೈಡ್ ನ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಉತ್ತಮವಾದಂತಹ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಬರ್ತದೆ. ಬಟ್ ಒಂದು ನಿಜ ಹೇಳಬೇಕು ಅಂತ ಹೇಳಿದ್ರೆ, ಎಲೆಕ್ಟ್ರಿಕಲ್ ವೆಹಿಕಲ್ ತಯಾರಾದ ನಂತರ ಬಿಡುಗಡೆ ಆಗ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಕಡಿಮೆ ಇದ್ರೂ, ಆದರೆ ಅದನ್ನು ತಯಾರಿಸ್ತಕ್ಕಂತಹ ಒಂದು ಕಾರ್ಖಾನೆಯಲ್ಲಿ ಬಳಕೆ ಆಗ್ತಕ್ಕಂಥ ಇಂಧನದ ಬಳಕೆ ಜಾಸ್ತಿ ಇದೆ ಅಂತಿದೆ. ಆದರೂ ಸಹ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ನಾವು ಬಳಸಬಹುದು,
1: ಯೂಸ್ ಮಾಡಬಹುದು.
0: ಅದನ್ನು ಚಾರ್ಜಿಂಗ್ಗೋಸ್ಕರ ನಾವು ಹೈಡ್ರೋ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ ಆಗಿರಬಹುದು, ಅಥವಾ ಸೋಲಾರ್ ಎನರ್ಜಿ ಆಗಿರಬಹುದು, ಅಥವಾ ವಿಂಡ್ ಎನರ್ಜಿ ಆಗಿರಬಹುದು, ಇವುಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಿ ಬಳಸ್ಕೊಂಡಾಗ ಇಂಧನಗಳ ಬಳಕೆ ಅಂತ ಹೇಳಿದ್ರೆ ಕಲ್ಲಿದ್ದಲಿರ್ಬೋದು ಅಥವಾ ಬೇರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ಬೋದು, ಇವುಗಳ ಬಳಕೆಯಿಂದ ಉತ್ಪತ್ತಿ ಆಗ್ತಕ್ಕಂತಹ ಇಂಗಾಲದ ಡೈಆಕ್ಸೈಡ್ ಅಥವಾ ಹಸಿರುಮನೆ ಅನಿಲಗಳನ್ನು ನಾವು ಸಾಕಷ್ಟು ಕಡಿಮೆ ಮಾಡಬಹುದು. ಹಸಿರುಮನೆ ಅನಿಲಗಳನ್ನು ನಾವು ಕಡಿಮೆ ಮಾಡಿದಾಗ ವಾತಾವರಣದಲ್ಲಿ ಆಗ್ತಕ್ಕಂತಹ ಉಷ್ಣತೆಯನ್ನು ನಾವು, ತಾಪಮಾನವನ್ನ, ಅದರಿಂದ ಆಗ್ತಕ್ಕಂತಹ ಸಮಸ್ಯೆಗಳನ್ನ ಸಾಕಷ್ಟು ನಿಯಂತ್ರಿಸಬಹುದು.
1: ಮತ್ತೆ ಇನ್ನೊಂದು ತುಂಬಾ ಸಮಸ್ಯೆ ಮಾಡ್ತಿರೋದು ನಮ್ಮ ಪರಿಸರಕ್ಕಾಗ್ಲಿ ಮತ್ತೆ ನಮ್ಮ ಜೀವ ಸಂಕುಲಕ್ಕಾಗ್ಲಿ ಅಂತ ಅಂದ್ರೆ ಪ್ಲಾಸ್ಟಿಕ್. ಈ ವರ್ಷದ ಮಿಷನ್ ಲೈಫ್ ಅನ್ನೋ ಥೀಮಿನ ಅಡಿಯಲ್ಲಿ ಇದು ಕೂಡ ಇದೆ, ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ. ಅಂದ್ರೆ ನಾವು ಸಿಂಗಲ್ ಯೂಸ್ ಮಾಡುವಂತ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಬೇಕು, ಅದ್ರ ಬದಲು ಬಟ್ಟೆ ಬ್ಯಾಗ್ಗಳನ್ನ ಯೂಸ್ ಮಾಡಬೇಕು, ಅಥವಾ ಬೇರೆ ಪ್ಲಾಸ್ಟಿಕ್ ಯೂಸ್ ಮಾಡೋ ಜಾಗದಲ್ಲಿ ಬೇರೆ ಏನ್ ಆಲ್ಟರ್ನೇಟಿವ್ ಯೂಸ್ ಮಾಡಬಹುದು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ನಾವು ಅಂತ.
0: ಬಹುಶಃ 4-5 ದಶಕಗಳ ಹಿಂದೆ ಪ್ಲಾಸ್ಟಿಕ್ ಉತ್ಪಾದನೆಯನ್ನ ಕಂಡಿಡಿದಾಗ, ಅಥವಾ ಈ ಪಾಲಿಮರ್ ಸೈನ್ಸ್ ಅಂತ ನಾವೇನು ಹೇಳ್ತೀವಿ, ಒಂದು ಕ್ಷೇತ್ರ ಮುನ್ನಡೆಗೆ ಬಂದಾಗ ಅದರಿಂದ ಆಗ್ತಕ್ಕಂತಹ ಹಾನಿಯ ಅರಿವು ನಮಗಿರಲಿಲ್ಲ. ಸೊ ಇವತ್ತಿನ ದಿವಸ ಅದು ನಮ್ಮ ಎಲ್ಲರ ಜೀವನಕ್ಕೂ ಮಾರಕವಾಗಿದೆ ಅನ್ನೋದು ತುಂಬಾ ಚೆನ್ನಾಗಿ ತಿಳಿದು ಬಂದಿದೆ. ಅದು ಎಷ್ಟರ ಮಟ್ಟಿಗೆ ಮಾರಕ ಆಗಿದೆ ಅಂತ ಹೇಳಿದ್ರೆ,

0: ಇವತ್ತು ನಮ್ಮ ದೇಹದ ಪ್ರತಿಯೊಂದು ಅಂಗಾಂಶದಲ್ಲಿ, ಪ್ರತಿಯೊಂದು ಟಿಶ್ಯೂ ಅಲ್ಲಿ ಪ್ಲಾಸ್ಟಿಕ್ ರೆಮ್ನೆಂಟ್ಸ್ ಇದೆ. ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಈಗ ಕೆಲವು ಸಮಯ ಒಂದು ಹೊಟ್ಟೆಲೆ ತೀರೋಗಿರ್ತಕ್ಕಂತಹ ಮಗುವನ ಮೆದುಳನ್ನ ನಾವು ಹಿಸ್ಟೋಪೆಥಲಾಜಿಕಲ್ ಎಕ್ಸಾಮಿನೇಷನ್ ಮಾಡಿದ್ರೆ ಆ ಮೆದುಳಿನಲ್ಲೂ ಸಹ ನ್ಯಾನೋ ಪ್ಲಾಸ್ಟಿಕ್ಸ್ ಇರೋದು ಪ್ಲಾಸ್ಟಿಕ್ ಇದೆ, ಆ ಮಟ್ಟಕ್ಕಾಗಿದೆ. ಅದರಲ್ಲೂ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಅಥವಾ ತುಂಬಾ ತೆಳುವಾಗಿರ್ತಕ್ಕಂತ ಪ್ಲಾಸ್ಟಿಕ್ ಗಳು ಪರಿಸರಕ್ಕೆ ನಾವು ಬೀಸಾಕ್ದಾಗ, ಎಲ್ಲಂದ್ರಲ್ಲಿ ಬೀಸಾಕ್ತಿವಿ, ಅಲ್ಲಿ ಬೀಸಾಕಿದಾಗ ಅದು ನಂತರ ಒಂದು ಮೆಕ್ಯಾನಿಕಲ್ ಫೋರ್ಸ್ ಇಂದ, ಗಾಳಿ ಬೀಸೋದು, ಯಾವ್ದೋ ಮರಕ್ ಸಿಕ್ಕಾಕೊಳ್ಳೋದು, ಯಾವ್ದೋ ಕಲ್ ಮಧ್ಯೆ ಸೇರ್ಕೊಳ್ಳೋದು, ಯಾರೋ ನಡೆಯೋದು, ಯಾವ್ದೋ ವೆಹಿಕಲ್ಗಳು ಹೋಗೋದು, ಈ ತರ ಆಗಿ ಅದು ಸಣ್ಣ ಸಣ್ಣ ತುಂಡುಗಳಾಗಿ ಕನ್ವರ್ಟ್ ಆಗುತ್ತೆ. ಅದನ್ನ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಮೈಕ್ರೋ ಪ್ಲಾಸ್ಟಿಕ್ಸ್ ಅನ್ನೋದು ಸುಮಾರು 10 μm ತನಕ ಇರೋ ಸಾಧ್ಯತೆ ಇರುತ್ತೆ. ಅವುಗಳು ಮತ್ತಷ್ಟು ತುಂಡುಗಳಾಗಿ ನ್ಯಾನೋ ಪ್ಲಾಸ್ಟಿಕ್ ಗಳಾಗುತ್ತೆ. ಈ ನ್ಯಾನೋ ಪ್ಲಾಸ್ಟಿಕ್ ಗಳು ಅಂದ್ರೆ ಅದು 10 nanomicrons, ಅದು ನ್ಯಾನೋಮೀಟರ್ಸ್ ಈ ತರ ಆಗತ್ತೆ. ಈ ನ್ಯಾನೋ ಪ್ಲಾಸ್ಟಿಕ್ ಗಳಾದ್ರೆ ಅವು ಗಾಳಿ ಜೊತೆ ಸೇರ್ಕೊಂಡ್ಬಿಡುತ್ತೆ, ಅಂದ್ರೆ ಏರ್ ವಿಂಡ್ ಜೊತೆ ಸೇರ್ಕೊಳ್ಳುತ್ತೆ. ನಾವು ಉಸಿರಾಡಿದಾಗ ನಮ್ಮ ಉಸಿರಾಟದ ಮುಖಾಂತರ ಅದು ಶ್ವಾಸಕೋಶಕ್ಕಷ್ಟೇ ಅಲ್ಲ, ಅಲ್ಲಿಂದ ಅಲ್ವೆಲರ್ ಮೆಂಬ್ರೇನ್ ಅನ್ನ ನುಸುಳ್ಕೊಂಡು ರಕ್ತಕ್ಕೂ ಸೇರ್ಕೊಳ್ಳುತ್ತೆ. ರಕ್ತಕ್ಕೆ ಸೇರ್ಕೊಂಡು ಅದು ದೇಹದ ಯಾವುದೇ ಭಾಗದಲ್ಲಾದ್ರೂ ಹೋಗಿ ಸೆಟ್ಲ್ ಆಗ್ಬಹುದು. ಈಗ ನಾವು ಕೆಲವು ಮಕ್ಕಳನ್ನ ಆಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಥವಾ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ಸ್ ಈ ತರ ಹುಟ್ಟಿದ ಕೆಲವು ದಿನಗಳಲ್ಲೇ ಪತ್ತೆ ಹಚ್ಚತಕ್ಕಂತ ಮೆದುಳಿನ ಅನೇಕ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಗಳನ್ನ ನೋಡ್ತಿದ್ದೀವಿ. ಅಂತ ಮಕ್ಕಳುಗಳು ತೀರೋದ ನಂತರ ಅವರ ಮೆದುಳನ್ನ ನಾವು ಪರೀಕ್ಷೆ ಮಾಡಿದ್ರೆ ಅವರ ಮೆದುಳಲ್ಲೂ ಪ್ಲಾಸ್ಟಿಕ್ ಕಣಗಳಿರೋದು ಪತ್ತೆ ಆಗಿದೆ. ಸೊ ಈ ರೀತಿ ಬರೀ ಪ್ಲಾಸ್ಟಿಕ್ ಅನ್ನೋದು ಬರೀ ಒಂದು ಸರಳ ಸಮಸ್ಯೆ ಅಂತ ತಿಳ್ಕೊಳ್ಳೋಕಾಗ್ತಾ ಇಲ್ಲ. ಇವತ್ತೊಂದು ದಿವಸ ಅದು ಹೃದಯಾಘಾತ ಇರ್ಬೋದು, ಕಿಡ್ನಿ ಫೇಲ್ಯೂರ್ ಇರ್ಬೋದು, ಅಥವಾ ದೇಹದ ಯಾವುದೇ ಅಂಗಾಂಗದಲ್ಲಿ ಎಲ್ಲಿ ಹೋಗಿ ಸೇರ್ಕೊಳ್ಳುತ್ತೋ ಅಲ್ಲೆಲ್ಲ ಸಮಸ್ಯೆಯನ್ನು ಉಂಟು ಮಾಡ್ತದೆ. ಅದು ಬರೀ ಮನುಷ್ಯರಿಗಷ್ಟೇ ಅಲ್ಲ,
1: ಪ್ರಾಣಿ ಪಕ್ಷಿಗಳಿಗೆ
0: ಮತ್ತೊಂದು ಅಂದ್ರೆ ಸ್ಟ್ರ್ಯಾಂಗುಲೇಷನ್ಸ್. ಈಗ ನೀವು ಅದೇ ಅನೇಕ ಸಮುದ್ರದ ಜೀವಿಗಳು ಪ್ಲಾಸ್ಟಿಕ್ ಮಧ್ಯೆ ಹೋಗಿ ಸಿಕ್ಕಾಕೊಂಡು ನೇನು ಹಾಕ್ದಂಗಾಗಿ ಅದು ಅವುಗಳು ಹಂಗಂಗೆ ಪ್ಲಾಸ್ಟಿಕ್ ಒಳಗಡೆನೆ ಉಸಿರಾಡಕ್ಕಾಗದೆ ಸತ್ತೋಗಿರೋದು, ಕೊಳತೋಗೋದು, ಅದರಿಂದ ಸಮಸ್ಯೆ ಆಗೋದು, ಈ ತರ ಇಡೀ ಜೀವ ಸಂಕುಲಕ್ಕೆ ಅಪಾಯ ಆಗಿದೆ. ಸೊ ನಾವು ಪ್ಲಾಸ್ಟಿಕ್ ಬಳಸಲೇಬೇಕಾದಂತಹ ಪರಿಸ್ಥಿತಿ ಇದ್ರೆ ನಾವು ಮಾಡಬೇಕಾಗಿರೋದು ಏನಂದ್ರೆ ರೀಸೈಕ್ಲಿಂಗ್, ರೀಯೂಸ್ ಇಟ್ ಮತ್ತೆ ರೆಡ್ಯೂಸ್ ಇಟ್, ಅಂದ್ರೆ ಎಷ್ಟು ಆಗುತ್ತೋ ಅಷ್ಟು ಕಡಿಮೆ, ಮತ್ತೆ ನಾವು ಅದನ್ನ ವ್ಯವಸ್ಥಿತವಾಗಿ ವೇಸ್ಟ್ ಡಿಸ್ಪೋಸಲ್ ಕಸ ವಿಲೇವಾರಿ ಮಾಡಿದಾಗ ಅದು ಮರುಬಳಕೆಗೆ ಹೋದಾಗ ಅದರಿಂದ ನಮ್ಮ ಪ್ರತಿಯೊಂದು ಜೀವ ಸಂಕುಲಕ್ಕೆ ಅದರಲ್ಲೂ ಮುಖ್ಯವಾಗಿ ಮನುಷ್ಯರಿಗೆ ಆಗ್ತಕ್ಕಂತಹ ಸಮಸ್ಯೆಗಳನ್ನ ನಾವು ತಪ್ಪಿಸಬಹುದು.
1: ನೀವು ಕಸ ವಿಂಗಡಣೆ ಅಂತ ಹೇಳಿದಾಗ ಮತ್ತೆ ನನಗೆ ಇದು ಹೇಳಬೇಕು ಅಂತ ಅನ್ನಿಸ್ತು. ಈ ಕಸ ವಿಂಗಡಣೆ ಈಗ್ಲೂ ಕೂಡ ಎಷ್ಟೋ ಕಡೆ ಹಸಿ ಕಸ ಒಣ ಕಸ ಬೇರ್ಪಡಿಸ್ತಾ ಇಲ್ಲ ಇನ್ನೂ ಕೂಡ. ನಮ್ಮ ಮುನಿಸಿಪಾಲಿಟಿ ಇರಬಹುದು, ನಗರಸಭೆ ಇರಬಹುದು, ಪಟ್ಟಣ ಪಂಚಾಯತಿಗಳಿರಬಹುದು, ಅಥವಾ ಗ್ರಾಮ ಆಡಳಿತ ಅವರು ಇರಬಹುದು, ಯಾರೇ ಇರಬಹುದು, ಪ್ರತಿದಿನ ಅವ್ರು ಹೇಳ್ತಾರೆ ಎಲ್ಲಾ ಕಸವನ್ನ ಬೇರೆ ಮಾಡಿ, ಹಸಿ ಕಸ ಒಂದ್ ಕಡೆ ಹಾಕಿ, ಒಣ ಕಸ ಒಂದ್ ಕಡೆ ಹಾಕಿ. ಈ ಕಸ ವಿಂಗಡಣೆ ಬಗ್ಗೆ ಹೇಳೋದಾದ್ರೆ,
0: ಭೂಮಿ ಒಂದು ಆರೋಗ್ಯಕರವಾದಂತಹ ಭೂಮಿ ಆಗಿರ್ಬೇಕು ಅಂದ್ರೆ ಭೂಮಿಯ ಮಣ್ಣಿನಲ್ಲಿ ಒಂದಿಷ್ಟು ಲಕ್ಷಣಗಳಿರುತ್ತೆ. ಆರೋಗ್ಯವಾದ ಭೂಮಿ ಅಂತ ಹೇಳಿದ್ರೆ ಆ ಭೂಮಿಯ ಮಣ್ಣನ್ನ ನಾವು ಪರೀಕ್ಷೆ ಮಾಡಿದಾಗ ಅದರಲ್ಲಿ 25% ನೀರು, 5% ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಸಾವಯವ ವಸ್ತುಗಳು, 25% ಏರ್ ಗಾಳಿ, ಮತ್ತೆ 25% ಆರ್ಗ್ಯಾನಿಕ್ ಮೆಟೀರಿಯಲ್ಗಳು ಇವುಗಳು ಇರಬೇಕಾಗತ್ತೆ. ಯಾವ ಒಂದು ಮಣ್ಣಿನಲ್ಲಿ ಈ ಆರ್ಗ್ಯಾನಿಕ್ ಮೆಟೀರಿಯಲ್ಗಳು ಕಡಿಮೆ ಆಗ್ತಾ ಬರುತ್ತೋ ಆ ಭೂಮಿ ಮರುಭೂಮೀಕರಣಕ್ಕೆ ತುತ್ತಾಗುತ್ತೆ. ಸೊ ಈ ಸಾವಯವ ವಸ್ತು ಅನ್ನೋದು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದಂತಹ ವಸ್ತು. ಅದನ್ನ ನಾವು ವೇಸ್ಟ್ ಮಾಡಿದ್ರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಊಟ ಕೊಡದೇ ಇರೋ ಲೆಕ್ಕ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಸಾವಯವ ವಸ್ತು ಅಥವಾ ಸಾವಯವ ಅಂದ್ರೆ ಇಂಗಾಲದ ವಸ್ತು, ಅದು ಮತ್ತೆ ಭೂಮಿಗೆ ಹೋಗಿ ತಲುಪಬೇಕು. ಅದು ಪ್ಲಾಸ್ಟಿಕ್ ಜೊತೆನೋ ಅಥವಾ ಬೇರೆ ಯಾವುದಾದ್ರೂ ವಸ್ತುಗಳ ಜೊತೆ ಹೋದ್ರೆ ಆಗ ಭೂಮಿಯ ಒಂದು ಫಲವತ್ತತೆ ಅನ್ನೋದು ಕಡಿಮೆ ಆಗುತ್ತೆ. ಸೊ ನಾವು ಬರಡು ಭೂಮಿಯನ್ನ ನೋಡಬೇಕಾಗತ್ತೆ.
1: ಮತ್ತೊಂದು ನಮಗೆ ತಲೆನೋವಾಗಿ ಪರಿಣಮಿಸಿರೋದು ಈ ವೇಸ್ಟ್. ಇವಾಗ ಮನೆಯಲ್ಲಿ ಎಲ್ಲಾರ ಕೈಲೂ ಮೊಬೈಲ್ ಇರುತ್ತೆ, ಎಷ್ಟೊಂದ್ ರಿಮೋಟ್ ಇರುತ್ತೆ, ಎಷ್ಟೊಂದ್ ಚಾರ್ಜರ್ಸ್ ಇರುತ್ತೆ, ಇದನ್ನೆಲ್ಲಾನು ಕೂಡ ನಾವು ಕರೆಕ್ಟ್ ಆಗಿ ವಿಲೇವಾರಿ ಮಾಡಬೇಕಾಗತ್ತೆ.
0: ಹೌದು, ಖಂಡಿತವಾಗಿ. ಸಿ, ಯಾವುದೇ ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ಗೆ ಅದರದೇ ಆದಂತಹ ಲೈಫ್ ಇರುತ್ತೆ. ಈಗ ನಾವು ಒಂದು ಮೊಬೈಲ್ ತಗೊಂಡ್ರೆ ಅದು 50 ವರ್ಷ 100 ವರ್ಷ ಬರಲ್ಲ, ಅದು ಯೂಸ್ ಮಾಡ್ತಾ ಮಾಡ್ತಾ ಒಂದು 5-10

0: ಇಯರ್ಸ್ ಅಲ್ಲಿ ಅದರದ್ದು ಫಂಕ್ಷನಾಲಿಟಿ ಕಡಿಮೆ ಆಗುತ್ತೆ, ನಮಗೆ ಯೂಸ್ ಆಗೋ ಚಾನ್ಸಸ್ಸು ಹ್ಯಾಂಗ್ ಆಗೋದು ಇದೆಲ್ಲ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಅದರದೇ ಆದಂತಹ ಕೆಮಿಕಲ್ ಚೇಂಜಸ್ ಆಗ್ತಾ ಇರುತ್ತೆ, ಕಂಡಕ್ಟಿವಿಟಿ ಇದರಲ್ಲೆಲ್ಲ ಇಂಪೇರ್ ಆಗುತ್ತೆ. ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ ತಗೊಂಡ್ರೆ ಅದರಲ್ಲಿ ಸುಮಾರು ಬಗೆಯ ಕೆಮಿಕಲ್ಸ್ಗಳು ಇರ್ತವೆ. ಸುಮಾರು ಬಗೆಯ ಕೆಮಿಕಲ್ಸ್ ಇದ್ರೂ ಸಹ ಅದರಲ್ಲಿ ಪರಿಸರಕ್ಕೆ ವಿಷಕಾರಿಯಾಗಿರ್ತಕ್ಕಂಥ ಕೆಲವು ವಸ್ತುಗಳನ್ನು ನಾವು ಎಸರಿಸಬೇಕು ಅಂತ ಹೇಳಿದ್ರೆ ಅದು ಲೆಡ್ ಅಥವಾ ಸೀಸ, ಕ್ಯಾಡ್ಮಿಯಂ ಮತ್ತು ಪಾದರಸ ಮರ್ಕ್ಯುರಿ. ಇವುಗಳೇನಾಗುತ್ತೆ ಅಂತ ಹೇಳಿದ್ರೆ ನಾವು ಎಲ್ಲಂದ್ರಲ್ಲಿ ಈ ವಸ್ತುಗಳನ್ನು ಬೀಸಾಕಿದಾಗ ಅದು ನೀರಿನ ಜೊತೆ ಆಹಾರದ ಜೊತೆ ಎಲ್ಲ ಮಿಶ್ರಣ ಆಗೋದ್ರಿಂದ ಅವು ಅತಿ ಕಡಿಮೆ ಸಾಂದ್ರತೆಯಲ್ಲೂ ಸಹ ನಮ್ಮ ದೇಹಕ್ಕೆ ಸಾಕಷ್ಟು ಹಾನಿಯನ್ನು ಮಾಡುತ್ತೆ. ಸೊ ಅದು ನಮಗೆ ವಿಷವಾಗಿಬಿಡುತ್ತೆ. ಯಾರು ಆ ವಿಷಗಳಿಗೆ ಎಕ್ಸ್ಪೋಸ್ ಆಗ್ತಾರೋ, ಎಸ್ಪೆಷಲಿ ಕಸಗಳು ಹೋಗಿ ಸೇರ್ತಕ್ಕಂತಹ ಜಾಗ, ಈಗ ಉದಾಹರಣೆಗೆ ಈ ಕಸ ಬೀಸಾಕ್ತಾರೆ, ಅದರ ಪಕ್ಕ ಯಾರೋ ಮನೆ ಕಟ್ಕೊಂಡು ವಾಸ ಮಾಡ್ತಿರ್ತಾರೆ ಗುಡಿಸ್ಲಾಕೊಂಡು, ಅಥವಾ ಒಂದು ಸಿವೇಜ್ ವಾಟರ್ ಇರುತ್ತೆ ಅಲ್ಲಿಗೆ ನಾವು ಎಲ್ಲ ಬೀಸಾಕಿರ್ತೀವಿ, ಅದು ಅವುಗಳೆಲ್ಲ ಬರ್ಕೊಂಡು ಹೋಗ್ತಿರುತ್ತೆ. ಇಂಥ ಜಾಗದಲ್ಲಿ ಅದರ ಅಕ್ಕಪಕ್ಕ ವಾಸ ಮಾಡ್ತಕ್ಕಂತಹ ಜನರಲ್ಲಿ ಈ ನೀವು ಇನ್ನೂ ಹೆಚ್ಚು ಹೇಳಬೇಕು ಅಂತ ಹೇಳಿದ್ರೆ ಬೆಂಗಳೂರಿನಂತಹ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ವಾಸ ಮಾಡ್ತಕ್ಕಂತಹ ಜನರ ಮನೆಗೆ ಹಾಕಿಸ್ಕೊಂಡಿರ್ತಕ್ಕಂತಹ ಬೋರ್ವೆಲ್ ವಾಟರ್ನಲ್ಲೂ ಸಹ ಈ ವಸ್ತುಗಳು ಕಂಡು ಬರುತ್ತೆ. ಉದಾಹರಣೆಗೆ ಕೆಂಗೇರಿ ಸಿವೇಜ್ ಚಾನಲ್, ಅಂದ್ರೆ ಹಿಂದೆ ಒಂದು ಕಾಲದಲ್ಲಿ ವೃಷಭಾವತಿ ನದಿ ಆಗಿದ್ದು, ಈಗ ನದಿ ಒಂದು ಸಿವೇಜ್ ಆಗಿದೆ. ಅಲ್ಲಿ ಆ ಕಡೆ 100 meters ಈ ಕಡೆ 100 meters ನೀವು ಎಲ್ಲೇ ಬೋರ್ವೆಲ್ ಹಾಕಿದ್ರು ನಿಮಗೆ ಎಲ್ಲಾ ತರದ ಪಾಯ್ಸನ್ಗಳು ಸಹ ಆ ಬೋರ್ವೆಲ್ ವಾಟರ್ ಅಲ್ಲಿ ಸಿಗುತ್ತೆ. ಅದನ್ನ ನೀವು ಸಂಸ್ಕರಿಸದೆ ಅದನ್ನ ಉಪಯೋಗಿಸೋದಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿ ಆಗಿದೆ. ಆ ನೀರಿನಲ್ಲಿ ಎಲ್ಲಾ ವಿಷಗಳು ಇದೆ, ಅಂದ್ರೆ ಅದು ಟಾಯ್ಲೆಟ್ ಕ್ಲೀನರ್ ಇರ್ಬೋದು, ಫ್ಲೋರ್ ಕ್ಲೀನರ್ ಇರ್ಬೋದು, ಡಿಯೋಡ್ರೆಂಟ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ವೇಸ್ಟ್ ಇಂದ ಬಂದಂತಹ ವಸ್ತುಗಳಿರ್ಬೋದು, ಪ್ರತಿಯೊಂದು ಸಹ ನೀರನ್ನ ಪರೀಕ್ಷೆ ಮಾಡಿದಾಗ ನಿಮಗೆ ಸಿಗ್ತಾ ಇದೆ. ಸೊ ಈ ರೀತಿಯ ಪರಿಸ್ಥಿತಿಗೆ ನಾವು ತಲುಪಿಬಿಟ್ಟಿದೀವಿ. ಅಂದ್ರೆ ನಾವು ತಿಂತಕ್ಕಂತಹ ಆಹಾರ, ನಾವು ಕುಡಿತಕ್ಕಂತಹ ನೀರು, ಮತ್ತೆ ನಾವು ಸೇವಿಸ್ತಕ್ಕಂತಹ ಗಾಳಿ ಎಲ್ಲವೂ ಸಹ ವಿಷಮಯವಾಗಿ ಹೋಗ್ತಾ ಇದೆ. ಈ ನೀವು ಇನ್ನೂ ಆಶ್ಚರ್ಯ ಪಡ್ತೀರಾ ಅನ್ಸುತ್ತೆ, ನಾವು ಪ್ರತಿಯೊಬ್ಬರನ್ನು ಸಹ ಪ್ರತಿದಿನನೂ ಮಿನಿಮಮ್ 400 milligrams ಅಷ್ಟು ವಿಷವನ್ನ ಸೇವಿಸ್ತೀವಿ.
1: ಒಟ್ಟಿನಲ್ಲಿ ಹೇಳಬೇಕಾದ್ರೆ ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸದೇ ಇರೋದ್ರಿಂದ, ಮತ್ತೆ ಪ್ಲಾಸ್ಟಿಕ್ ನ ಅಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನ ಬಳಸದೇ ಇರೋದ್ರಿಂದ, ಅದಕ್ಕೆ ನೋ ಅಂತ ಹೇಳೋದ್ರಿಂದ, ಮತ್ತೆ ಈ ಕಸ ವಿಂಗಡಣೆ ಮಾಡೋದ್ರಿಂದ, ಈ ವೇಸ್ಟ್ ಗಳನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡೋದ್ರಿಂದ, ಮತ್ತೆ ಅಂತರ್ಜಲವನ್ನ ಆದಷ್ಟು ನಾವು ವೃದ್ಧಿಸೋದ್ರಿಂದ, ಮಳೆ ನೀರು ಕೊಯ್ಲು ಆ ತರದನ್ನೆಲ್ಲ ನಾವು ಬಳಸ್ಕೊಂಡು ಅಂತರ್ಜಲವನ್ನ ವೃದ್ಧಿಸೋದ್ರಿಂದ, ನಮ್ಮ ಇಂಧನವನ್ನ ನಾವು ನವೀಕರಿಸಬಹುದಾದ ಇಂಧನ ಅಂದ್ರೆ ಸೌರಶಕ್ತಿ ಇರ್ಬೋದು, ವಾಯುಶಕ್ತಿ ಇರ್ಬೋದು, ಜಲಶಕ್ತಿ, ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನ ಅಥವಾ ನಮ್ಮ ಮನೆಯನ್ನ ನಡೆಸೋದ್ರಿಂದ ನಮ್ಮ ಪರಿಸರನೂ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಮ್ಮ ಆರೋಗ್ಯ ಅಂದ್ರೆ ಮಾನವರ ಆರೋಗ್ಯ ಜೊತೆಗೆ ಇಡೀ ಜೀವ ಸಂಕುಲದ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು.
0: ಹೌದು
1: ಡಾಕ್ಟರ್ ಅನುಷಾ ಅವರೇ, ಡಾಕ್ಟರ್ ಶಿವು ಅವರು ತುಂಬಾ ಚೆನ್ನಾಗಿ ನಮ್ಮ ಪರಿಸರ ಮತ್ತು ಆರೋಗ್ಯ ಹೇಗೆ ಬೆಸೆದುಕೊಂಡಿದೆ ಅಂತ ನಮಗೆ ತುಂಬಾ ವಿವರವಾಗಿ ತಿಳಿಸ್ಕೊಟ್ರು. ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಶಾಖೆಯ ವತಿಯಿಂದ ಈ ಪರಿಸರ ದಿನಾಚರಣೆಯ ಅಂಗವಾಗಿ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ?
2: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ. ಈ ಹಿನ್ನೆಲೆಯಲ್ಲಿ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ನ್ಯಾಷನಲ್ ಪ್ರೆಸಿಡೆಂಟ್ ಡಾಕ್ಟರ್ ನೀಲಂ ಮೋಹನ್ ಅವರ ನೇತೃತ್ವದಲ್ಲಿ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇನ IAP ರೆಕಗ್ನೈಸ್ಡ್ ನ್ಯಾಷನಲ್ ಡೇಸ್ ಅಲ್ಲಿ ಈ ವರ್ಷದಿಂದ ಇನ್ಕ್ಲೂಡ್ ಮಾಡಿದೀವಿ. ಹೀಗಾಗಿ ಎಲ್ಲಾ ಮಕ್ಕಳ ತಜ್ಞರು ಈ ದಿನವನ್ನ ಆಚರಿಸಿ ಬೇರೆಯವರಿಗೆ ಒಂದು ಜಾಗೃತಿ ಮೂಡಿಸಲಿ ಅಂತ ಒಂದು ಉದ್ದೇಶ ಇದೆ. ಹಾಗೂ IAP ಮೈಸೂರು ಶಾಖೆಯಿಂದ ನಾವು ವಿಶೇಷ ಇನಿಷಿಯೇಟಿವ್ ಗಳನ್ನ ಕೈಗೊಳ್ಳುತ್ತಿದ್ದೇವೆ. ಒಂದು ರೇಡಿಯೋ ಕಾರ್ಯಕ್ರಮ, ಇನ್ನೊಂದು ವೈದ್ಯಕೀಯ ಶಿಕ್ಷಣ ಕಾರ್ಯಕ್ರಮ, ಹಾಗೂ ಮೈಸೂರಿನಲ್ಲಿರುವ ಶಾಲೆಗಳಲ್ಲಿ ಎನ್ವಿರಾನ್ಮೆಂಟ್ ಅವೇರ್ನೆಸ್ ಪ್ರೋಗ್ರಾಂ ನಡೆಸಿ ಮಕ್ಕಳಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿ, ಹಾಗೂ ಸ್ಯಾಪ್ಲಿಂಗ್ ಪ್ಲಾಂಟಿಂಗ್ ಡ್ರೈವ್, ಈ ಮೂಲಕ ಶಾಲೆಗಳಲ್ಲಿ ನಾವು ಮಕ್ಕಳ ಜೊತೆಗೂಡಿ ಸಸಿ ನೆಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದೇವೆ. ಒಂದು ಮರ ನಾವು ಇವತ್ತು ನೆಟ್ಟಿದರೆ ಅದು ನಮಗೆ ನಾಳೆ ಒಂದು ಆಕ್ಸಿಜನ್, ಒಂದು ಶೇಡ್ ಕೊಡುತ್ತೆ, ಹಾಗೂ ಒಂದು ಹೆಲ್ತಿ ಫ್ಯೂಚರ್ಗೆ ಒಂದು ಮಾರ್ಗವಾಗುತ್ತದೆ. ಸೊ ಈಚ್ ಒನ್ ಪ್ಲಾಂಟ್ ಒನ್ ಅನ್ನೋ ಒಂದು ಸಂದೇಶ ನಾವು ಮೈಸೂರಿನಲ್ಲಿ IAP ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ ಶಾಖೆಯ ಮೂಲಕ ಎಲ್ಲರಲ್ಲೂ ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳುತ್ತಿದ್ದೇವೆ.
1: ಧನ್ಯವಾದಗಳು ಡಾಕ್ಟರ್ ಶಿವು ಅವರೇ ಹಾಗೂ ಡಾಕ್ಟರ್ ಅನುಷಾ ಅವರೇ. ಇಷ್ಟೊತ್ತು ಒಳ್ಳೆಯ ಪರಿಸರ ಇದ್ರೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಇರುತ್ತೆ, ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ಪರಿಸರವನ್ನ ಅವರಿಗೂ ಪರಿಚಯಿಸಬಹುದು, ಅವರಿಗೂ ಉಳಿಸಿ ಹೋಗಬಹುದು ಅಂತ ನಮಗೆ ತುಂಬಾ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ.

0: ಹಾಗಾಗಿ ನಿಮ್ಮಿಬ್ಬರಿಗೂ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
0: ನಮಸ್ಕಾರ. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಪರಿಸರ ಹಾಗೂ ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಅಶೋಕ್ ಜೋಶಿ.
2: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ PMGSY. ಪ್ರಧಾನಮಂತ್ರಿಗಳ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಹೊಂದಿಸುವ ಯೋಜನೆಯಾಗಿದ್ದು ಇದೊಂದು ರಾಷ್ಟ್ರಮಟ್ಟದ ಯೋಜನೆ. ಸಂಪರ್ಕವೇ ಇಲ್ಲದ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವುದು, ಆಲ್ ಸೀಸನ್ ರಸ್ತೆ ನಿರ್ಮಾಣ ಅಂದರೆ ಎಲ್ಲಾ ಕಾಲಕ್ಕೂ ಹೊಂದುವ ರಸ್ತೆಗಳನ್ನು ನಿರ್ಮಿಸುವ ಉದ್ದೇಶ ಹೊಂದಿದೆ. 1.70 ಲಕ್ಷ ಜನವಸತಿ ಹೊಂದಿರುವ ಸಾಮಾನ್ಯ ಪ್ರದೇಶದಲ್ಲಿ ಅಂದರೆ ಬಯಲು ಪ್ರದೇಶದಲ್ಲಿ, 500ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಸ್ಥಳಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ, 250ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ವಸತಿ ಪ್ರದೇಶದಲ್ಲಿ ಈ ರಸ್ತೆಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. 2017ರವರೆಗೆ 82% ಪ್ರಗತಿ ಸಾಧಿಸಲಾಗಿದೆ. ಮುಂದಿನ ಕೆಲಸ 2019ರವರೆಗೆ ಮುಗಿಸುವ ಉದ್ದೇಶ ಇತ್ತು. ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು 2000ನೇ ಸಾಲಿನಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಿದರು. ಅಸ್ಸಾಂ ರಾಜ್ಯದಲ್ಲಿ ಇದರ ಪರಿಣಾಮ ಸಾಕಷ್ಟು ಗೋಚರಿಸಿದ್ದು ಜನರ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಅಂದರೆ PMGSY ಯೋಜನೆಯು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಯೋಜನೆಯಡಿಯಲ್ಲಿ ಬರುತ್ತಿದ್ದು December 25, 2000 ಪ್ರಾರಂಭಿಸಲಾಯಿತು. 2015ನೇ ಸಾಲಿನಲ್ಲಿ 14ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಶೇಕಡ 60% ಮತ್ತು ರಾಜ್ಯ ಸರ್ಕಾರಗಳು ಶೇಕಡ 40% ಅನುಪಾತದಲ್ಲಿ ಹಣಕಾಸು ಹೂಡುವುದು ಎಂದು ನಿರ್ಧರಿಸಲಾಯಿತು. ಈ ಯೋಜನೆಯ ಉದ್ದೇಶ ಗುರಿ ಎಲ್ಲಾ ಗ್ರಾಮೀಣ ಪ್ರದೇಶಗಳಿಗೆ ಅಂದರೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು. ಅದರಲ್ಲಿ ಮೊದಲನೆಯದಾಗಿ 1,000 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2003ರೊಳಗೆ ಈ ಗುರಿ ಹೊಂದುವ ಉದ್ದೇಶಿಸಲಾಗಿತ್ತು. 2,500 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2007ರೊಳಗೆ ಈ ಯೋಜನೆಯನ್ನು ಪೂರ್ತಿಗೊಳಿಸುವ ಉದ್ದೇಶ ಇತ್ತು. 3ನೇದಾಗಿ ಬೆಟ್ಟ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶ ಮತ್ತು ಮರಭೂಮಿ ಪ್ರದೇಶದಲ್ಲಿ 250ಕ್ಕೂ ಕಡಿಮೆ ಜನಸಂಖ್ಯೆ ಇರುವ ಪ್ರದೇಶಗಳನ್ನು 2007ರಲ್ಲಿ ತಲುಪುವ ಉದ್ದೇಶ ಹೊಂದಲಾಗಿತ್ತು. ಓಮಾಸ್ ಅಂದರೆ ಆನ್ಲೈನ್ ಮ್ಯಾನೇಜ್ಮೆಂಟ್ ಮಾನಿಟರಿಂಗ್ ಅಂಡ್ ಅಕೌಂಟಿಂಗ್ ಸಿಸ್ಟಮ್. ಇದೊಂದು ಕಾಮಗಾರಿ ಪ್ರಗತಿ ಮತ್ತು ಗುರಿಗಳನ್ನು ಇ ಗವರ್ನೆನ್ಸ್ ಮೂಲಕ ಗುರುತಿಸಲು ಸಾಧ್ಯವಾಗುವ ಆನ್ಲೈನ್ ವ್ಯವಸ್ಥೆಯಾಗಿದೆ. ಇದರ ಜವಾಬ್ದಾರಿ ಸಿಡ್ಯಾಕ್ ಸಂಸ್ಥೆ ಪುಣಾದಲ್ಲಿದೆ ಮತ್ತು ಬಹು ದತ್ತಾಂಶ ಸಂಗ್ರಹವನ್ನು ಹೊಂದಿದಂತಹ ವ್ಯವಸ್ಥೆಯಾಗಿದೆ. ಇದರಿಂದ ರಸ್ತೆ ಪ್ರಾರಂಭವಾದ ದಿನದಿಂದ ಅಂದರೆ ಪ್ರಪೋಸಲ್ ನೀಡಿದ ದಿನದಿಂದ ಕಾಮಗಾರಿ ಮುಕ್ತಾಯದವರೆಗಿನ ಪ್ರಗತಿ ಪರಿಶೀಲನೆ ಮಾಡಲು ಸಾಧ್ಯವಾಗುತ್ತದೆ. ಓಮಾಜ್ನಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ನೀಡಿದ ಅಂಕಿಅಂಶಗಳನ್ನು ಕ್ರೋಢೀಕರಿಸಿ ವಿವರವಾದ ಪ್ರಗತಿ ವರದಿ ತಯಾರಿಸುವ ವ್ಯವಸ್ಥೆ ಇದೆ. ಅಲ್ಲದೆ ಈ ವ್ಯವಸ್ಥೆಯಲ್ಲಿ ಇ ಪೇಮೆಂಟ್, ಪಾಸ್ವರ್ಡ್ ರಕ್ಷಣೆ ಮುಂತಾದ ಅನುಕೂಲಗಳಿವೆ. ಪ್ರಗತಿಯ ವಿವರ 1.7 ಲಕ್ಷ ಜನವಸತಿಗೆ 500 ಜನಸಂಖ್ಯೆ ಇರುವ ಸಾಮಾನ್ಯ ಪ್ರದೇಶ ಮತ್ತು 250 ಜನಸಂಖ್ಯೆ ಇರುವ ಗುಡ್ಡಗಾಡು ಪ್ರದೇಶಗಳಿಗೆ ಸಾರ್ವಕಾಲಿಕ ರಸ್ತೆ ಅಂದರೆ ಆಲ್

ರಸ್ತೆ ನಿರ್ಮಿಸುವ ಗುರಿಯೊಂದಿಗೆ ಈ ಯೋಜನೆ ಪ್ರಾರಂಭವಾಗಿತ್ತು. ಮಾರ್ಚ್ 2014ರವರೆಗೆ 82% ಪ್ರಗತಿ, ಅಂದರೆ 80% ಅಥವಾ 1.30 ಲಕ್ಷ ಜನವಸತಿ ಮತ್ತು 2%ದಷ್ಟು ರಾಜ್ಯಗಳಿಂದ ಪ್ರಗತಿ ಸಾಧಿಸಲಾಗಿದೆ. ಡಿಸೆಂಬರ್ 2017ರವರೆಗೆ 47,000 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, ಬಾಕಿ 1700 ಕಾಮಗಾರಿಗಳನ್ನು ಹೊರತುಪಡಿಸಿ 2019ರವರೆಗೆ ಮುಗಿಸಲು ಉದ್ದೇಶಿಸಲಾಗಿತ್ತು. ಒಡಿಶಾ, ಛತ್ತೀಸ್ಗಢ

0: ಕ್ಷೇತ್ರಗಳು ಪ್ರಗತಿಯಲ್ಲಿದ್ದು, ಬಾಕಿ 1700 ಕಾಮಗಾರಿಗಳನ್ನು ಹೊರತುಪಡಿಸಿ 2019ರವರೆಗೆ ಮುಗಿಸಲು ಉದ್ದೇಶಿಸಲಾಗಿತ್ತು. ಒಡಿಶಾ, ಛತ್ತೀಸ್ಗಢ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ, ಅಂದರೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಪ್ರಗತಿ ಸ್ವಲ್ಪ ಕುಂಠಿತವಾಗಿದೆ. ಈ ಯೋಜನೆಯಲ್ಲಿ ಮೊದಲು 2004ರಿಂದ 2014ರವರೆಗೆ ಪ್ರಾರಂಭಿಸಿದಾಗ ಪ್ರತಿದಿನ 98.5 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಲು ಯೋಜಿಸಲಾಗಿತ್ತು. ನಂತರ 2014ರಿಂದ 2017ರವರೆಗಿನ ಅವಧಿಯಲ್ಲಿ ಅದನ್ನು ಪ್ರತಿದಿನಕ್ಕೆ 130 ಕಿಲೋಮೀಟರ್ಗೆ ಹೆಚ್ಚಿಸಲಾಯಿತು. ಕೇಂದ್ರ ಹಣಕಾಸು ಸಮಿತಿಯ ಶಿಫಾರಸಿನಂತೆ ನೆರವು ನೀಡುವ ಅನುದಾನವನ್ನು ಸೆಪ್ಟೆಂಬರ್ 2022ರವರೆಗೆ ವಿಸ್ತರಿಸಲಾಯಿತು. ಯೋಜನೆಯ ಪರಿಣಾಮಗಳು. ಈ ಯೋಜನೆ ಜಾರಿ ಆಗಿರುವುದರಿಂದ ಅನೇಕ ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಿಸಿದೆ ಮತ್ತು ಯೋಜನೆಯ ಉದ್ದೇಶ, ಅಂದರೆ ರಸ್ತೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು ಮತ್ತು ಪ್ರಸ್ತುತ ಇರುವ ರಸ್ತೆಗಳನ್ನು ಮೇಲ್ದರ್ಜೆಗೆ ಹೆಚ್ಚಿಸುವುದು. ಇನ್ನೊಂದು ಬಹಳ ಮುಖ್ಯ ಉದ್ದೇಶವೆಂದರೆ ಇವೆಲ್ಲವನ್ನೂ ಸಾರ್ವಕಾಲಿಕ ರಸ್ತೆ, ಅಂದರೆ ಆಲ್ ವೆದರ್ ರಸ್ತೆಗಳಾಗಿರಬೇಕು. ಇದರಿಂದ ವರ್ಷ ಪೂರ್ತಿ ಎಲ್ಲಾ ಋತುಗಳಲ್ಲಿಯೂ ಯಾವುದೇ ಸಂಪರ್ಕಕ್ಕೆ ತೊಂದರೆಯಾಗುವುದಿಲ್ಲ. ಅಶರ್ ಮತ್ತು ನವೋಸಸ್ ಎನ್ನುವ ಲೇಖಕರು 2020ರಲ್ಲಿ ಅವರೊಂದು ಪೇಪರ್ ಅನ್ನು ಪ್ರೆಸೆಂಟ್ ಮಾಡಿದಾಗ ಈ ರಸ್ತೆ ನಿರ್ಮಾಣ ಮಾಡುವುದರಿಂದ ಆಗುವ ಪರಿಣಾಮಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ. ರಸ್ತೆ ನಿರ್ಮಾಣವಾಗಿ 4 ವರ್ಷಗಳ ನಂತರ ಈ ಗ್ರಾಮೀಣ ಸಂಪರ್ಕ ರಸ್ತೆಗಳು ಬಹುಮುಖ್ಯವಾಗಿ ಕೃಷಿ ಚಟುವಟಿಕೆಯಲ್ಲಿ ನಿರತ ಕಾರ್ಮಿಕರಿಗೆ ಸಂಚಾರ ಸುಲಭವಾಗುವಂತೆ ಮಾಡುತ್ತವೆ. ಇದರಿಂದ ಕೃಷಿ ವಲಯಕ್ಕೆ ಹೆಚ್ಚೇನೂ ಲಾಭವಾಗದಿದ್ದರೂ ಗ್ರಾಮೀಣ ಪ್ರದೇಶದ ಯುವಕರಿಗೆ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶ ದೊರೆಯುತ್ತವೆ ಮತ್ತು ಮಾರುಕಟ್ಟೆಯ ಪ್ರಯೋಜನವನ್ನು ಪಡೆಯಬಹುದಾಗಿದೆ. ಈವರೆಗಿನ ಪ್ರಗತಿ. ಇದುವರೆಗೆ 771,641 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಯನ್ನು ಪಡಿಸಲಾಗಿದೆ. 172,821 ವಸತಿ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಲಾಗಿದೆ. PMGSY 4ನೇ ಹಂತದಲ್ಲಿ ಸಂಪರ್ಕವೇ ಇಲ್ಲದ 25,000 ವಸತಿ ಪ್ರದೇಶಗಳಿಗೆ ರಸ್ತೆ ನಿರ್ಮಿಸಿ ಅವಶ್ಯವಿದ್ದಲ್ಲಿ ಮೇಲ್ದರ್ಜೆಗೆ ಹೆಚ್ಚಿಸಲು ಪ್ರಸ್ತಾಪಿಸಲಾಗಿದೆ. ಈ ಯೋಜನೆ ಇತ್ತೀಚಿನ ತಾಂತ್ರಿಕ ಬೆಳವಣಿಗೆಗಳು, ಅಂದರೆ ವೇಸ್ಟ್ ಪ್ಲಾಸ್ಟಿಕ್ ಬಳಕೆ, ಕೋಲ್ಡ್ ಮಿಕ್ಸ್ ಬಳಕೆ ಮತ್ತು ರೀಸೈಕ್ಲಿಂಗ್ ಮಟೀರಿಯಲ್ಗಳನ್ನು ಬಳಸುವ ಮತ್ತು ಖರ್ಚು ಕಡಿಮೆ ಮಾಡುವ ಇತ್ಯಾದಿ ತಂತ್ರಜ್ಞಾನವನ್ನು ಉಪಯೋಗಿಸುತ್ತಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜೊತೆ MOU ಮಾಡಿಕೊಂಡು PMGSY ಯೋಜನೆ ಅಡಿಯಲ್ಲಿ ನಿರ್ಮಿಸಿದ ರಸ್ತೆಗಳ ನಿರ್ವಹಣೆ ಜವಾಬ್ದಾರಿ ರಾಜ್ಯಗಳಿಗೆ ವಹಿಸಲಾಗಿದೆ. ಕೊನೆಯದಾಗಿ, PMGSY ಯೋಜನೆಯು PMರ ಗತಿಶಕ್ತಿ ಯೋಜನೆಯ ದತ್ತಾಂಶದಿಂದ ಮಾಹಿತಿಯನ್ನು ಪಡೆದು ಈ ಯೋಜನೆಯನ್ನು ಇನ್ನೂ ಪರಿಣಾಮಕಾರಿಯಾಗಿ ರೂಪಿಸಲು ಸಹಾಯವಾಗುತ್ತದೆ.
1: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆಯ ಕುರಿತು ಇದುವರೆಗೆ ಮಾಹಿತಿ ನೀಡಿದವರು ಅಶೋಕ್ ಜೋಶಿ.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

0: ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ, ಪ್ರಧಾನಿ ನರೇಂದ್ರ ಮೋದಿ. ಇಂಧೋರ್ನಲ್ಲಿ ನಾಳೆಯಿಂದ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಆಯೋಜನೆ, ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾಹಿತಿ. ಆಕಾಶವಾಣಿಯ 90 ವರ್ಷಗಳ ಯಶಸ್ವಿ ಪಯಣಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜುಜು ಶುಭಾಶಯ. ಫಿಲಿಪೈನ್ಸ್ನಲ್ಲಿ 7.8 ತೀವ್ರತೆಯ ಪ್ರಬಲ ಭೂಕಂಪ, 5 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಏಕೈಕ ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನದ ಮೇಲೆ ಫಾಲೋ ಆನ್ ಹೇರಿದ ಭಾರತ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕಳೆದ 12 ವರ್ಷಗಳಲ್ಲಿ ಬಡವರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಪಯಣ ಮತ್ತು ಸಾಧನೆಗಳನ್ನು ಸ್ಮರಿಸುವ ಅವರು, ಭಾರತವು ಈ ಅವಧಿಯಲ್ಲಿ ಹಲವು ಐತಿಹಾಸಿಕ ಬದಲಾವಣೆಗಳಿಗೆ ಸಾಕ್ಷಿಯಾಗಿರುವ ಈ ಎಲ್ಲಾ ಪರಿವರ್ತನೆಗಳ ಕೇಂದ್ರ ಬಿಂದು ಬಡವರು ಮತ್ತು ಶೋಷಿತರ ಕಲ್ಯಾಣವೇ ಆಗಿದೆ ಎಂದು ತಿಳಿಸಿದ್ದಾರೆ. ತಮ್ಮ ಸರ್ಕಾರ ಇಂದಿಗೂ ಅಂತ್ಯೋದಯ ತತ್ವದಿಂದ ಪ್ರೇರಿತವಾಗಿದ್ದು, ದಶಕಗಳಿಂದ ಅಭಿವೃದ್ಧಿಯಿಂದ ವಂಚಿತರಾಗಿದ್ದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ತಲುಪುವಂತೆ ಮಾಡುವುದೇ ಇದರ ಮೂಲ ಉದ್ದೇಶವಾಗಿದೆ ಎಂದಿದ್ದಾರೆ. ಜನ್ಧನ್ ಖಾತೆಗಳು, ನೇರ ನಗದು ವರ್ಗಾವಣೆ, ಸ್ವಚ್ಛ ಭಾರತ್ ಅಭಿಯಾನ, ಜಲಜೀವನ್ ಮಿಷನ್ ಮತ್ತು ಆಯುಷ್ಮಾನ್ ಭಾರತದಂತಹ ಸರ್ಕಾರದ ಪ್ರತಿಯೊಂದು ಉಪಕ್ರಮಗಳು ನಾಗರಿಕರಿಗೆ ಘನತೆ ಮತ್ತು ಸಮಾನ ಅವಕಾಶಗಳನ್ನು ಖಾತರಿಪಡಿಸುವ ಉದ್ದೇಶದಿಂದ ಅನುಷ್ಠಾನಗೊಂಡಿವೆ ಎಂದಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ನಾಳೆಯಿಂದ ಇದೇ 13ರವರೆಗೆ ಮಧ್ಯಪ್ರದೇಶದ ಇಂಧೋರ್ನಲ್ಲಿ ಬ್ರಿಕ್ಸ್ ಕೃಷಿ ಕಾರ್ಯಕಾರಿ ಗುಂಪು ಮತ್ತು ಬ್ರಿಕ್ಸ್ ಕೃಷಿ ಸಚಿವರ ಪ್ರಮುಖ ಸಭೆಗಳು ಜರುಗಲಿವೆ. ಈ ಕುರಿತು ಇಂದು ಭೋಪಾಲ್ನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಬ್ರಿಕ್ಸ್ ಇಂದು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಶಕ್ತಿಶಾಲಿ ವೇದಿಕೆಯಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದರು. ವಿಶ್ವದ ಒಟ್ಟು ಕೃಷಿ ಭೂಮಿಯ ಶೇಕಡಾ 42ರಷ್ಟು ಭಾಗವನ್ನು ಬ್ರಿಕ್ಸ್ ಒಕ್ಕೂಟದ ದೇಶಗಳೇ ಹೊಂದಿದ್ದು, ಜಾಗತಿಕ ಆಹಾರ ಉತ್ಪಾದನೆಯಲ್ಲಿ ಶೇಕಡಾ 45ರಷ್ಟು ಪಾಲನ್ನು ಹೊಂದಿವೆ. ಮುಂಬರುವ ಈ ಉನ್ನತ ಮಟ್ಟದ ಸಭೆಯು ಬ್ರಿಕ್ಸ್ ರಾಷ್ಟಗಳ ನಡುವಿನ ಕೃಷಿ ಸಹಕಾರಕ್ಕೆ ಹೊಸ ದಿಕ್ಕನ್ನು ನೀಡಲಿದೆ ಎಂಬ ಸಚಿವರು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಮಹತ್ವದ ಸಭೆಯಲ್ಲಿ ಮುಖ್ಯವಾಗಿ ರೈತರ ಆದಾಯ, ಉದ್ಯೋಗ ಸೃಷ್ಟಿ, ಜೀವನೋಪಾಯ, ಕೃಷಿ ಸಾಲ ಸೌಲಭ್ಯ ಮತ್ತು ಮಾರುಕಟ್ಟೆ ಪ್ರವೇಶದ ಕುರಿತು ಸುದೀರ್ಘ ಚರ್ಚೆಗಳು ನಡೆಯಲಿವೆ. ಆಕಾಶವಾಣಿ ಇಂದು ತನ್ನ 90 ವರ್ಷಗಳನ್ನು ಆಚರಿಸುತ್ತಿದೆ. ಜೂನ್ 8, 1936 ಈ ದಿನದಂದು ಭಾರತೀಯ ರಾಜ್ಯ ಪ್ರಸಾರ ಸೇವೆಯನ್ನು ಆಲ್ ಇಂಡಿಯಾ ರೇಡಿಯೋ ಎಐಆರ್ ಎಂದು ಮರುನಾಮಕರಣ ಮಾಡಲಾಯಿತು. ಈ ದಿನವು ದೇಶದ ಸಾಂಸ್ಕೃತಿಕ ಮಾಹಿತಿ ಮತ್ತು ಪ್ರಸಾರ ಇತಿಹಾಸದಲ್ಲಿ ಒಂದು ವಿಶೇಷ ಕ್ಷಣವನ್ನು ಗುರುತಿಸುತ್ತದೆ. ಸ್ವಾತಂತ್ರ್ಯದ ನಂತರ ಈ ಪ್ರಸಾರ ಸೇವೆಯು ವೇಗವಾಗಿ ವಿಸ್ತರಿಸುತ್ತಾ 1956ರಲ್ಲಿ ಆಕಾಶವಾಣಿ ಎಂಬ ಹೆಸರನ್ನು ಪಡೆದುಕೊಂಡಿತು. ಇಂದು ಆಕಾಶವಾಣಿ 591 ಕೇಂದ್ರಗಳನ್ನು ನಿರ್ವಹಿಸಿದೆ. ಭಾರತದ ಜನಸಂಖ್ಯೆಯ 98% ತಲುಪುತ್ತಿದೆ ಹಾಗೂ 23 ಭಾಷೆಗಳು ಮತ್ತು 146 ಉಪಭಾಷೆಗಳಲ್ಲಿ ಪ್ರಸಾರ ಮಾಡುತ್ತಿದೆ. ಆಕಾಶವಾಣಿಯ ಬಾಹ್ಯ ಸೇವೆಗಳ ವಿಭಾಗವು 100ಕ್ಕೂ ಹೆಚ್ಚು ದೇಶಗಳಿಗೆ ಪ್ರಸಾರ ಮಾಡುತ್ತಿದೆ. ಬಹುಜನ ಹಿತಾಯ, ಬಹುಜನ ಸುಖಾಯ ಎಂಬ ಆದರ್ಶಗಳನ್ನು ಪಾಲಿಸುತ್ತಾ ಆಕಾಶವಾಣಿಯ ಸುದ್ದಿ ಸೇವೆ ವಿಭಾಗದ ಈ ವಿಶಾಲ ದೇಶದ ಪ್ರತಿಯೊಬ್ಬ ನಿವಾಸಿಗೂ ವಿವಿಧ ಭೂಪ್ರದೇಶಗಳಲ್ಲಿ ದಿನದ 24 ಗಂಟೆಯೂ ಎಲ್ಲಾ ಪ್ರಮುಖ ಭಾಷೆಗಳು ಮತ್ತು ಉಪಭಾಷೆಗಳಲ್ಲಿ ಸುದ್ದಿ ಮತ್ತು ಕಾರ್ಯಕ್ರಮಗಳನ್ನು ಒದಗಿಸಲು ಶ್ರಮಿಸುತ್ತಿದೆ. ಈ ಕುರಿತು ವಿಡಿಯೋ ಸಂದೇಶದ ಮೂಲಕ ಶ್ಲಾಘನೆ ವ್ಯಕ್ತಪಡಿಸಿರುವ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜುಜು, ಇಂದು ಇಡೀ ದೇಶ ಆಕಾಶವಾಣಿಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದೆ. ದೇಶದ ಮೂಲೆ ಮೂಲೆಗೆ ತಲುಪುತ್ತಿರುವ ಆಕಾಶವಾಣಿಯ

0: ಕಾರ್ಯಕ್ರಮಗಳ ಮೂಲಕ ಏಕ್ ಭಾರತ್ ಶ್ರೇಷ್ಠ ಭಾರತ್ ಪರಿಕಲ್ಪನೆಯ ದೇಶಾದ್ಯಂತ ಮತ್ತಷ್ಟು ಬಲಗೊಳ್ಳುತ್ತಿದೆ ಎಂದಿದ್ದಾರೆ.
1: ಬಹುತ್ ಖುಷಿ ಕಸಾತ್ ಪೂರೆ ಆಕಾಶವಾಣಿ ಪರಿವಾರ ಬಧಾಯಿ ದೇತಾ ಹೂ 90 ಸಾಲ ಆಪನೆ ಪೂರಾ ಕಿಯಾ ಹೈ 90 ಸಾಲ ಪೂರಾ ಹೋನೆ ಪರ್ ಮೇರೆ ಶುಭಕಾಮನಾ ಹೈ ಪೂರಾ ದೇಶ ಆಕಾಶವಾಣಿ ಕೆ ಸಾಥ್ ಜುಡಾ ಹುವಾ ಹೈ ಆಕಾಶವಾಣಿ ಕೆ ಮಾಧ್ಯಮ ಸೆ ಹಮಾರ ಭಾರತ ಏಕ್ ಭಾರತ್ ಶ್ರೇಷ್ಠ ಭಾರತ್ ರಹೆ ಮೇರಾ ಯೇ ಶುಭಕಾಮನಾ.
0: ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 4 ಕೋಟಿಗೂ ಹೆಚ್ಚು ಮನೆಗಳನ್ನು ನಿರ್ಮಿಸಿದ್ದು ಶೌಚಾಲಯ, ಎಲ್ಪಿಜಿ ಮತ್ತು ನಲ್ಲಿ ನೀರು ಸಂಪರ್ಕಗಳಂತಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಹೇಳಿದ್ದಾರೆ. ಇದು ದೇಶದ ವಸತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಪರಿಕಲ್ಪನೆ ಎಂದು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಬಣ್ಣಿಸಿದ್ದಾರೆ. ಇದು ಲಕ್ಷಾಂತರ ಕುಟುಂಬಗಳ ಜೀವನದಲ್ಲಿ ಭದ್ರತೆ ಮತ್ತು ಹೊಸ ಭರವಸೆ ನೀಡಲು ಸಹಾಯ ಮಾಡಿದ್ದು, ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಸಮಗ್ರ ಅಭಿವೃದ್ಧಿ ಹೊಸ ವೇಗಗಳನ್ನು ಪಡೆದುಕೊಂಡಿದೆ ಎಂದು ತಿಳಿಸಿದ್ದಾರೆ. ಹಾಗೂ ಗರೀಬ್ ಕಲ್ಯಾಣ್ ಮಾದರಿಯನ್ನು ಜಗತ್ತಿಗೆ ಸ್ಫೂರ್ತಿದಾಯಕ ಉದಾಹರಣೆಯನ್ನಾಗಿ ಮಾಡಿದೆ ಎಂದು ಕೇಂದ್ರ ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ಪ್ರದೇಶದಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ 7.8 ತೀವ್ರತೆಯ ಪ್ರಬಲ ಭೂಕಂಪಕ್ಕೆ ಕನಿಷ್ಠ 5 ಮಂದಿ ಮೃತಪಟ್ಟಿದ್ದಾರೆ. ಭೂಕಂಪದಿಂದಾಗಿ ಸುನಾಮಿ ಅಲೆಗಳು ಏಳಲು ಕಾರಣವಾಗಿದ್ದು, ಈ ನೈಸರ್ಗಿಕ ವಿಕೋಪದಲ್ಲಿ 200ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಪ್ರಾಣಹಾನಿ ಮತ್ತು ಆಸ್ತಿಪಾಸ್ತಿ ನಷ್ಟದ ಸಂಪೂರ್ಣ ವಿವರಗಳನ್ನು ಸ್ಥಳೀಯ ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲಿಸುತ್ತಿದ್ದಾರೆ. ಫಿಲಿಪೈನ್ಸ್ನ ಜ್ವಾಲಾಮುಖಿ ಮತ್ತು ಭೂಕಂಪಶಾಸ್ತ್ರ ಸಂಸ್ಥೆಯ ಪ್ರಕಾರ ಈ ಭೂಕಂಪವು ಬೆಳಗ್ಗೆ 33 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದ್ದು, ಇದರ ಕೇಂದ್ರಬಿಂದು ಸುಮಾರು 7 ಲಕ್ಷ ಜನಸಂಖ್ಯೆ ಹೊಂದಿರುವ ಜನರಲ್ ಸ್ಯಾಂಟೋಸ್ ನಗರಕ್ಕೆ ಹತ್ತಿರದಲ್ಲಿದೆ. ನೆರೆ ದೇಶವಾದ ಇಂಡೋನೇಷ್ಯಾದ ಉತ್ತರ ಸುಲಾವೆಸಿ ಮತ್ತು ಉತ್ತರ ಮಲುಕು ಪ್ರಾಂತ್ಯಗಳಲ್ಲಿಯೂ ಜನರಿಗೆ ಕಂಪನದ ಅನುಭವವಾಗಿದೆ. ಪೆಸಿಫಿಕ್ ಮಹಾಸಾಗರದ ಸುತ್ತಮುತ್ತಲಿನ ಭೂಕಂಪ ದೋಷಗಳ ಜಾಲವಾಗಿರುವ ರಿಂಗ್ ಆಫ್ ಫೈರ್ ವಲಯದಲ್ಲಿ ಫಿಲಿಪೈನ್ಸ್ ನೆಲೆಗೊಂಡಿರುವುದರಿಂದ ಇದು ವಿಶ್ವದಲ್ಲೇ ಅತಿ ಹೆಚ್ಚು ಭೂಕಂಪ ಮತ್ತು ಜ್ವಾಲಾಮುಖಿ ಸ್ಫೋಟಗಳಿಗೆ ಒಳಗಾಗುವ ಅಪಾಯಕಾರಿ ದೇಶಗಳಲ್ಲಿ ಒಂದಾಗಿದೆ. ರಾಂಚಿಯ ಬಡಗಾಯಿ ಪ್ರದೇಶದಲ್ಲಿರುವ 8.86 ಎಕರೆ ಭೂಮಿಗೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ತಮ್ಮನ್ನು ದೋಷಮುಕ್ತಗೊಳಿಸಬೇಕೆಂದು ಕೋರಿ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಸಲ್ಲಿಸಿದ್ದ ಅರ್ಜಿಯನ್ನು ವಿಶೇಷ ಪಿಎಂಎಲ್ಎ ನ್ಯಾಯಾಲಯವು ವಜಾಗೊಳಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಭಯ ಪಕ್ಷಗಳ ವಾದ ಪ್ರತಿವಾದಗಳನ್ನು ಆಲಿಸಿದ ನ್ಯಾಯಾಲಯವು ಈ ಹಿಂದೆ ತನ್ನ ತೀರ್ಪನ್ನು ಕಾಯ್ದಿರಿಸಿತ್ತು. ಇಂದು ತನ್ನ ತೀರ್ಪು ಪ್ರಕಟಿಸಿರುವ ವಿಶೇಷ ನ್ಯಾಯಾಲಯವು ಪ್ರಕರಣದ ವಿಚಾರಣೆಯನ್ನು ಮುಂದುವರೆಸಲು ದಾಖಲೆಗಳಲ್ಲಿ ಸಾಕಷ್ಟು ಆಧಾರಗಳು ಮತ್ತು ಪೂರಕ ವಸ್ತುಗಳು ಲಭ್ಯ ಇವೆ ಎಂದು ಸ್ಪಷ್ಟಪಡಿಸಿವೆ. ಈ ಹಂತದಲ್ಲಿ ಆರೋಪಿಯನ್ನು ಪ್ರಕರಣದಿಂದ ಮುಕ್ತಗೊಳಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿರುವ ನ್ಯಾಯಾಲಯವು ಸುರೇನ್ ಅವರ ಅರ್ಜಿಯನ್ನು ತಿರಸ್ಕರಿಸಿದೆ. ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರವು ಗ್ರಾಹಕರ ಕೆವೈಸಿ ಪ್ರಕ್ರಿಯೆಯನ್ನು ಅಮಾನತುಗೊಳಿಸಿರುವ ಕುರಿತು ಮತ್ತು ಮುಂದಿನ 24 ಗಂಟೆಗಳಲ್ಲಿ ಸಿಮ್ ಕಾರ್ಡ್ ಬ್ಲಾಕ್ ಆಗಲಿದೆ ಎಂದು ಬಿಎಸ್ಎನ್ಎಲ್ ಹೆಸರಿನಲ್ಲಿ ಹರಿದಾಡುತ್ತಿರುವ ಸಂದೇಶವನ್ನು ಕೇಂದ್ರ ಸರ್ಕಾರವು ನಿರಾಕರಿಸಿದೆ. ಈ ಕುರಿತು ಪಿಐಬಿಯ ಸತ್ಯಶೋಧನಾ ಘಟಕ ಎಚ್ಚರಿಕೆ ನೀಡಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಈ ಮಾಹಿತಿ ಸಂಪೂರ್ಣ ಸುಳ್ಳು ಮತ್ತು ನಕಲಿ ಎಂದು ಸ್ಪಷ್ಟಪಡಿಸಿದೆ. ನವಚಂಡೀಗಢದ ಮುಲಾನ್ಪುರದಲ್ಲಿ ನಡೆಯುತ್ತಿರುವ ಭಾರತ ಆಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಮೂರನೇ ದಿನವಾದ ಇಂದು ತನ್ನ ಮೊದಲನೇ ಇನ್ನಿಂಗ್ಸ್ನಲ್ಲಿ ಆಫ್ಘಾನಿಸ್ತಾನ ತಂಡ 152 ರನ್ ಗಳಿಸಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು. ಇನ್ನು 400ಕ್ಕಿಂತಲೂ ಹೆಚ್ಚು ರನ್ಗಳ ಹಿನ್ನಡೆಯಲ್ಲಿದ್ದ ಹಿನ್ನೆಲೆ ಆಫ್ಘಾನಿಸ್ತಾನ ತಂಡದ ಮೇಲೆ ಫಾಲೋ ಆನ್ ಹೇರಲಾಯಿತು. ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಆರಂಭಿಸಿರುವ ಆಫ್ಘಾನಿಸ್ತಾನ ಇತ್ತೀಚಿನ ವರದಿ ಬಂದಾಗ 1 ವಿಕೆಟ್ ನಷ್ಟಕ್ಕೆ 56 ರನ್ ಗಳಿಸಿ ಆಡುತ್ತಿದೆ. ಇದಕ್ಕೂ ಮುನ್ನ ಮೊದಲಿಗೆ ಬ್ಯಾಟಿಂಗ್ ಮಾಡಿದ ಭಾರತ 8 ವಿಕೆಟ್ ನಷ್ಟಕ್ಕೆ 564 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ, ಪ್ರಧಾನಿ ನರೇಂದ್ರ ಮೋದಿ. ಇಂಧೋರ್ನಲ್ಲಿ ನಾಳೆಯಿಂದ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಆಯೋಜನೆ, ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾಹಿತಿ. ಆಕಾಶವಾಣಿಯ 90 ವರ್ಷಗಳ ಯಶಸ್ವಿ ಪಯಣಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಶುಭಾಶಯ. ಫಿಲಿಪೈನ್ಸ್ನಲ್ಲಿ 7.8 ತೀವ್ರತೆಯ ಪ್ರಬಲ ಭೂಕಂಪ, 5 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಏಕೈಕ ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನದ ಮೇಲೆ ಫಾಲೋ ಆನ್ ಹೇರಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

0: ಫ್ರೀಡಂ ಅಂದ್ರೆ ಏನು?
1: ಅವರ ಹಾಗೂ ಎಂಸಿ ಬಿಜು ಹಾಡಿದ ಪಾರು ಪಾರ್ವತಿ ಚಿತ್ರದಿಂದ ಆದ ಗೀತೆಯನ್ನ ಕೇಳಿದ್ರಿ.
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಅಶ್ವಿನ್ ಹಾಗೂ ಸಂಗಡಿಗರ ಕಂಠದಲ್ಲಿ ಕೇಳಿ ಗ್ರೇಗ್ ಗ್ರೇಮ್ಸ್ ಚಿತ್ರದಿಂದ ಈ ಒಂದು ಹಾಡನ್ನ.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ 14ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ರತ್ನ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.
3: ಕೃಷ್ಣ ಯಾರನ್ನ ಅತ್ಯಂತ ಪ್ರೀತಿಸ್ತಾನೋ ಶಿವ ಅವರನ್ನ ಬಹಳ ಪ್ರೀತಿಯಿಂದ ಆಧರಿಸ್ತಾನೆ. ಕೃಷ್ಣ ಭಕ್ತರು ಶಿವನನ್ನ ಧ್ಯಾನಿಸ್ತಾರೆ, ಅಂದ್ರೆ ಹರಿಹರ ಅಭೇದವನ್ನ ಕವಿ ಬಹಳ ಚೆನ್ನಾಗಿ ಇಲ್ಲಿ ಪ್ರತಿಪಾದನೆ ಮಾಡ್ತಾನೆ. ಇಲ್ಲಿ ಭೃಂಗೀಶನಿಗೂ ಗರುಡನಿಗೂ ನಡೆಯುವಂತಹ ಸಂಭಾಷಣೆಯನ್ನ ಕವಿ ಬಹಳ ಚೆನ್ನಾಗಿ ವರ್ಣಿಸ್ತಾ ಇದ್ದಾನೆ ಸಂವಾದದ ರೂಪದಲ್ಲಿ.

ಆ ಭೃಂಗೀಶ ಬಂದು ಕರ್ಣನ ಹತ್ರ, ಏನಪ್ಪ ಈ ರುಂಡಮಾಲೆಯನ್ನು ಎಲ್ಲಿ ತಗೊಂಡು ಹೋಗ್ತಾ ಇದೀಯಾ? ಇವನ ಸೋದರನಾದಂತಹ ಸುಧನ್ವನ ತಲೆಯನ್ನ ನಮ್ಮ ಪರಮೇಶ್ವರ ಇಲ್ಲೇ ಇಟ್ಕೊಂಡಿದ್ದಾನೆ, ಬಾ ಅಣ್ಣನ ಜೊತೆಯಲ್ಲಿ ತಮ್ಮನ ರುಂಡವೂ ಇರ್ಲಿ ಅಂದ್ರೆ, ಗರುಡ ಹೇಳ್ತಾನೆ ನಮ್ಮ ಸ್ವಾಮಿ ಪ್ರಯಾಗದಲ್ಲಿ ಹಾಕೋದಕ್ಕೆ ಹೇಳಿದ್ದಾನೆ, ಶಿವನಿಗೆ ಕೊಡಕ್ ಹೇಳಿಲ್ಲ, ಆದ್ದರಿಂದ ನಾನು ಅಲ್ಲಿಗೆ ತಗೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಒಂದ್ಸಲ ರಕ್ಕೆಯನ್ನು ಬಡಿಸ್ಬಿಟ್ರೆ ಆ

ಗೀಶಾ ಸುಸ್ತಾಗ್ಬಿಟ್ಟ. ಈ ರೀತಿಯಾಗಿ ಸುಸ್ತಾಗಿ ಬೆಂಡಾಗಿ ಬಂದು ಅಭವಂಗೆ ಭೃಂಗಿಪಂ ಭಿನ್ನಯಿಸುತ್ತೀರಿ ಅಂತ ಅದು ಪರಮೇಶ್ವರನಿಗೆ ಹೇಳಿದಾಗ ಗಿರಿಜೆಗೆ ನಗು ಬಂದ್ಬಿಡ್ತು. ಅಲ್ಲಪ್ಪ, ಗರುಡನಗಿರೋ ಸ್ವಾಮಿ ಭಕ್ತಿ ನಿಮಗಿಲ್ವಲ್ಲೋ, ತಗೊಂಬ ಅಂದ್ರೆ ಹೇಗಾದ್ರೂ ತಗೊಂಬರ್ಬೇಕಾಗಿತ್ತು, ಆಯ್ತು ಅಂತ ನಗು ಬಂದ್ಬಿಡ್ತು. ಅವಾಗ ಶಿವ ಅವನನ್ನ ಲಜ್ಜಿತನಾಗಿರೋದನ್ನ ನೋಡ್ಬಿಟ್ಟು, ಪರವಾಗಿಲ್ಲ ಬಿಡು, ಆ ಗರುಡನ ಪರಾಕ್ರಮದ ಮುಂದೆ ನಿಂದೇನು ನಡೀಲಿಲ್ಲ, ಪರವಾಗಿಲ್ಲ, ನಾನು ವೃಷರಾಜಂಗೆ ನಮ್ಮ ನಂದಿಕೇಶ್ವರನಿಗೆ ಹೇಳ್ತೀನಿ, ಅವನು ಹೋಗಿ ತಗೊಂಬರ್ಲಿ ಅಂತ ಹೇಳ್ಬಿಟ್ಟು ನಂದಿಕೇಶ್ವರನ ಹತ್ರ ನೀನ್ ಹೋಗಿ ತಗೊಂಬ ಅಂತ ಹೇಳಿದಾಗ ನಂದಿಕೇಶ್ವರ ಪುನಃ ಗರುಡನ ಬಳಿಗೆ ಬಂದಿದ್ದಾನೆ.

ನಂದಿಕೇಶ್ವರನು ಹೋದಾಗಲೂ ಕೂಡ ಅವನು ಕೊಡಲಿಲ್ಲ. ನಂದಿಕೇಶ್ವರನ ಒಂದು ಬೀಸುಗಾಳಿ, ಅವನ ಗಾಳಿ ಮತ್ತೆ ಗರುಡನ ವೇಗ ಎರಡೂ ಸೇರ್ಕೊಂಡ್ರು ಕೂಡ ಏನು ಮಾಡಕ್ಕಾಗಲಿಲ್ಲ. ಆಮೇಲೆ ಅದೆರಡೂ ಕೂಡ ಆ ತಲೆಯನ್ನು ತಡಿತಾ ಇದ್ರು. ಗರುಡ ವೇಗವಾಗಿ ಆಯಾಸವಾದರೂ ಕೂಡ ಹೋಗಿ ಆ ಪ್ರಯಾಗದಲ್ಲೇ ಅದನ್ನು ಹಾಕಿಬಿಟ್ಟ. ಕಲಿವೀರನ ಶೌರ್ಯವನ್ನೇ ಹಾಕುವಂತೆ ಹಾಕಿಬಿಟ್ಟಿದ್ದಾನೆ.

ಕವಿ ಈ ಪದ್ಯದಲ್ಲಿ ಆಕಾರದ ಪ್ರಾಸವನ್ನ ಎಷ್ಟು ಚೆನ್ನಾಗಿ ಆ ಗರುಡ ಆಶಿರ ಆ ಪ್ರಯಾಗದ ಜಲ ಆ ಗಗನ ಬಿಸುಟ ಆ ಕೃಷ್ಣ ಆಗಳು ಆತಲೆ ಆ ವೃಷಭ ಆ ಗಿರೀಶ ಆ ರಾಜಿಪ ಸಭೆ ಆ ಗೋಪತಿ ಆ ರುಂಡಮಾಲೆ ಆ ಗೌರಿ ಆನಂದ ಆ ಶಂಕರ ಹೀಗೆ ಎಲ್ಲವನ್ನು ಬಹಳ ಸ್ವಾರಸ್ಯವಾಗಿ ಒಂದೊಂದನ್ನು ಕೂಡ ಆಕಾರದ ಪ್ರಾಸದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾನೆ. ಹೀಗೆ ಪುನಃ ತಲೆಯನ್ನ ನಂದಿಕೇಶ್ವರ ತಗೊಂಬಂದು ಶಿವನಿಗೆ ಕೊಡೋಣ. ಶಿವ ಆ ಸಭೆಯಲ್ಲಿ ಎಲ್ಲದರಲ್ಲೂ ತಲೆಯನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾನೆ. ಗೌರಿಗೂ ಕೂಡ ಬಹಳ ಸಂತೋಷವಾಗಿದೆ. ಆಮೇಲೆ ಅದನ್ನು ತನ್ನ ರುಂಡಮಾಲಿಗೆ

0: ಈ ಕಡೆಯಲ್ಲಿ ಸುಧನ್ವ ಸುರಥ ಇಬ್ಬರೂ ಕೂಡ ಅರ್ಜುನನ ಯುದ್ಧದಲ್ಲಿ ಸತ್ತೋದ್ರು ಅಂತ ತಿಳ್ಕೊಂಡಾಗ ಹಂಸಧ್ವಜನಿಗೆ ಸಿಟ್ಟು ಬಂದು ಇವತ್ತು ಕಾಯಂ ವಾ ಪಾತಯಾಮಿ ಕಾರ್ಯಂ ವಾ ಸಾಧಯಾಮಿ ಎನ್ನುವುದರಲ್ಲಿ ಈ ಶರೀರ ಬಿಡಬೇಕು ಇಲ್ಲ ಅರ್ಜುನನಿಂದ ನಾನು ಎಲ್ಲವನ್ನ ಪಡಿಬೇಕು ಅರ್ಜುನನನ್ನು ಸಂಹಾರ ಮಾಡಬೇಕು ಅನ್ನುವಂತ ನಿಶ್ಚಯ ಮಾಡಿಕೊಂಡು ಹಂಸಧ್ವಜನೇ ಯುದ್ಧಕ್ಕೆ ಸೇನಾ ಸಮೇತನಾಗಿ ಬಂದಿದ್ದಾನೆ.
1: ಮುಳಿದು ಹಂಸಧ್ವಜಂ ಕಾಳಗಕ್ಕೆ ನಿಲ್ಲಲು ಆಗ ನಳಿನ ಭವ

ಹಂಸಧ್ವಜ ಯುದ್ಧಕ್ಕೆ ಬಂದಾಗ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಈಗ ಹಂಸಧ್ವಜ ಯುದ್ಧದಲ್ಲಿ ಬಹುಶಃ ಲೋಕದಲ್ಲೇ ಪ್ರಳಯವಾಗ್ಬಿಡತ್ತೆ ಕಾಣುತ್ತೆ, ಅಷ್ಟು ರೋಷದಲ್ಲಿದ್ದಾನೆ. ನೋಡಿದ್ರೆ ರವಿ ಮಂಡಲವೇ ನಡುಗ್ತಾ ಇದೆ. ಆ ಭಟರ ಒಂದು ರಭಸಕ್ಕೆ ಇವತ್ತು ಪ್ರಳಯವಾಗತ್ತಾ ಅಂತ ಹೇಳ್ಬಿಟ್ಟು ಭೂಮಿಯೆಲ್ಲ ಅದಿರ್ತಾ ಇದೆ. ದೇವತೆಗಳು ಸ್ವರ್ಗದಲ್ಲಿ ಜಾಗ ಎಲ್ಲಿದೆ ಸ್ವಾಮಿ, ಇಷ್ಟು ಜನರು ಒಟ್ಟಿಗೆ ಸತ್ತು ಬಂದ್ಬಿಟ್ರಿ ಅಂತ ದೇವತೆಗಳೆಲ್ಲ ನಡುಗ್ತಾ ಇದ್ದಾರಂತೆ. ಹೀಗೆ ಪ್ರಪಂಚವೇ ಒಂದು ರೀತಿ ಗಾಬರಿ ಆಗ್ಬಿಡ್ತು ಅಂತ ಹೇಳಿ ಅಂಥ ರೋಷ ಹಂಸಧ್ವಜನಿಗೆ ಬಂದಿದೆ. ಕೃಷ್ಣ ಯೋಚನೆ ಮಾಡಿದ, ಈ ಹಂಸಧ್ವಜ ಈಗ ಯುದ್ಧ ಮಾಡುವಂತಹ ಸಂದರ್ಭವಲ್ಲ, ಇವನು ಬಹಳ ಕಾಲ ಉಳಿಯಬೇಕು, ಇವನು ಮಹಾವಿಷ್ಣು ಭಕ್ತ, ಇಂಥವರು ಭೂಮಿಯಲ್ಲಿ ಬಹಳ ಕಾಲ ಇರಬೇಕು ಅಂತ ಹೇಳಿಬಿಟ್ಟು ಹಂಸಧ್ವಜನನ್ನ ಸಮಾಧಾನ ಮಾಡುವುದಕ್ಕೆ ತಾನೇ ರಥದಿಂದ ಇಳಿದುಬಿಟ್ಟು, ಹಂಸಧ್ವಜ ನೀನು ಯುದ್ಧ ಮಾಡುವುದು ಬೇಡ, ಪಾಂಡವರ ಜೊತೆಯಲ್ಲಿ ನೀನು ಸೌಹಾರ್ದವನ್ನು ಮಾಡಿಕೊ ಅಂತ ಹೇಳಿ, ಇಬ್ಬರಿಗೂ ಸೌಹಾರ್ದವನ್ನು ಮಾಡಿಸಿ ಅಂತ ಹೇಳಿ ಪರಮಾತ್ಮನೇ ರಥದಿಂದ ಇಳಿದು ಹಂಸಧ್ವಜನ ಕಡೆಗೆ ಬರ್ತಾ ಇದ್ದಾನೆ.

ಹಂಸಧ್ವಜ ಯುದ್ಧಕ್ಕೆ ನಿಂತುಕೊಂಡಾಗ ಕೃಷ್ಣನಿಗೆ ಅರ್ಥವಾಯಿತು, ಈಗ ಯುದ್ಧ ಆಗಬಾರದು ಸಾಕು ಅಂತ. ಅದಕ್ಕೋಸ್ಕರವಾಗಿ ಒಂದು ಸಿಂಹವನ್ನ ಸೋಲಿಸುವ ಗತಿಯಲ್ಲೇ ಧೈರ್ಯವಾಗಿ ಅವನು ಹೋಗ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮ ಯಾವಾಗ ಕಾಲ್ನಡಿಗೆಯಿಂದ ಬಂದ ಅದನ್ನು ನೋಡ್ತಾ ಇದ್ದಾನೆ. ಎಂಥ ಸುಂದರ ಮೂರ್ತಿ ಈ ಮೇಘಶ್ಯಾಮಲ ಕೋಮಲನಾದಂತಹ ಕೃಷ್ಣ ಬರ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಹಂಸಧ್ವಜನಿಗೆ ತಡ್ಕೊಳಕಾಗಲೇ ಇಲ್ಲ. ರಥದಿಂದ ಇಳಿದು ಬಿಟ್ಟು ತನ್ನ ಕಡೆಗೆ ಬರ್ತಾ ಇದ್ದಾನೆ ಅಂತಂದಾಗ ತಾನು ರಥದ ಮೇಲೆ ಇರಬಾರ್ದು ಅಂತ ಹೇಳಿ ವರೂತದಿಂ ಧುಮ್ಮಿಕ್ಕಿ ಅಂತ ತಾನು ರಥದಿಂದ ಹಾರ್ಬಿಟ್ಟ. ಹಾರ್ಬಿಟ್ಟು ಆ ಕೃಷ್ಣನ ಮುಂದೆ ಬಂದ್ಬಿಟ್ಟು, ದೇವ ಈ ಕಡೆಗೆ ಬಂದ್ರಲ್ಲ, ಇದು ಯಾತಕ್ಕೋಸ್ಕರ ಬಂದಿ, ದಯವಿಟ್ಟು ತಿಳಿಸ್ಬೇಕು ಅಂತ ಹೇಳಿ ಬಹಳ ಭಕ್ತಿಯಿಂದ ಕೇಳ್ತಾ ಇದ್ದಾನೆ. ಕೃಷ್ಣ ನಗುತ್ತಾ ಅವನಿಗೆ, ನೀನು ಈ ಮನೋವ್ಯಥೆಯೆಲ್ಲ ಬಿಡು, ನೀನು ಯುದ್ಧವನ್ನು ಸಾಕು, ಈ ಕ್ಷಾತ್ರ ತಾಮಸ ಬೇಡ, ನೀನು ಪಾಂಡವರ ಜೊತೆಯಲ್ಲಿ ಸ್ನೇಹವನ್ನು ಬಯಸಿಬಿಟ್ಟು ಅಶ್ವಮೇಧಕ್ಕೆ ನೀನು ಬೆಂಬಲಿನಾಗಿ ನಿಂತುಕೊಳ್ಬೇಕು ಅಂತ ಹೇಳಿ ಅವನಿಗೆ ತಿಳಿಸೋಣ. ಅದರಂತೆ ಹಂಸಧ್ವಜನು ಕೂಡ ಪಾಂಡವರ ಜೊತೆಯಲ್ಲಿ ಸೇರ್ಕೊಳ್ತಾನೆ.

ಕಂಸಧ್ವಜನಿಗೆ ನೀನು ನಾನು ಮಮ ಪ್ರಾಣಾಹಿ ಪಾಂಡವಾಹ ಅಂತ ಕೃಷ್ಣ ಪಾಂಡವರಿಗೋಸ್ಕರವಾಗಿ ಸರ್ವಸ್ವವನ್ನು ಬಿಡೋಕೆ ತಯಾರಿದ್ದಾನೆ ಅಂತಂದಾಗ ಗೊತ್ತಿದ್ದು ಗೊತ್ತಿದ್ದು

ನಿನ್ನ ಮಕ್ಕಳನ್ನ ಸುಮ್ಮನೆ ಕೊಲ್ಲಿಸ್ಬಿಟ್ಟಿಯಲ್ಲಪ್ಪ, ನೀನ್ ಅವತ್ತೇ ನನ್ನ ಮಾತನ್ನು ಕೇಳಬೇಕಾಗಿತ್ತು, ಈಗಲಾದರೂ ಕೂಡ ನಿನಗೆ ಬುದ್ಧಿ ಬಂತು, ಆಯಿತು, ನನ್ನನ್ನು ಆಲಿಂಗಿಸು, ಅರ್ಜುನನನ್ನು ಆಲಿಂಗಿಸು, ಧರ್ಮರಾಜನ ಯಜ್ಞಕ್ಕೆ ನೀನು ಅನುಕೂಲನಾಗು ಅಂತಂದಾಗ ಹಂಸಧ್ವಜ ಬಹಳ ತಮಾಷೆಯಾಗಿ, ಸ್ವಾಮಿ ಕ್ಷತ್ರಿಯರು ಇದನ್ನ ಕುದುರೆಯಿಂದ ಶಕ್ತಿ ಇದ್ದವರು ಕಟ್ಟಬೇಕು ಅಂತ ಬರೆದಾಗ ಕಟ್ಟಿಬಿಟ್ವಿ, ಅಕಸ್ಮಾತ್ ಯುದ್ಧದಲ್ಲಿ ನಾವು ಸೋತ್ರೆ ವೀರ ಸ್ವರ್ಗ, ಇಲ್ಲದೆ ಇದ್ರೆ ನಾವು ಭೂಮಿಯನ್ನು ಆಳ್ತೀವಿ ಅನ್ನುವಂತಹ ಭಾವದಿಂದ ಮಾಡಿದ್ವಿ, ಆಯ್ತು, ಆ ತಪ್ಪನ್ನ ನಾನೀಗ ಮತ್ತೆ ಈಗ ನಾನು ವಿಮರ್ಶೆ ಮಾಡೋದಿಲ್ಲ, ಈಗ ನಾನು ಮಿತ್ರ ಭಾವದಿಂದ ಬಂದಾಯ್ತು, ನೀನು ನನ್ನ ಕಡೆಗೆ ಇದ್ದ ಮೇಲೆ ನನಗೆ ಯಾವ ಪುತ್ರ ಶೋಕವೂ ಇಲ್ಲ ಅಂತ ಹೇಳ್ತಾನೆ. ಜಾಹ್ನವಿಯೊಳು ಆಳ್ದಂಗೆ ದಾಹ ಮೆತ್ತಣದು, ಗಂಗಾ ನದಿಯಲ್ಲೇ ಇರೋವನಿಗೆ ಬಾಯಾರಿಕೆ ಅಂದ್ರೆ ಅರ್ಥವೇನು ಅಂದ್ರೆ ಎರಡು ಭಾವ, ಗಂಗಾ ನದಿಯಂತೆ ನೀನು ಪವಿತ್ರನಾಗಿದ್ದೀಯಾ, ಗಂಗಾ ನದಿ ಎಲ್ಲವನ್ನೂ ಶಮನ ಮಾಡುವಂತೆ ನೀನು ಸಮಸ್ತವನ್ನು ಅನುಗ್ರಹಿಸ್ತೀಯಾ ಅಂತ ಹೇಳಿ ಆ ಭಗವಂತನಿಗೆ ಹೇಳ್ತಾ, ನಾನು ಖಂಡಿತವಾಗಿಯೂ ಕೂಡ ಯುದ್ಧಕ್ಕೆ ನಾನು ತಯಾರಾಗಿಲ್ಲ, ನಿನ್ನ ಮಾತಿನಂತೆ ನಾನು ಯುದ್ಧವನ್ನು ಕೈಬಿಡ್ತಾ ಇದ್ದೀನಿ ಅಂತ ಹೇಳಿದಾಗ ಕೃಷ್ಣ, ಆಯ್ತಪ್ಪ ನೀನು ನಮ್ಮೊಡನೆ ಸಖ್ಯವನ್ನು ಮಾಡು ಅಂತ ಹೇಳಿ ಅವನಿಗೆ ಉಪದೇಶ ಮಾಡ್ತಾ ಇದ್ದಾನೆ.

ಈಗ ನೀನು ನಮ್ಮ ಸಖ್ಯವನ್ನ ಸ್ವೀಕಾರ ಮಾಡು ಅಂತಂದಾಗ ನೀನು ಪಾರ್ಥನನ್ನ ಆಧರಿಸು, ಧರ್ಮರಾಜನ ಅಶ್ವಮೇಧಕ್ಕೆ ನೀನು ಸಹಾಯವಾಗಬೇಕು ಅಂತ ಹೇಳೋಣ. ಆ ಕೃಷ್ಣನ ಮಾತಿಗೆ ಅವನು ತನ್ನ ಎಲ್ಲ ಶೋಕವನ್ನು ಕೈ ಬಿಟ್ಟುಬಿಟ್ಟು ಕೃಷ್ಣ ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾನೆ. ಅವನು ಆ ದಯಾಸಾಗರನಂತಹ ಕೃಷ್ಣನು ಕೂಡ ಅವನನ್ನ ಸಮಾಧಾನ ಪಡಿಸಿದ್ದಾನೆ. ವಿಜಯನನ್ನು ಕರೆದು ಮೈತ್ರಿಯಿಂದ ಆತನನ್ನು ಕೂಡಿಸಿದನು. ಅರ್ಜುನ, ನೀನು ಹಂಸಧ್ವಜ ಈಗ ಶತ್ರುಗಳಲ್ಲ, ನೀವಿಬ್ಬರು ಮಿತ್ರರು, ಇಬ್ಬರೂ ಧರ್ಮರಾಜನ ಅಶ್ವಮೇಧಕ್ಕೆ ಸಹಾಯಕರು ಅಂತ ಹೇಳಿ ಇಬ್ಬರಿಗೂ ಮೈತ್ರಿಯನ್ನು ಮಾಡಿದಾಗ ಅವನು ತನ್ನ ಸರ್ವಸ್ವವನ್ನು ಕೂಡ ಕೃಷ್ಣನ ಆಜ್ಞೆಯಂತೆ ಧರ್ಮರಾಜನಿಗೆ ಸಮರ್ಪಣೆ ಮಾಡಿದ್ದಾನೆ.

0: ಹೀಗೆ ಕೃಷ್ಣನ ಆಜ್ಞೆಯಂತೆ ಹಂಸಧ್ವಜ ರಾಜ ತನ್ನ ಬಂಧು ವರ್ಗದವರನ್ನ, ಸಚಿವ ಸಾಮಂತರನ್ನ, ಗುರು ಪುರೋಹಿತರನ್ನ, ಸಮಸ್ತ ಸೈನ್ಯವನ್ನೂ ಕೂಡ ಕೃಷ್ಣಾರ್ಜುನರಿಗೆ ಸಮರ್ಪಣೆ ಮಾಡಿದ್ದಾನೆ. ಸಮಸ್ತ ಭಂಡಾರವನ್ನ, ಆನೆ, ಕುದುರೆ, ಗೋವು, ಮಹಿಷಿಯರು, ಯುವತಿಯರು ಸಮಸ್ತವೂ ನಿಮ್ಮದೇ ಅಂತ ಹೇಳಿಬಿಟ್ಟು ಅವನು ರಾಜ್ಯವನ್ನೇ ಸಮರ್ಪಣೆ ಮಾಡಿದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಕಡೆಯ ಮಾತೇನು, ಇನ್ ಹೆಚ್ಚಿಗೆ ಮಾತೇನು, ಸಪ್ತ ಪ್ರಕೃತಿ ಅಂತ ಹೇಳ್ತಾರೆ, ಸ್ವಾಮಿ, ಮಂತ್ರಿ, ಜನಪದ, ದುರ್ಗ, ದಂಡ, ಮಿತ್ರ, ಕೋಶ ಅಂತ ಹೇಳಿಗೆ ಸಪ್ತ ಪ್ರಕೃತಿಗಳು ಎಲ್ಲವನ್ನೂ ಕೂಡ ಅವನು ಆ ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ಟು ಕೃಷ್ಣ ಇಷ್ಟು ಕೂಡ ಕೃಷ್ಣಾರ್ಪಣ ಅಂತ ಹೇಳಿಬಿಟ್ಟು ಆ ಕೃಷ್ಣಾರ್ಜುನರಿಗೆ ಸಮರ್ಪಣೆ ಮಾಡಿಬಿಟ್ಟು ಇಲ್ಲಾಯಿತು, ಇನ್ನು ಮುಂದೆ ನಾನು ನಿನ್ನ ಅಪ್ಪಣೆಯಂತೆ ಧರ್ಮರಾಜನ ಕುದುರೆಯ ರಕ್ಷಣೆಗೆ ಅರ್ಜುನನ ಜೊತೆಯಲ್ಲಿ ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಅವನು ಕೂಡ ಕುದುರೆಯ ರಕ್ಷಣೆಗೆ ಹೊರಟಿದ್ದಾನೆ. ಅವನು ಕೊಟ್ಟಂತಹ ಎಲ್ಲ ವಸ್ತುಗಳನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ಸ್ವೀಕಾರ ಮಾಡಿಬಿಟ್ಟು ದೂತರ ಜೊತೆಯಲ್ಲಿ ಹಸ್ತಿನಾಪುರದ ಕಡೆಗೆ ಅವನು ಪ್ರಯಾಣ ಮಾಡಿದ್ದಾನೆ ಅಂತ ತಿಳಿಸುತ್ತಾ ಈ ಒಂದು ಸುರಥನ ಸಂಗ್ರಾಮದ ಕಥೆಯನ್ನ ನಾವು ಇವತ್ತು ಮಂಗಳ ಮಾಡ್ತಾ ಇದ್ದೀವಿ.
1: ಇದುವರೆಗೆ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ 14ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಎಲ್ ರತ್ನ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಮುಖ್ಯವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ, ನಾಳೆ ನಾಮಪತ್ರಗಳ ಪರಿಶೀಲನೆ. ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಶೀಘ್ರವೇ ಯೋಜನೆಗಳ ಅನುಷ್ಠಾನ ಪೂರ್ಣಗೊಳಿಸುವಂತೆ ಸೂಚನೆ. ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಸಾರ್ವಜನಿಕರ ಸೇವೆಗೆ ಮುಕ್ತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಉಪಟಳ, ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆ. ರಾಜ್ಯದ ಮುಂಗಾರು ಮಳೆ ಚುರುಕು, ಕರಾವಳಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಸದಸ್ಯ ಎಂ ನಾಗರಾಜು ಅವರನ್ನು ನಾಮನಿರ್ದೇಶನ ಮಾಡಿದೆ. ಇದರಿಂದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಮರು ಆಯ್ಕೆ ಸಾಧ್ಯತೆ ಕ್ಷೀಣಿಸಿದೆ. ಇದೇ ವೇಳೆ ಬಿಜೆಪಿ ಹಿರಿಯ ನಾಯಕರಾದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರನ್ನು ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಅಭ್ಯರ್ಥಿಗಳನ್ನಾಗಿ ಘೋಷಿಸಿದೆ. ಈ ನಡುವೆ ಐದನೇ ಅಭ್ಯರ್ಥಿಯ ಅವಿರೋಧ ಆಯ್ಕೆಯ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ಗೆ ಬಿಜೆಪಿ ನಿರಾಸೆ ಉಂಟುಮಾಡಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಮೂರನೇ ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರನ್ನು ಕಣಕ್ಕಿಳಿಸಿದೆ. ಪರಿಷತ್ ಚುನಾವಣೆಯಲ್ಲಿ ಪ್ರತಿ ಅಭ್ಯರ್ಥಿಯ ಗೆಲುವಿಗೆ 28 ಶಾಸಕರ ಮತಗಳ ಅಗತ್ಯವಿದೆ. ಎನ್ಡಿಎ ಅಭ್ಯರ್ಥಿ ಗೋವಿಂದರಾಜು ಅವರಿಗೆ 4-5 ಹೆಚ್ಚುವರಿ ಮತಗಳ ಕೊರತೆ ಎದುರಾಗಲಿದೆ. ಪಕ್ಷೇತರ ಶಾಸಕ ಜನಾರ್ದನ ರೆಡ್ಡಿ ಹಾಗೂ ಉಚ್ಚಾರ್ಜಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮತಗಳ ಕುತೂಹಲ ಉಂಟಾಗಿದೆ. ಈ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಬಿಜೆಪಿ ಅಭ್ಯರ್ಥಿ ಗೋವಿಂದರಾಜು ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ಇದೇ 18ರಂದು ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ಗೆ ಚುನಾವಣೆ ನಡೆಯಲಿದೆ. ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ. ನಾಳೆ ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ನಗರಾಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ, ನಾಗರಿಕರಿಗೆ ಒದಗಿಸಲಾಗುತ್ತಿರುವ ಮೂಲಭೂತ ಸೌಲಭ್ಯಗಳು, ಬಾಕಿ ಉಳಿದಿರುವ ಯೋಜನೆಗಳ ಸ್ಥಿತಿ ಹಾಗೂ ಭವಿಷ್ಯದ ಕಾರ್ಯಯೋಜನೆಗಳ ಕುರಿತು ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಯೋಜನೆಗಳ ಅನುಷ್ಠಾನದಲ್ಲಿ ಗುಣಮಟ್ಟ ಮತ್ತು ಪಾರದರ್ಶಕತೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಾರ್ವಜನಿಕರಿಗೆ ಶೀಘ್ರ ಮತ್ತು ಪರಿಣಾಮಕಾರಿ ಸೇವೆಗಳನ್ನು ಒದಗಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರ ಬೇಡಿಕೆಯಂತೆ ಆಧುನಿಕ ಸೌಲಭ್ಯಗಳ ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಜನರ ಸೇವೆಗೆ ಮುಕ್ತವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರು ಜಿಲ್ಲಾಸ್ಪತ್ರೆ ಕಟ್ಟಡವನ್ನು ತೆರವುಗೊಳಿಸುವ ಕಾಮಗಾರಿಗೆ ಇಂದು ಚಾಲನೆ ನೀಡಿ ಮಾತನಾಡಿದ ಅವರು, 131 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ಕಟ್ಟಡ ನಿರ್ಮಾಣವಾಗಲಿದ್ದು ಮುಂದಿನ 18 ತಿಂಗಳಲ್ಲಿ ಸಾರ್ವಜನಿಕ ಸೇವೆಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಹಾವಳಿ ಮುಂದುವರೆದಿದೆ. ತಡರಾತ್ರಿ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಪಟ್ಟಣಕ್ಕೆ ಆಗಮಿಸಿದ 2 ಕಾಡಾನೆಗಳು ಪಟ್ಟಣದ ಸರ್ಕಾರಿ ಕಾಲೇಜಿನಲ್ಲಿ ಬೀಡುಬಿಟ್ಟಿದ್ದವು. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡಾನೆಗಳನ್ನು ಅರಣ್ಯಕ್ಕೆ ಹಿಮ್ಮೆಟ್ಟಿಸಿದ್ದಾರೆ. ಇಂದು ಹಳಸೆ ಗ್ರಾಮದ ಕಾಫಿ ತೋಟದಲ್ಲಿ 3 ಕಾಡಾನೆಗಳು ಕಂಡುಬಂದಿವೆ. ಕಾಡಾನೆಗಳು ಆಲ್ದೂರು, ಬನ್ನೂರು, ಮೂಡಿಗೆರೆ ತಾಲೂಕಿನ ಹಳಸೆ, ದುಂಡುಗ, ಜಾಗರಮನೆ ಸುತ್ತಮುತ್ತಲ ಗ್ರಾಮಗಳ ಬಳಿ ಸಂಚರಿಸುತ್ತಿದ್ದು, ಈ ಭಾಗದಲ್ಲಿ ಜನರು ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮಗಳಲ್ಲಿ ಜನವಸತಿ ಪ್ರದೇಶಗಳಲ್ಲಿ ಕಾಡಾನೆಗಳು ಕಂಡುಬಂದರೆ ಆನೆ ಕಾರ್ಯಪಡೆ ನಿಯಂತ್ರಣ ಕೊಠಡಿ ದೂರವಾಣಿ ಸಂಖ್ಯೆ 720-400-4261 ಈ ಸಂಖ್ಯೆಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿದ್ದ ಸೂರಜ್ ಹೆಗಡೆ ಹೃದಯಾಘಾತದಿಂದ ನಿನ್ನೆ ನಿಧನ ಹೊಂದಿದ್ದಾರೆ. ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಹಿರಿಯ ನಾಯಕರಾದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಸಚಿವ ಆರ್ವಿ ದೇಶಪಾಂಡೆ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ಗಣ್ಯರು ಅವರ ನಿವಾಸಕ್ಕೆ ತೆರಳಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸೂರಜ್ ಹೆಗಡೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರ ಮೊಮ್ಮಗನಾಗಿದ್ದು ಎಐಸಿಸಿ ಕಾರ್ಯದರ್ಶಿಯಾಗಿ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ದಾವಣಗೆರೆಯನ್ನು ತಂಬಾಕು ಮುಕ್ತವಾಗಿಸುವ ನಿಟ್ಟನಲ್ಲಿ ಜಿಲ್ಲೆಯ 7 ಗ್ರಾಮಗಳನ್ನು ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ. ಓಬಣ್ಣನಹಳ್ಳಿ, ಒಂಟಿಹಾಳ, ಉಳುಪಿನಕಟ್ಟೆ, ಸುಲ್ತಾನಿಪುರ, ತಿಮ್ಲಾಪುರ, ಹಟ್ಟಿಹಾಳ ಮತ್ತು ನರಕನಹಳ್ಳಿಗಳನ್ನು ಸಂಪೂರ್ಣ ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ ಎಂದು ದಾವಣಗೆರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿತ್ತೆ ವಿಠಲ ಮಾಧವರಾವ್ ತಿಳಿಸಿದ್ದಾರೆ. ತಂಬಾಕು ಸೇವನೆಯೇ ಕ್ಯಾನ್ಸರ್ ರೋಗಕ್ಕೆ ಪ್ರಮುಖ ಕಾರಣವಾಗಿದ್ದು ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತರಾಗಿ ತಂಬಾಕು ಸೇವನೆಯನ್ನು ತ್ಯಜಿಸಿದಾಗ ಆರೋಗ್ಯವನ್ನು ಬಲಪಡಿಸಿಕೊಳ್ಳಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ರೈತರು ಅತಿ ಹೆಚ್ಚು ಇಳುವರಿ ಪಡೆಯುವ ಆಸೆಯಲ್ಲಿ ಅತಿಯಾದ ರಾಸಾಯನಿಕ ಗೊಬ್ಬರ ಬಳಕೆ ಮಾಡುತ್ತಿರುವುದರಿಂದ ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳಲು ಆರಂಭಿಸಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕಲ್ಯಾಣ ಕರ್ನಾಟಕದ ರೈತರಿಗೆ ವಿವಿಧ ರೂಪದ ತರಬೇತಿ ನೀಡಲು ಮುಂದಾಗಿದ್ದಾರೆ. ರಾಸಾಯನಿಕ ಗೊಬ್ಬರಗಳ ಬಳಕೆ ಅಧಿಕವಾಗುತ್ತಿರುವ ಕಾರಣ ಮಣ್ಣು ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಿದೆ. ಹೀಗಾಗಿ ಕೃಷಿ ವಿಶ್ವವಿದ್ಯಾಲಯವು ವಿಸ್ತರಣಾ ನಿರ್ದೇಶನಾಲಯದ ಮುಂದಾಳತ್ವದಲ್ಲಿ ರೈತರಿಗೆ ಮುಂಗಾರು ಹಂಗಾಮಿಗೆ ಸಮತೋಲನ ಪೋಷಕಾಂಶಗಳನ್ನು ಬಳಕೆ ಮಾಡುವ ವಿಧಾನವನ್ನು ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸಲು ನಿರ್ಧರಿಸಿದೆ. ಹಸಿರೆಲೆ ಗೊಬ್ಬರ, ಬೆಳೆಗಳ ಉಳುವಿಕೆಗಳು, ಹಸಿರೆಲೆ ಮತ್ತು ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸುವುದರಿಂದ ಭೂಮಿಯ ಫಲವತ್ತತೆಯ ಜೊತೆಗೆ ಆಹಾರ ಮತ್ತು ಉತ್ಪಾದನಾ ವೆಚ್ಚ ಕಡಿಮೆಯಾಗಲಿದೆ ಎಂದು ಸಲಹೆ ನೀಡಿದೆ. 2026-27 ಸಾಲಿನ ಮುಂಗಾರು ಹಂಗಾಮಿನಿಂದ ಯೂರಿಯಾ ರಸಗೊಬ್ಬರವನ್ನು ಮಿತವಾಗಿ ಬಳಸಲು ಕೃಷಿ ಇಲಾಖೆಯು ಹೊಸ ಮಾರ್ಗಸೂಚಿ ಜಾರಿಗೊಳಿಸಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಮಂಜುಳಾ ತಿಳಿಸಿದ್ದಾರೆ. ಹೊಸ ಮಾರ್ಗಸೂಚಿಯ ಅನ್ವಯ ಪ್ರತಿ ಎಕರೆಗೆ ತಿಂಗಳಿಗೆ ಬೆಳೆ ಆಧಾರಿತ ಶಿಫಾರಸಿನಂತೆ ಒಂದು ಚೀಲ ಯೂರಿಯಾ ರಸಗೊಬ್ಬರವನ್ನು ಮಾತ್ರ ವಿತರಿಸಲಾಗುತ್ತಿದೆ. ಬೆಳೆ ಬೆಳೆಯುವ ಮುನ್ನ ಕಡ್ಡಾಯವಾಗಿ ಮಣ್ಣಿನ ಪರೀಕ್ಷೆ ಮಾಡಿಸಿ ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರ ಬಳಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟಕ್ಕೆ ಕಡಿವಾಣ ಹಾಕಲಾಗುವುದು ಎಂದು ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಇದೇ 21ರಂದು ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟೀಯ ದಿನಾಚರಣೆಯನ್ನು ಆಚರಿಸಲಾಗುವುದು ಎಂದು ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಆರ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಗವನ್ನು ಯೋಗ ದಿನಕ್ಕೆ ಮಾತ್ರ ಮೀಸಲಿಡದೆ ಪ್ರತಿದಿನ ಅಳವಡಿಸಿಕೊಳ್ಳಬೇಕು. ಜಿಲ್ಲೆಯ ವಿವಿಧ ಯೋಗ ಸಂಸ್ಥೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಯೋಗ ದಿನದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಇಂದು ಮತ್ತು ನಾಳೆ ಈ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆ, ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ. ನಾಳೆ ನಾಮಪತ್ರಗಳ ಪರಿಶೀಲನೆ. ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಶೀಘ್ರವೇ ಯೋಜನೆಗಳ ಅನುಷ್ಠಾನ ಪೂರ್ಣಗೊಳಿಸುವಂತೆ ಸೂಚನೆ. ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಸಾರ್ವಜನಿಕ ಸೇವೆಗೆ ಮುಕ್ತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಉಪಟಳ, ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆ. ರಾಜ್ಯದ ಮುಂಗಾರು ಮಳೆ ಚುರುಕು, ಕರಾವಳಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬೈಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೇ ಮೇ ಕುಛ್ ಸೀಖೆಂಗೆ.
1: ಲೋಕೋಕ್ತಿಯಾ ಅಂದರೆ ಏನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ. ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕಹತೆ ಹೈ.
3: ಹಾಂ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯಹ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಭೀ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರೇ ಸಂಸ್ಕೃತಿ ಮೇ ಬಡೇ ಲೋಗ್ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹೀ ಬದಲ್ತಾ.
2: ರೂಪ ನಹೀ ಬದಲ್ತಾ ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾಂ ಮುಜೆ ಯಾದ ಹೈ, ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹೀ ಹೋತಾ ಹೈ. ಜೈಸೆ ಕೈ ಕೆ ಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪ ವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾ ಹಾ ಗೊತ್ತಾಯ್ತು. ಚೋಟೆ ಮೂ ಬಡಿ ಬಾತ್ ಅಂದ್ರೆ ಯೋಗ್ಯತಾ ಸೆ ಅಧಿಕ ಬಾತೆ ಕರ್ನಾ, ಮೂಹ್ ಮೇ ರಾಮ ನಾಮ ಬಗಲ್ ಮೇ ಚೂರಿ, ಊಪರ್ ಸೆ ಸಜ್ಜನತಾ ಭೀತರ್ ಸೆ ಕಪಟಿ, ಅಧ ಝಲ್ ಗಗರಿ ಚಲ್ ಕರ್ ಜಾಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾ ಲೋಕೋಕ್ತಿಯಾ ನೀತಿ ಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯ ಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
1: ಗುರುಜಿ ಅಬ್ ಮೈ ಕುಛ್ ಲೋಕೋಕ್ತಿಯಾ ಸುನಾತಾ ಹೂ ಜಿನ್ಹೇ ಮೈ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
3: ಹಾ ಹಾ ಜರೂರ್ ಸುನಾವೋ ಯಶಸ್.
1: ಭೋಯಾ ಪೇಡ್ ಬಬೂಲ್ ಕಾ ಆಮ್ ಕಹಾ ಸೆ ಹೋಯ್?
3: ಬೇವು ಬಿತ್ತಿ ಮಾವು ಪಡೆದಂತೆ, ಅಥವಾ ಬೇವಿನ ಬೀಜ ಹಾಕಿ ಮಾವನ ಹಣ್ಣನ ಬಯಸಿದಾಗಾಯ್ತು.
1: ಹಾತಿ ಕೆ ದಾಂತ ದಿಖಾನೆ ಕೆ ಔರ್ ಖಾನೆ ಕೆ ಔರ್.
3: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೆ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
2: ಇನ್ ಲೋಕೋಕ್ತಿಯೋ ಕಾ ಭಾವ ಕಹನೆ ಕಾ ಪ್ರಯತ್ನ ಮೈ ಕರೂಂಗಿ ಗುರುಜಿ.
3: ಹಾ ಕ್ಯೂ ನಹೀ ಕರೋ.
2: ಬುರೆ ಕಾರ್ಯ ಕಾ ಪರಿಣಾಮ ಬುರಾ ಹೋತಾ ಹೈ. ಮನ್ ಮೇ ಕುಛ್ ಔರ್ ಬಾಹ್ರಿ ಕುಛ್ ಔರ್, ಪಾಸ್ ಕಿ ವಸ್ತು ಕಾ ಮಹತ್ವ ನ ಸಮಜ್ನಾ.
1: ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಲ್ವಾ?
2: ಗೊತ್ತಾಯ್ತಾ?
3: ಅಬ್ ಹಮ್ ಅರ್ಥ ಯಾನಿ ಭಾವ ಸಮಜ್ಕರ್ ಕುಛ್ ಲೋಕೋಕ್ತಿಯೋ ಕಾ ಯಾದ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೆ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಢಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜಾ, ಟಕೆ ಸೇರ್ ಭಾಜಿ ಟಕೆ ಸೇರ್ ಖಾಜಾ, ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ, ಮನ್ ಸಾಫ್ ಹೋತೋ ವಹಿ ಪೂಜಾ ಹೈ.
1: ಗುರುಜಿ ನಾ ರಹೇಗಾ ಭಾಂಸ್ ನಾ ಬಜೆಗಿ ಭಾಂಸುರಿ, ಇಸ್ಕಾ ಅರ್ಥ ಸಮಸ್ಯಾ ಕಾ ಸಮಾಧಾನ ನಹೀ ಮಿಲ್ನಾ. ಠೀಕ್ ಹೈ ನಾ ಗುರುಜಿ?
2: ಹಾವು ಸಾಯಲ್ಲ ಕೋಲು.

0: ಅಲ್ಲ ಅಂತಾರಲ್ಲ ಹಾಗೆ, ತುಂಬಿದ ಕೊಡ ತುಳ್ಕಲ್ಲ. ಇದರರ್ಥ ಅಯೋಗ್ಯ ವ್ಯಕ್ತಿ ಮೇ ಅಧಿಕ್ ಅಹಂಕಾರ ಹೋತಾ ಹೇ, ಯಾನಿ ಅಯೋಗ್ಯ ವ್ಯಕ್ತಿ ಅಧಿಕ್ ಘಮಂಡ್ ದಿಖಾತಾ ಹೇ.
1: ಗುರುಜಿ, ಅಬ್ ಆಪ್ ಕುಛ್ ಜಾನೆ ಪಹಚಾನೆ ಲೋಕೋಕ್ತಿಯೋ ಕಾ ಪೂರ್ವಾರ್ಧ ಕಹಿಯೇ, ಹಮ್ ಉತ್ತರಾರ್ಧ ಯಾದ್ ಕರ್ನೆ ಕಾ ಪ್ರಯತ್ನ ಕರೆಂಗೆ.
2: ಕ್ಯೂ ನಹಿ, ಖೇಲ್ತೆ ಖೇಲ್ತೆ ಹಮ್ ಕುಛ್ ಔರ್ ಸೀಖೆಂಗೆ. ಆಪ್ ಭಲಾ ತೋ
0: ಜಗ್ ಬಲಾ, ಆಪ್ ಬಲಾ ತೋ ಹೋ ಜಗ್ ಬಲಾ.
2: ಆಪ್ ಭಲಾ ತೋ ಜಗ್ ಭಲಾ, ಆಪ್ ಭಲಾ ತೋ ಜಗ್ ಭಲಾ. ಚಿರಾಗ್ ತಲೆ
1: ಅಂಧೇರ, ಚಿರಾಗ್ ತಲೆ ಅಂಧೇರ.
2: ಚಾರ್ ದಿನ್ ಕಿ ಚಾಂದ್ನಿ
0: ಫಿರ್ ಅಂಧೇರಿ ರಾತ್, ಚಾರ್ ದಿನ್ ಕಿ ಚಾಂದ್ನಿ ಫಿರ್ ಅಂಧೇರಿ ರಾತ್.
2: ಇಸ್ಕಾ ಅರ್ಥ ಕಮ್ ಸಮಯ ಮೇ ಅಧಿಕ ಸುಖ, ಸಹಜ ಪಕೆ ತೋ
1: ಸಹಜ ಪಕೆ ಸೋ ಮೀಠಾ ಹೋಯ್,
2: ಸಹಜ ಪಕೆ ಸೋ ಮೀಠಾ ಹೋಯ್. ಇಸ್ಕಾ ಅರ್ಥ ಸೋಚ ಸಮಜ್ಕರ್ ಕಿಯೇ ಗಯೇ ಕಾರ್ಯೋಂ ಕಾ ಪರಿಣಾಮ ಅಚ್ಛಾ ಹೀ ಹೋತಾ ಹೈ.
1: ಗುರುಜಿ, ಮುಜೆ ಕುಛ್ ಸಂದೇಹ ಹೈ ಕಿ ಹಮ್ ಇನ್ ಲೋಕೋಕ್ತಿಯೋ ಕೋ ಕೈಸೆ ಪ್ರಯೋಗ ಕರ್ ಸಕ್ತೆ ಹೈ.
2: ಕೌನ್ ಸಾ ಬತಾಓ.
1: ಜೈಸೆ ಅಂಧೆ ಕಿ ಲಕಡಿ, ಆಂಖೆ ಚುರಾನಾ, ಅಂಗ ಅಂಗ ಮುಸ್ಕುರಾನಾ, 19-20 ಕಾ ಅಂತರ್, ನಾಕ್ ಪರ್ ಗುಸ್ಸಾ.
0: ಅರೆ ಯೇ ವೈಸಾ ನಹಿ ಹೈ ಜೈಸಾ ಹಮ್ನೆ ಅಬ್ ತಕ್ ಸೀಖಾ ಹೈ. ಗುರುಜಿ, ಯೇ ಸ್ವತಂತ್ರ ವಾಕ್ ನಹಿ ಹೈ.
2: ಹಾಂ, ಶರಣ್ಯ ಟೀಕ್ ಕಹತಿ ಹೈ, ಇಸೆ ಹಿಂದಿ ಭಾಷಾ ಮೇ ಮುಹಾವರೆ ಕಹತೆ ಹೈ. ಮುಹಾವರೋ ಕಾ ಪ್ರಯೋಗ ವಾಕ್ಯೋ ಮೇ ಹೋತಾ ಹೈ. ಮುಹಾವರಾ ವಾಕ್ಯಾಂಶ ಹೋತೆ ಹೈ, ಇಸ್ಕೆ ಪ್ರಯೋಗ ಸೆ ವಾಕ್ಯ ಪ್ರಭಾವಶಾಲಿ ಹೋ ಜಾತೆ ಹೈ, ವಾಕ್ಯ ರೋಚಕ ಔರ್ ಚಮತ್ಕಾರಿ ಹೋ ಜಾತೆ ಹೈ. ಮುಹಾವರೆ ಶಬ್ದೋ ಕೆ ಲಾಕ್ಷಣಿಕ ಪ್ರಯೋಗ ಹೋತೆ ಹೈ, ಯೇ ಕಿಸಿ ವಾಕ್ಯ ಕೆ ಭೀತರ್ ಹೋತೆ ಹೈ. ಯದಿ ಮುಹಾವರಾ ವಾಕ್ಯ ಸೆ ನಿಕಾಲಾ ದಿಯಾ ಜಾಯೆ ತೋ ಉಸ್ಕಿ ಬಹುತ್ ಕುಛ್ ಶೋಭಾ ಜಾತಿ ಹೈ. ಮುಹಾವರೋ ಕೋ ವಾಕ್ಯೋ ಮೇ ಪ್ರಯೋಗ ಕರ್ನಾ ಚಾಹಿಯೆ. ಮುಹಾವರೆ ಸ್ವತಂತ್ರ ವಾಕ್ಯ ನಹಿ ಹೈ, ಯೇ ವಾಕ್ಯಾಂಶ ಹೈ. ಜೈಸೆ ಅಂಗ ಅಂಗ ಮುಸ್ಕುರಾನಾ, ಪುತ್ರಿ ಕಿ ಪ್ರಶಂಸಾ ಸುನ್ಕರ್ ಮಾತಾ ಪಿತಾ ಅಂಗ ಅಂಗ ಮುಸ್ಕುರಾಯೇ. ಇಸ್ಕಾ ಅರ್ಥ ಪ್ರಸನ್ನ ಹೋನಾ. ಅಂಧೆ ಕಿ ಲಕಡಿ, ತುಮ್ ಇಸ್ ಮುಹಾವರೆ ಕಾ ಪ್ರಯೋಗ ಕರೋ.
0: ಹಾ ಗುರುಜಿ, ಮೋಹನ್ ಮಾತಾ ಪಿತಾ ಕೆ ಲಿಯೆ ಅಂಧೆ ಕಿ ಲಕಡಿ ಕೆ ಸಮಾನ ಹೈ.
2: ಅಚ್ಛಾ ಯಶಸ್, ತುಮ್ ಕುಛ್ ಪ್ರಯೋಗ ಕರ್ನಾ ಚಾಹತೆ ಹೋ?
1: ಹಾ ಗುರುಜಿ, ಮೈ ಪ್ರಯೋಗ ಕರೂಂಗಾ.
2: ಆಂಖೆ ಚುರಾನಾ, ಇಸ್ಕಾ ಅರ್ಥ ಬಚ್ ಕರ್ ರಹನಾ.
1: ಬಚ್ಚೆ ಅಧ್ಯಾಪಕ ಕೋ ದೇಖ್ತೆ ಹಿ ಆಂಖೆ ಚುರಾ ಕರ್ ನಿಕಲ್ ಜಾತೆ ಹೈ.
2: ದೋನೋ ಬಹನೋ ಮೇ 19-20 ಕಾ ಅಂತರ್ ಹೈ. ಇಸ್ ವಾಕ್ಯ ಮೇ 19-20 ಕಾ ಅಂತರ್ ಕಾ ಅರ್ಥ ಕ್ಯಾ ಹೋಗಾ ಶರಣ್ಯ?
0: ಹಾ ಗುರುಜಿ, ಅಂತರ್ ಬಹುತ್ ಕಮ್, ಯಾನಿ ಬಹುತ್ ಕಮ್ ಅಂತರ್.
1: ಇನ್ ಮುಹಾವರೋ ಕೋ ಮೈ ಪಡೂ ಗುರುಜಿ?
2: ಹಾ ಹಾ ಜರೂರ್ ಪಢೋ.
1: ಗರ್ದನ್ ಝುಕಾನಾ ಯಾನಿ ಲಜ್ಜಿತ್ ಹೋನಾ, 420 ಕರ್ನಾ ಧೋಖಾ ದೇನಾ, ಗಲೆ ಕಾ ಹಾರ್ ಬಹುತ್ ಪ್ರಿಯ, ನಾಕ್ ಕಟ್ನಾ ಅಪಮಾನಿತ ಕರ್ನಾ, ಪೀಠ ದಿಖಾನಾ ಹಾರ್ ಕರ್ ಪೀಚೆ ಹಟನಾ.
2: ಹಾ, ಪೀಠ ದಿಖಾನಾ ಹಾರ್ ಕರ್ ಪೀಚೆ ಹಟನಾ. ಹಿಂದಿ ಭಾಷಾ ಮೇ ಲಗ್ಭಗ್ 1,000 ಮುಹಾವರೆ ಹೈ, ಲೋಕೋಕ್ತಿಯೋ ಕೋ ಕಹಾವತ್ ಭೀ ಕಹತೆ ಹೈ. ಮುಹಾವರಾ ಏಕ್ ಅರಬ್ಬಿ ಭಾಷಾ ಕೆ ಶಬ್ದ ಹೈ, ಇನ್ಹೆ ಅಂಗ್ರೇಜಿ ಮೇ ಇಡಿಯಮ್ ಕಹತೆ ಹೈ, ಸಂಸ್ಕೃತ ಭಾಷಾ ಮೇ ವಾಗ್ಧಾರಾ ಕಹತೆ ಹೈ. ಇನ್ ಮುಹಾವರೋ ಕೋ ಪಢೋ.
0: ಆಂಖೆ ಚಾರ್ ಹೋನಾ ಮತಲಬ್ ಆಮ್ನೆ ಸಾಮ್ನೆ ಹೋನಾ,
1: ಆಂಖೆ ಖುಲ್ನಾ ಮತಲಬ್ ಸಮಜ್ನಾ,
0: ಕಾನ್ ಖೋಲ್ ಕರ್ ಸುನ್ನಾ ಮತಲಬ್ ಸಾವಧಾನ ರಹನಾ,
1: ನಾಕ್ ಪರ್ ಗುಸ್ಸಾ ತುರಂತ ಕ್ರೋಧಿತ ಹೋನಾ,
0: ಮುಂಹ ಚುಪಾನಾ ಲಜ್ಜಿತ ಹೋನಾ,
1: ದಾಂತೋ ತಲೆ ಉಂಗ್ಲಿ ದಬಾನಾ ಚಕಿತ ಹೋನಾ,
0: ಸಿರ್ ಫಿರ್ ಜಾನಾ ಪಾಗಲ್ ಹೋನಾ,
1: ಸಿರ್ ಪರ್ ಭೂತ್ ಸವಾರ ಹೋನಾ ಧುಮ್ ಸವಾರ ಹೋನಾ.

0: बातों बनाना, बहाना करना।
1: बातें बनाना, बहाना करना। इदे रीति ಕನ್ನಡ ಇಂಗ್ಲಿಷ್ ಭಾಷೆಯ ಕೆಲವು ಗಾದೆಗಳು ಪ್ರಾವರ್ಬ್ಸ್ ಮತ್ತು ಈಡಿಯಮ್ಸ್ ಈಡಿಯಮ್ಯಾಟಿಕ್ ಫ್ರೇಸಸ್ ಲೋಕೋಕ್ತಿಯ ಮುಹಾವರೆ ಮುಂತಾದವುಗಳನ್ನು ಬರಗವಣಿಗೆಯ ಸ್ಪಷ್ಟತೆಗಾಗಿ ಲೇಖಕರು ಬಳಸ್ತಾರೆ. ಹಾಗೆ ಭಾಷೆಯ ಕಲಾತ್ಮತೆಗಾಗಿಯೂ ಕೂಡ ಅಥವಾ ಶೋಭೆಗಾಗಿ ಕೂಡ ಈ ಮುಹಾವರೆಗಳನ್ನು ಅಥವಾ ಲೋಕೋಕ್ತಿಗಳನ್ನು ಬಳಸ್ತಾರೆ. अच्छा बच्चों, हमने आज अब तक क्या कुछ सीखा है इसके बारे में आप लोगों को कुछ प्रश्न पूछूंगी, क्या आप उत्तर बता सकते हो?
0: हाँ गुरुजी।
2: जरूर गुरुजी।
1: लोकोक्तियां अंदर येनो?
2: लोक में प्रचलित उक्ति, यह शब्द लोक और उक्ति शब्द से मिलकर बना है। यह स्वतंत्र वाक्य है, वाक्यों में प्रयोग करते समय इनका रूप नहीं बदलता।
1: जैसे बोया पेड़ बबूल का, आम कहां से होई। शरण्य, अब तुम मुहावरे के बारे में बता सकते हो? मुहावरा अंदरे येनो?
0: मुहावरा वाक्यांश होता है, इसका प्रयोग वाक्यों में होता है। जैसे मोहन माता पिता के लिए अंधे की लकड़ी के समान है।
1: आज हम इस विषय पर कुछ पाठ सीखा है। यशस और शरण्य, हम इस पाठ को यही समाप्त करेंगे।
0: धन्यवाद गुरुजी।
2: धन्यवाद गुरुजी।
3: ರಾಷ್ಟ್ರಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಇಂದು ಮಂಜುನಾಥ್, ಇವರೊಂದಿಗೆ ಭಾಗವಹಿಸಿದವರು ಶರಣ್ಯ ಬಿಎಸ್ ಹಾಗೂ ಯಶಸ್ ಭರದ್ವಾಜ್ ಎಂಬಿ.
5: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು ಶಿಕ್ಷಾರ್ಹ

बेचारा पिटारा में आज सेहतनामा।

0: ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಕೇಳಿದ್ದೀರಿ. ಆಕಾಶವಾಣಿ ಕಾರವಾರ. ಆತ್ಮೀಯ ಕೇಳುವರಿಗೆಲ್ಲ ಅಪರ್ಣಾ ನಾಯ್ಕ ಹೇಳುವ ನಮಸ್ಕಾರಗಳು ಮತ್ತು ಕಾರ್ಯಕ್ರಮಗಳನ್ನು ಕೇಳಲು ಆತ್ಮೀಯ ಸ್ವಾಗತ. ಸಮಯ 5:30. ಆತ್ಮೀಯರಿ, ಇನ್ನು ಮುಂದೆ ಚುಣ್ಣರ ಚಿತ್ತಾರ.
1: ಆಕಾಶವಾಣಿ ಕಾರವಾರ

0: ಏಷ್ಯಾದಲ್ಲಿ ಮತ್ತೆ ಉಂಟಾಗಿರುವ ಭೌಗೋಳಿಕ ಬಿಕ್ಕಟ್ಟಿಗೆ ಭಾರತ ವಿಷಾದ ವ್ಯಕ್ತಪಡಿಸಿದೆ. ಈ ಬೆಳವಣಿಗೆಗಳು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ
1: ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
0: ವಿದೇಶಾಂಗ ಸಚಿವಾಲಯ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ, 2028 ವಿಧಾನಸಭೆ ಚುನಾವಣೆ ಗೆಲ್ಲುವುದು ನಿಮ್ಮ ಗುರಿಯಾಗಿರಲಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಅಜ್ಜ, ಇದು ಯಾವ ಗಿಡ?
6: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ. ಕೇಳ್ಬೇಡಿ, ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ
5: ಅಜ್ಜ. ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
6: ಯಾಕೆ?
5: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
6: ಓ, ಥ್ಯಾಂಕ್ಸ್ ಕಪ್ಪು, ಬಚಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ.
7: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
1: ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.
8: ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸೂರು ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ.
9: ಓಂ ಶ್ರೀ ಗುರುಭ್ಯೋ ನಮಃ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸೂರು, ತಾಲೂಕು ಸಿದ್ದಾಪುರ, ಶೈಕ್ಷಣಿಕ ಜಿಲ್ಲೆ ಸಿರಸಿ, ಉತ್ತರ ಕನ್ನಡ ಜಿಲ್ಲಾ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದೀಗ 7ನೇ ತರಗತಿ ಮಕ್ಕಳಿಂದ ಹೇ ಗುರುವೇ ಸಮೂಹ ಗೀತೆ.

ಆಡಳಿತವನ್ನು ಒಪ್ಪಬೇಕೆ? ಆ ಪಿರಂಗಿಗಳಿಗೆ ಎದುರಿ ನಾವೇಕೆ ಕಪ್ಪ ಕಾಣಿಕೆ ಕೊಡಬೇಕು? ಈ ಭೂಮಿಯಲ್ಲಿ ವಾಸಿಸುವ ಕಡಲಳ್ಳು ಕಪ್ಪೆಗಳಿಗೂ ಸ್ವಾತಂತ್ರ್ಯವಿದೆ, ಆದರೆ ನಮಗೆ ಆ ಪಿರಂಗಿಗಳಿಗೆ ಎದುರಿ ನಾವೇಕೆ ಕಪ್ಪ ಕಾಣಿಕೆ ಕೊಡಬೇಕು? ದಾಸ್ಯದ ಬದುಕು ನರಕ, ನಾವೆಲ್ಲರೂ ಒಂದಾಗಿ ಹೋರಾಡೋಣ, ನಮ್ಮ ಪ್ರಾಣ ಹೋದರೂ ಚಿಂತೆ ಇಲ್ಲ. ಸೇನಾಧಿಪತಿಗಳೇ, ಸೈನ್ಯ ಸಿದ್ಧವಾಗಲಿ, ನಾವೇ ಯುದ್ಧಕ್ಕೆ ಹೊರಡೋಣ. ಗೆದ್ದರೆ ಜಯ, ಸತ್ತರೆ ವೀರ ಸ್ವರ್ಗ.

0: ಸಂತತಿಗಳೇ, ಸೈನ್ಯ ಸಿದ್ಧವಾಗಲಿ, ನಾವೇ ಯುದ್ಧಕ್ಕೆ ಹೊರಡೋಣ, ಗೆದ್ದರೆ ಜಯ, ಸತ್ತರೆ ವೀರ ಸ್ವರ್ಗ. ಹರರ ಮಹಾದೇವ, ಹರರ ಮಹಾದೇವ. ಉಳ್ಳಾಳಕ್ಕೆ ಉಳ್ಳಾಳಕ್ಕೆ ಉಳ್ಳಾಳಕ್ಕೆ.
1: ಕೋಡಗಾನ ಕೋಳಿ ನುಂಗಿತ್ತ ಪದ್ಯ ಕುಮಾರಿ ಗಾಯತ್ರಿ ಇವಳಿಂದ.
0: ಕೋಡಗಾನ

0: ರಕ್ಷಕನು.
1: ಈಗ ಕುಮಾರ್ ಯಶಸ್ ಜಟ್ಯ ಚೆನ್ನಯ್ಯ ಇವರಿಂದ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಸಂಭಾಷಣೆ.
2: ಎಲ್ಲವೋ ಬ್ರಿಟಿಷ್ ಕುನ್ನಿಗಳೇ, ನೀವು ಹೊಡೆಯುವ ಹೊಡೆತಗಳು ನಿಮ್ಮ ಹೆಣದ ಪೆಟ್ಟಿಗೆಗೆ ಹೊಡೆಯುವ ಕಡೆಯ ಮೊಳೆಗಳು ಬೆಕ್ಕಿನಂತೆ ಬಂದು ಹದ್ದಿನಂತೆ ಎದುರಿಸಿದರೆ ನಾವೇನು ಹೆದರುವುದಿಲ್ಲ. ಸ್ವಾತಂತ್ರ್ಯ ನಮ್ಮ ಜನ್ಮ ಸಿದ್ಧ ಹಾಕು, ಅದನ್ನು ನಾವು ಪಡೆದೇ ಪಡೆಯುತ್ತೇವೆ. ಬೋಲೋ ಭಾರತ್ ಮಾತಾಕೆ, ಬೋಲೋ ಭಾರತ್ ಮಾತಾಕೆ, ಬೋಲೋ ಭಾರತ್ ಮಾತಾಕೆ.
1: ಈಗ ರೈತ ಗೀತೆ 6-7 ತರಗತಿ ಹೆಣ್ಣು ಮಕ್ಕಳಿಂದ.

0: ಇದೀಗ ಸಂವಿಧಾನ ಪೀಠಿಕೆ ವಿನುತ್ ರಾಜು ನಾಯ್ಕ್ ಇವರಿಂದ.
1: ಭಾರತದ ಸಂವಿಧಾನ ಪೀಠಿಕೆ, ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯಾತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ, ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು

0: ಕಣೋ.
1: ಈಗ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನನ್ನು ಬ್ರಿಟಿಷರು ಸೆರೆ ಹಿಡಿದು ಗಲ್ಲಿಗೇರಿಸುವ ಸಂದರ್ಭದ ಕಾಲ್ಪನಿಕ ಸನ್ನಿವೇಶದ ಕಿರುನಾಟಕದ ರೂಪದಲ್ಲಿ ಸಂಗೊಳ್ಳಿ ರಾಯಣ್ಣನ ನಾಟಕ.
2: ಅಂಗ್ರೇಜಿ ಸರ್ಕಾರ ಜಿಂದಾಬಾದ್,
3: ಬ್ರಿಟಿಷ್ ಸರ್ಕಾರ
4: ಜಿಂದಾಬಾದ್,
3: ಇಂಗ್ಲಿಷ್ ಸರ್ಕಾರ

0: जिंदाबाद,
1: अंग्रेजी सरकार
0: जिंदाबाद,
2: हर हर महादेव, कित्तूरु नाडिगे जयवागली,
1: अंग्रेजी सरकार
0: जिंदाबाद,
1: ब्रिटिश सरकार
0: जिंदाबाद,
1: अंग्रेजी सरकार
0: जिंदाबाद।
3: ए रायण्ण, नीनु जिंदाबाद हेळु।
2: थू, देश द्रोहिगळ ತಾಯಿ ನಾಡಿಗೆ ದ್ರೋಹ ಬಗೆಯುವ ನಿಮ್ಮ ಜನ್ಮಕ್ಕೆ ನಾಚಿಕೆಯಾಗಬೇಕು. ಎಂಜಲಾಸಿಗೆ ತಾಯ್ನಾಡನ್ನೇ ಮಾರಿಕೊಳ್ಳುವ ನಿಮ್ಮನ್ನು ಸುಮ್ಮನೆ ಬಿಡಲಾರೆ.
4: ಸಾಕು ಮಾದು, ಸಾಕು ಮಾದು ಸಂಗೊಲ್ಲಿ ಲಾಯನ್ನ, ಈಗ ನೀನು ನಮ್ಮ ಸೆರೆಯಾಲು.
2: ಮೋಸ ಕಪಟದಿಂದ ನನ್ನನ್ನು ಬಂಧಿಸಿ ಪಡಾಯಿ ಕೊಚ್ಚಿಕೊಳ್ಳಬೇಡಿ. ಬ್ರಿಟಿಷ್ ಸರ್ಕಾರಕ್ಕೆ ನನ್ನ ಧಿಕ್ಕಾರ.
4: ಮೋಸ ಕಪಟ ಏನೇ ಇರಲಿ, ನೀನು ನಮ್ಮ ಸೆರೆಯಾಲು ಅಲ್ಲವೇ. ಹೆಚ್ಚು ಮಾತನಾದ ಬೇಡ.
2: ಎಲ್ಲವೋ ಕೆಂಪು ಮುಸುಡಿಯ ಕುನ್ನಿಗಳೇ, ನನ್ನ ಸೆರೆಯನ್ನು ಒಂದು ಸಾರಿ ಬಿಚ್ಚಿ ನೋಡಿ, ನಿಮ್ಮನ್ನು ಕೊಚ್ಚಿ ಹಾಕುವೆ.
4: ಚೆನ್ನಾಗಿದೆ, ಚೆನ್ನಾಗಿದೆ. ಹಾಗೆ ಮಾಡಲು ನಾವು ಮೂರ್ಖರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ನೀನು ಸಾಯುವೆ. ಆದರೂ ನಿನಗೆ ಭಯವಿಲ್ಲವೇ?
2: ಭಯ ಸಾವು ಇಲ್ಲವೇ ಸ್ವಾತಂತ್ರ್ಯ. ಸಾವಿಗೆ ಅಂಜುವ ಹೇಳಿಯಲ್ಲ ಈ ಕಿತ್ತೂರ ಕಲಿ. ಮತ್ತೆ ಈ ಮಣ್ಣಿನಲ್ಲೇ ಹುಟ್ಟಿ ಬರುವೆ. ಆಗ ನಿಮ್ಮ ನೆರಳು ಈ ಭೂಮಿಯ ಮೇಲೆ ಬಿಡಲಾರದು.
4: ಭಲೆ ರಾಯಣ್ಣ, ನಿನ್ನಂಥ ವೀರ ಪುತ್ರನನ್ನು ಪದೆದ ನಿನ್ನ ನಾದು ಧನ್ಯ. ನಾವು ನಿನ್ನನ್ನು ಗಲಿಗೇರಿಸುತ್ತೇವೆ. ನಿನ್ನ ಕೊನೆ ಆಸೆ ಇದ್ದರೆ ಹೇಳಬಹುದು, ಈಡೇರಿಸುತ್ತೇವೆ.
2: ನೀವು ನನ್ನ ಕೊನೆಯ ಆಸೆಯನ್ನು ಈಡೇರಿಸುವಿರಾ? ನನ್ನ ಕೊನೆಯ ಆಸೆ ಕೊಡುವುದಿದ್ದರೆ ನಮ್ಮ ಸ್ವಾತಂತ್ರ್ಯವನ್ನು ಕೊಡಿ.
4: ರಾಯಣ್ಣ, ನೀನು ಬಹಳ ಶೂರ. ಆದರೂ ಕೊನೆಯದಾಗಿ ಏನಾದರೂ ಹೇಳುವುದಿದ್ದರೆ ಹೇಳು.
2: ಹೇಳುವುದು ಏನೂ ಇಲ್ಲ. ಭಾರತಾಂಬೆಯ ದಾಸ್ಯ ವಿಮೋಚನೆಯೊಂದೇ ನನ್ನ ಗುರಿ.
5: ಮಗನೇ ರಾಯಣ್ಣ, ನಿನ್ನ ಜನ್ಮ ಸಾರ್ಥಕವಾಯಿತು. ನಾಡಿಗಾಗಿ ಸಾಯುತ್ತಿರುವ ನಿನ್ನಂಥ ಮಗನನ್ನು ಪಡೆದ ನಾನೇ ಧನ್ಯ. ಆದರೂ ನನಗೆ ದುಃಖವಾಗುತ್ತಿದೆ. ಏಕೆಂದರೆ ನೀನು ನಂಬಿದವರೇ ನಿನಗೆ ಮೋಸ ಮಾಡುತ್ತಿದ್ದಾರೆ.
6: ಓ ಗೆಳೆಯ ರಾಯಣ್ಣ, ನಮ್ಮವರೇ ನಮ್ಮ ಖರಾಮಿಗಳು. ಮೋಸ ಮಾಡಿ ಬಿಟ್ಟರು ಆ ಕಪಟಾಂಗ್ಲರು ನಿನ್ನನ್ನು ಕೊಲ್ಲುತ್ತಾರೆ. ಇದನ್ನು ನೋಡಲು ನನ್ನಿಂದ ಸಾಧ್ಯವಿಲ್ಲ. ಈಗ ಏನು ಮಾಡಲಿ ಗೆಳೆಯ? ಈಗಲೆಲ್ಲರನ್ನು ಕೊಚ್ಚಿ ಆಗುತ್ತೇನೆ.
4: ಶಟ್ ಅಪ್ ಸೈನಿಕರೇ, ಇವನನ್ನು ಗಲಿಗೇರಿಸಿ.
2: ಅವ್ವ ನನ್ನವ್ವ ಕೆಂಚವ್ವ, ಅಳಬೇಡ. ನಿನ್ನ ಮಗನ ಬಗ್ಗೆ ಹೆಮ್ಮೆ ಪಡು. ಓ ನನ್ನ ಗೆಳೆಯ ಬಿಚ್ಚುಗತ್ತಿ ಬಸಪ್ಪ, ನಿನ್ನ ಪ್ರಾಣ ಇರುವವರೆಗೂ ಈ ಕೆಂಪು ಮುಸುಡಿ ಕುನ್ನಿಗಳನ್ನು ನಂಬಬೇಡ. ನಾಡಿಗಾಗಿ ದುಡಿ ಗೆಳೆಯ, ಹೋಗಿ ಬರುತ್ತೇನೆ ಗೆಳೆಯ. ಹರ ಹರ ಮಹಾದೇವ.
1: ಅಂಗ್ರೇಜಿ ಸರ್ಕಾರ
0: ಭಾರತ ಮಾತಾಕ್ಕೆ ಜಯ. ಭಾರತ ಮಾತಾಕ್ಕೆ ಜಯ. ಭಾರತ ಮಾತಾಕ್ಕೆ ಜಯ.
7: ಈಗ 7ನೇ ತರಗತಿ ಮಕ್ಕಳಿಂದ ದೇಶಭಕ್ತಿ ಗೀತೆ.
0: ಹಾ.

ಇದುವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಸೂರು ತಾಲೂಕು ಸಿದ್ದಾಪುರ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯತೆಯನ್ನು ಕೇಳಿದ್ದೀರಿ. ಎಲ್ಲರಿಗೂ ಧನ್ಯವಾದಗಳು.

ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಚಿತ್ತಾರ ಕೇಳಿದಿರಿ. ಕಾರ್ಯಕ್ರಮ ಸಂಯೋಜನೆ ಟಿ ಎಸ್ ಪ್ರಸಾದ್, ಸಂಕಲನ

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ತಾವು ಕೇಳುತ್ತಿರುವ ಗೀತೆ ಸ್ನೇಹನ ಪ್ರೀತಿನ ಚಿತ್ರದ್ದು. ಯುಗಳ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಶ್ರೇಯಾ ಘೋಷಾಲ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಸಂಗೀತ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಚಲಿಸುವ ಮೋಡಗಳು ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಯುಗಳ ಸ್ವರಗಳಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತ ನೀಡಿದ್ದಾರೆ.

0: ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್.

0: ಸಿಗ್ತಿದೆ. ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್, ಕರೆ ಮಾಡಿ 1800-420-2233.
1: ಚಿತ್ರ ಬಾನಲ್ಲೆ ಮಧುಚಂದ್ರಕ್ಕೆ, ಗೀತ ರಚನೆ ಸಾಧು ಕೋಕಿಲ, ಸಂಗೀತ ನೀಡಿದವರು ಹಂಸಲೇಖ, ಹಾಡಿದವರು ಎಸ್ ಬಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಗುರು.

0: ಚಿತ್ರಗೀತೆಗಳು ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಚಂಡೀಗಢದ ಹರಿಯಾಣ ವಿಧಾನಸಭಾ ಆವರಣದಲ್ಲಿ
2: ವಿದ್ಯುತ್ ಅವಘಡಗಳ ಬಗ್ಗೆ ಜಾಗ್ರತೆ ಇರಲಿ, ಭಯ ಬೇಡ. ದೋಷಪೂರಿತ ವಿದ್ಯುತ್ ಉಪಕರಣಗಳನ್ನು ಬಳಸದಿರಿ. ಒದ್ದೆ ಕೈಗಳಿಂದ ವಿದ್ಯುತ್ ಸ್ವಿಚ್ಗಳನ್ನು ಮುಟ್ಟದಿರಿ. ಅರ್ಥಿಂಗ್ ವ್ಯವಸ್ಥೆ ಸಮರ್ಪಕವಾಗಿರಲಿ. ವಿದ್ಯುತ್ ಪರಿವರ್ತಕಗಳ ಹತ್ತಿರ ವಾಹನಗಳನ್ನು ನಿಲ್ಲಿಸದಿರಿ. ಮನೆಯಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಿಪಡಿಸುವ ಮೊದಲು ಮೇನ್ ಸ್ವಿಚ್ ಅನ್ನು ಆಫ್ ಮಾಡಿಕೊಳ್ಳಿ.
3: ಇಂಥ ಸತ್ಯದ ಪ್ರಶ್ನೆಗೆ

0: ಶಾಸ್ತ್ರ ಹೇಳಿ ಸಾಧನೆ ಶಿಖರ ಏರಿದ್ರು ಹೆಣ್ಣಿನ ಜೀವನಕ್ಕೆ ನೆಮ್ಮದಿಯ ಭವಿಷ್ಯ ಇಲ್ಲ ಅಂತ ಹೇಳಿ, ಅಥವಾ ನಿನಗೆ ಯಾರು ರಕ್ಷಣೆಗೆ ಇಲ್ಲ ಅಂತ ಹೇಳಿ? ನನ್ನ ಹತ್ರ ಉತ್ತರ ಅದ ಏನು?
1: ಉತ್ತರ ಅದ ಅಮ್ಮ, ನಾವೆಲ್ಲಾರು ಕೂಡ ಉತ್ತರ ಹುಡುಕ್ಬೇಕು. ಎಲ್ಲಾ ಮಹಿಳೆಯರಿಗೂ ರಕ್ಷಣೆ ಮಾಡ್ತೀನಂತ ಭರವಸೆ ಕೊಡ್ತೀನಿ.
2: ನನ್ನ ತಮ್ಮನ ಜೊತೆ ನಾನು ಭರವಸೆ ಕೊಡ್ತೀನಿ. ಮಹಿಳಾ ದೌರ್ಜನ್ಯವನ್ನ ಎಲ್ಲರೂ ಖಂಡಿಸೋಣ.
3: ಹೆಣ್ಣಿನಿಂದ ತಾನೇ ಮಾನ ಪ್ರಾಣ.
0: ಇದು ಮನೆ ಮನೆಯ ಮಾತಾಗಲಿ, ಗಂಡು ಹೆಣ್ಣು ಎಂಬ ಭೇದ ತೊಲಗಲಿ, ಸ್ತ್ರೀ ಕುಲ ನೆಮ್ಮದಿಯಿಂದ ಉಸಿರಾಡುವಂತಾಗಲಿ.

ಕೇಳುಗರಿ, ಈ ಸಂಜೆ 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಯಲ್ಲಾಪುರ ತಾಲೂಕಿನ ಮಲ್ಲವಳ್ಳಿಯ ಶೈಲಾ ನಾರಾಯಣ ಭಟ್ ಮತ್ತು ಸಂಗಡಿಗರಿಂದ ದೇಶಭಕ್ತಿ ಗೀತೆಗಳು ಪ್ರಸಾರವಾಗುವುದು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ಕಾರವಾರ ಸಮಯ 6:05 ಆಗಲಿದೆ. ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರ.

ಚೌಡಿಕೆ ಪದಗಳು. 7:45 ಭಾಷೆಯ ಬದುಕು ಮಾತನಾಡುತ್ತಾರೆ ಕೃಷ್ಣಮೂರ್ತಿ ಹಾನೂರು.

ಈ ಸಂಜೆ 6:03 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ 6:05 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಯಲ್ಲಾಪುರ ತಾಲೂಕಿನ ಮಲ್ಲವಳ್ಳಿಯ ಶೈಲಾ ನಾರಾಯಣ್ ಭಟ್ ಮತ್ತು ಸಂಗಡಿಗರಿಂದ ದೇಶಭಕ್ತಿ ಗೀತೆಗಳು ಪ್ರಸಾರವಾಗುವುದು.

ಎಂಟುವಂಟಿಗೆ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ. 8:30 ಭಾವಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗುವುದು. 9:30 ಬೆಂಗಳೂರು ಕೇಂದ್ರದಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಅರ್ಚನಾ ರಾಯ್ ಅವರಿಂದ ಬಾನ್ಸುರಿ ವಾದನ.

ನಮ್ಮ ನಾಳೆಯ ಪ್ರಸಾರ ಕಾರ್ಯದಲ್ಲಿ ಬೆಳಿಗ್ಗೆ 6:10 ಕರುಣಾಳು ಬಾ ಬೆಳಕೆ ಭಾಗವಹಿಸುವರು ಡಾಕ್ಟರ್ ಗುರುರಾಜ್ ಕಡ್ಜಗಿ. 6:15 ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾಕ್ಟರ್ ಬಸವರಾಜ ನೆಲ್ಲಿಸಾರ್ ಅವರಿಂದ. ರೈತರಿಗೆ ಸಲಹೆ 6:35, 6:40 ಗಾನಸುದೆ ಪ್ರಸಾರವಾಗುವುದು.

ಏಳು ಗಂಟೆ 7:15 ಕಾವ್ಯಯಾನ ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಂ ಮೇದಂ ಕವಿದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಜಯಂತಿ ಹೆಬ್ಬಾರ್, ವ್ಯಾಖ್ಯಾನಕಾರರು ರವಿ ಅಲಿಯೂರಾಯ್ ವರ್ಕಾಡಿ. 7:45 ಚಿತ್ರಗೀತೆಗಳು. 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಲೋ. ಬೆಂಗಳೂರು ಕೇಂದ್ರದಿಂದ ಆಕಾಶ ಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಬಾನುಲಿ ಕಲಿಗಳು. ಪ್ರಸ್ತುತಿ ಬಿ ಕೆ ಸುಮತಿ.

8:58 ನಿಮಿಷಕ್ಕೆ ಮೇಲು ಕೇಂದ್ರದಿಂದ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:15 ತಾಯಿದ್ರ ತವರ ಮಾತನಾಡುತ್ತಾರೆ ಜೆ ಬೆಳ್ಳಲ್ದವರ್. 9:30 ಮಂಜುಳಗಾನ. 10:00 ಹಿಂದಿ ಗೀತೆಗಳು ಪ್ರಸಾರವಾಗುವುದು. 10:30 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗುವುದು. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣದ್ರಾತೆ ಪ್ರಸ್ತುತಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ. ಬ್ರೈನ್ ಟ್ಯೂಮರ್ ಎಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಸಂದರ್ಶನ. ನಂತರ ಬಾಣಂತಿ ಹಾಗೂ ನವಜಾತ ಶಿಶುಗಳ ಆರೈಕೆ, ಈ ಕುರಿತು ಡಾಕ್ಟರ್ ಶಾಂತಲಾ ಹರ್ಲಿಕರ್ ಅವರೊಂದಿಗೆ ಸಂದರ್ಶನ.

ಸಂತೋಷ್ ಗರು, ಮಂಜುಳಾ ಪುರಾಣಿ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ಪಿಎಂ ಕಲಾ ಉತ್ಸವ ಯೋಜನೆ ಕುರಿತು ಮಾಹಿತಿ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಒಂದು ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಚೈತ್ರವನ ಲಕ್ಷ್ಮೀ ಚಂದ್ರ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ್ ನಾರಾಯಣ. 2:40 ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ. 3:00-5:00 ಮುಂಬೈ ವಿವಿಧ ಭಾರತೀಯ ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗುವುದು. 5:00 ಯುವವಾಣಿ ಯುವ ಪ್ರತಿಭೆ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದ ನಂದನ್ ಕುಮಾರ್ ಬಿ ನಾಯ್ಕ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. 5:30 ಸಂದೇಶ ಸಂಗಮ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಇಂದಿನ ವಿಷಯ ಮಳೆಗಾಲದಲ್ಲೊಂದು ದಿನ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ.

0: इदानीम् आकाशवाणी केन्द्राणि बहूनि सन्ति ये भारतस्य 98% जनसंख्यां यावत् प्रसारणं कुर्वन्ति। CPA भारत क्षेत्रीय सम्मेलनस्य उद्घाटनम् लोकसभाध्यक्षः ओम बिरला महोदयः अद्य चंडीगढ़स्थे हरियाणा विधानसभा भवने CPA इंडिया रीजन जोन द्वितीय सम्मेलनस्य उद्घाटनम् अकरोत्। सम्मेलनस्य विषयाः राष्ट्रनिर्माणे विधायकानां भूमिका विकसित भारत 46-47-2000 तथा कृत्रिम बुद्धेः उपयोगः इति अस्ति। श्वः प्रभृति प्रधानमंत्री सुरक्षित मातृत्व अभियानस्य 10 वर्ष प्रपूर्त्यवसरे राष्ट्रव्यापिनः कार्यक्रमाः आयोज्यन्ते। एष अभियानः 9 जून 1600 वर्षे प्रधानमंत्रिणा नरेन्द्र मोदिना प्रारब्धः। अस्य उद्देश्यं गर्भवतीनां महिलानां कृते निःशुल्कं गुणवत्तायुक्तं तथा प्रसवपूर्व स्वास्थ्य सेवानां प्रदानम् अस्ति। अस्मिन् अवसरे केन्द्रीय स्वास्थ्य मंत्री जेपी नड्डा 75 रूप्यकस्य स्मारक मुद्रां 5 रूप्यकस्य डाकपत्रं च प्रसारयिष्यति। विश्व महासागर दिवसस्य अवसरे पर्यावरण राज्य मंत्री कीर्ति वर्धन सिंह जनान महासागर संरक्षणस्य समुद्री जीव रक्षणस्य च संकल्पं कर्तुं आहूतवान्। सः अवदत् यत् महासागराः विश्वस्य राष्ट्राणि परम्पराश्च परस्परं संयोजयन्ति। भावी परम्पराणां कृते स्वच्छ जलस्य स्वस्थ पर्यावरणस्य च संरक्षणार्थं सर्वैः सहकार्यं करणीयम् इति तेन उक्तम्। क्रिकेट क्रीडायां भारतस्य ऐतिहासिकः विजयः। क्रिकेट क्रीडायां भारतदलं अफगानिस्तान दलं एकया एव पर्यायया 300+ धावनांकैः पराजित्य स्वस्य बृहत्तमं 5-दिवसीय विजयम् अभिलेखितवत् इति वार्ताः।
1: आकाशवाणी धारवाड।
2: ಆಕಾಶವಾಣಿ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಫಿಟ್ ಇಂಡಿಯಾ ಖೇಲೋ ಇಂಡಿಯಾ ಉಪಕ್ರಮದ ಭಾಗವಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕೊಪ್ಪಳ ಜಿಲ್ಲಾ ಸ್ವಿಮ್ಮಿಂಗ್ ಕ್ಲಬ್ ಸಹಯೋಗದಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಜು ಸ್ಪರ್ಧೆ ಜರುಗಿತು. ಕೊಪ್ಪಳದ ಆರಕ್ಷಕ ವೃತ್ತ ನಿರೀಕ್ಷಕ ಸುರೇಶ್ ಈಜು ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿ, ಯುವಜನರ ದೈಹಿಕ ಹಾಗೂ ಮಾನಸಿಕ ಸುದೃಢತೆಗೆ ಕ್ರೀಡೆಗಳು ಸಹಕಾರಿ, ಪಠ್ಯದಷ್ಟೇ ಪಠ್ಯೇತರ ಚಟುವಟಿಕೆಗಳು ಮುಖ್ಯ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವಿಠಲ್ ಜಾಬ್ಗೌಡರ್ ಮಾತನಾಡಿ, ಈಜು ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಈಜುಪಟುಗಳಾದ ಅಸ್ಮಿತಾ ಚಂದ್ರು ಹಾಗೂ ವೃತ್ತಿ ಅಗರ್ವಾಲ್ ಉತ್ತಮ ಸಾಧನೆ ಮಾಡಿದ್ದಾರೆ, ಇತರೆ ಯುವ ಈಜುಪಟುಗಳಿಗೆ ಅವರು ಮಾದರಿ ಎಂದರು. ರಾಷ್ಟೀಯ ಆರೋಗ್ಯ ಮಿಷನ್ ಯೋಜನೆ ಅಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಕರ್ಷಣೆಯ ಮುಖವಾಡ ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನದಿಂದ ದೂರವಿರುವುದು ಎಂಬ ಧ್ಯೇಯದೊಂದಿಗೆ ಆಯೋಜಿಸಿದ್ದ ವಿಶ್ವ ತಂಬಾಕು ಮುಕ್ತ ದಿನಾಚರಣೆಗೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹಂತೇಶ್ ದರ್ಗದ್ ಚಾಲನೆ ನೀಡಿದರು. ದದೆಗಲ್ ರಾಜೀವ್ ಗಾಂಧಿ ಗ್ರಾಮೀಣ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಯುವಜನ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ತಂಬಾಕು ಸೇವನೆ ಹಾಗೂ ಧೂಮಪಾನ ಆರೋಗ್ಯ ಮತ್ತು ಸಮಾಜದ ಮೇಲೆ ದುಷ್ಪರಿಣಾಮ ಬೀರುತ್ತದೆ, ತಂಬಾಕು ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವ ಜನತೆ ಬದ್ಧರಾಗಬೇಕು ಎಂದರು. ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಎಚ್ ನಂದಕುಮಾರ್ ಮಾತನಾಡಿ, ವಿಶ್ವ ಆರೋಗ್ಯ ಸಂಸ್ಥೆಯ ಆಶಯದಂತೆ ತಂಬಾಕು ಹಾಗೂ ನಿಕೋಟಿನ್ ಉದ್ಯಮ ಯುವಜನರನ್ನು ಆಕರ್ಷಿಸಲು ಉತ್ಪನ್ನಗಳನ್ನು ಸುವಾಸನೆ ಭರಿತ ವರ್ಣರಂಜಿತ ಪ್ಯಾಕೇಜಿಂಗ್ ಮತ್ತು ಸಾಮಾಜಿಕ ಮಾಧ್ಯಮವನ್ನು ಪ್ರಚಾರಕ್ಕಾಗಿ ಹೇಗೆ ಬಳಸುತ್ತದೆ ಎಂಬುದನ್ನು ಬಹಿರಂಗಪಡಿಸಲು 2026 ಆಚರಣೆಯ ಧ್ಯೇಯ ನಿಗದಿಯಾಗಿದೆ ಎಂದು ನುಡಿದರು. ತಂಬಾಕು ಸೇವನೆಯಿಂದ ಮತ್ತು ಧೂಮಪಾನದಿಂದ ಬಾಯಿಯ ಕ್ಯಾನ್ಸರ್, ಹೃದಯ ಸಂಬಂಧಿ ಮತ್ತು ಶ್ವಾಸಕೋಶ ಕಾಯಿಲೆಯಿಂದ ಬಾಧಿತರಾಗುತ್ತೇವೆ ಎಂದು ಅವರು ತಿಳಿಸಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ವ್ಯಾಪ್ತಿಯ 2ನೇ ಆವೃತ್ತಿಯಲ್ಲಿ ಕೊಪ್ಪಳ ನಗರದಲ್ಲಿ ವಾಸವಾಗಿರುವ ಸ್ವಂತ ಮನೆ ಹಾಗೂ ನಿವೇಶನರಹಿತ ಕುಟುಂಬಗಳಿಗೆ ಅರ್ಜಿ ಸಲ್ಲಿಸಲು ಮತ್ತೊಮ್ಮೆ ಅವಕಾಶ ಕಲ್ಪಿಸಲಾಗಿದೆ. ಫಲಾನುಭವಿಗಳ ಸಮೀಕ್ಷೆ ಮತ್ತು ಅರ್ಜಿ ಸಲ್ಲಿಕೆ ಅವಧಿಯನ್ನು ಈ ತಿಂಗಳ 30ರವರೆಗೆ ವಿಸ್ತರಿಸಲಾಗಿದೆ.

0: ಅರ್ಹ ಫಲಾನುಭವಿಗಳು ರಾಜೀವ್ ಗಾಂಧಿ ವಸತಿ ನಿಗಮದ ಆನ್ಲೈನ್ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಿ ಸ್ವೀಕೃತಿ ಪತ್ರದೊಂದಿಗೆ ಅಗತ್ಯ ದಾಖಲಾತಿಗಳನ್ನು ಸಂಬಂಧಿತ ಕಚೇರಿಗೆ ಸಲ್ಲಿಸುವಂತೆ ಕೊಪ್ಪಳ ನಗರಸಭೆ ಪೌರಾಯುಕ್ತರು ತಿಳಿಸಿದ್ದಾರೆ. ರೈತರು ಡಿಎಪಿ ಬದಲಿಗೆ ಸಂಯುಕ್ತ ರಸಗೊಬ್ಬರ ಬಳಕೆ ಮಾಡುವಂತೆ ಜಂಟಿ ಕೃಷಿ ನಿರ್ದೇಶಕ ಜಿಡಿ ಕೃಷ್ಣಮೂರ್ತಿ ಸಲಹೆ ನೀಡಿದ್ದಾರೆ. ಆಧುನಿಕ ಕೃಷಿಯಲ್ಲಿ ರೈತರು ಸಾವಯವ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ಕೃತಕ ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಪ್ರಮಾಣಕ್ಕಿಂತ ಹೆಚ್ಚಾಗಿ ಬಳಸುತ್ತಿರುವುದು ಕೃಷಿ ಉತ್ಪಾದನೆ ಹಾಗೂ ಪರಿಸರದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ. ಇದು ಗಂಭೀರವಾಗಿ ಪರಿಗಣಿಸಬೇಕಾದ ವಿಷಯ ಎಂದರು. ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗಿದ್ದು ಕೃಷಿ ಚಟುವಟಿಕೆಗಳು ಹಾಗೂ ಬಿತ್ತನೆ ಕಾರ್ಯ ಭರದಿಂದ ಸಾಗಿದೆ. ರೈತರ ಅನುಕೂಲಕ್ಕಾಗಿ ಅಗತ್ಯ ಪ್ರಮಾಣದ ರಸಗೊಬ್ಬರಗಳನ್ನು ವಿವಿಧ ದಾಸ್ತಾನು ಮಳಿಗೆಗಳಲ್ಲಿ ದಾಸ್ತಾನು ಮಾಡಲಾಗಿದ್ದು, ರೈತರು ಒಂದೇ ಬಗೆಯ ರಸಗೊಬ್ಬರಕ್ಕೆ ಅಥವಾ ಒಂದೇ ಸಂಸ್ಥೆಯ ಉತ್ಪನ್ನಗಳಿಗೆ ಆದ್ಯತೆ ನೀಡದೆ ಪರ್ಯಾಯ ಗೊಬ್ಬರಗಳನ್ನು ಬಳಕೆ ಮಾಡಲು ಅವರು ಸಲಹೆ ನೀಡಿದರು. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ರಸಗೊಬ್ಬರ ವಿತರಣೆಯಲ್ಲಿ ಪಾರದರ್ಶಕತೆ ತರಲು ನೈಜ ರೈತರಿಗೆ ಮಾತ್ರ ಸಬ್ಸಿಡಿ ಸಹಿತ ರಸಗೊಬ್ಬರ ತಲುಪಿಸಲು ರೈತರ ಎಫ್ಐಡಿ ಕಡ್ಡಾಯವಾಗಿರುತ್ತದೆ. ಕೃಷಿ ಇಲಾಖೆ ಅಭಿವೃದ್ಧಿಪಡಿಸಿರುವ ಕೆ ಕಿಸಾನ್ ಹೊಸ ತಂತ್ರಾಂಶದ ಮೂಲಕ ಇನ್ನು ಮುಂದೆ ರಸಗೊಬ್ಬರ ವಿತರಣೆ ನಡೆಯಲಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಲ್ಲಿ ಮುಂಗಾರು ಬೀಜೋತ್ಸವ ಕಾರ್ಯಕ್ರಮ ನಡೆಯಿತು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ ಡಾ ಎಆರ್ ಕುರುಬರ್ ಮತ್ತು ವ್ಯವಸ್ಥಾಪನಾ ಮಂಡಳಿ ಸದಸ್ಯ ತಿಮ್ಮಣ್ಣ ಚವಡಿ ಹಾಗೂ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಸ್ತರಣಾ ಮುಂದಾಳು ಡಾ ಪಿಆರ್ ಬದರಿ ಪ್ರಸಾದ್ ನೇತೃತ್ವದಲ್ಲಿ ಬೀಜೋತ್ಸವ ಜರುಗಿತು. ಕುಕನೂರು ತಾಲೂಕು ಕೃಷಿಕ ಸಮಾಜದ ನಿರ್ದೇಶಕ ಪ್ರಕಾಶ್ ಮೇಟಿ, ಪ್ರಗತಿಪರ ರೈತರಾದ ಮುದುಕಪ್ಪ ದೇವರ್, ಜೀವಂತಗೌಡ, ಗವಿಸಿದ್ದಪ್ಪ, ಶರಣೇಗೌಡ ಹಾಗೂ ಹನುಮಂತಪ್ಪ ಪಾಲ್ಗೊಂಡಿದ್ದರು. ಇದುವರೆಗೆ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಕೇಳಿದಿರಿ. ಬರೆದವರು ರಾಜಾಸಾಬ್ ಮುಲ್ಲಾರ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:35.
2: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಈಗ ಕಾಣೆಯಾದವರ ಕುರಿತು ಪ್ರಕಟಣೆ. April 26 ಗೀತಾ ಎಂಬ 33 ಹೆಂಗಸು ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾಳೆ. 5 ಎತ್ತರ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ಕೋಲು ಮುಖ ಹೊಂದಿದ್ದು ಕನ್ನಡ ಮತ್ತು ತೆಲುಗು ಭಾಷೆ ಮಾತನಾಡುತ್ತಾಳೆ. ಇವರ ಬಗ್ಗೆ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದುವರೆಗೆ ಕಾಣೆಯಾದವರ ಕುರಿತು ಪ್ರಕಟಣೆ ಕೇಳಿದಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
2: ಅಕ್ಕ ನೋಡು,
3: ಹ್ಯಾಪಿ ಬರ್ತ್ಡೇ ಬ್ರೋ.
2: ತೋರಿಸು.

0: ವಾಹ್, ನನ್ನ ಇಷ್ಟದ ಕಲರ್.
1: ಯಾವಾಗ್ಲೂ ಶಾಪಿಂಗ್.
2: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್?
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ, ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
2: ನನ್ಗೆ ಗೊತ್ತಲ್ವಾ.
4: ಆರ್ಬಿಐ ಹೇಳುತ್ತೆ,
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
8: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
9: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
8: ನಿನಗೆ ಬೇರೆ ಹೆಸರು ಬೇಕೆ?
10: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
8: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
9: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
8: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
10: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಆಯುಷ್ಮಾನ್ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಹಣ ಪಡೆದರೆ ಅನುಮತಿ ರದ್ದು, ಆರೋಗ್ಯ ಸಚಿವ ಯುಟಿ ಖಾದರ್. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಭಾರತದ ಅಭಿವೃದ್ಧಿಗೆ ಯುವಜನತೆ ಶ್ರಮಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸುಮಲತಾ ಅಂಬರೀಷ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟನೆ. ರಾಜ್ಯದಲ್ಲಿ ಮುಂದಿನ 6 ದಿನ ಭಾರೀ ಮಳೆ, ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಆಯುಷ್ಮಾನ್ ಸೇರಿದಂತೆ ಸರ್ಕಾರಿ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಜನಸಾಮಾನ್ಯರಿಗೆ ನೀಡಿರುವ ಸೌಕರ್ಯಗಳನ್ನು ನೀಡದೆ ನಿಯಮ ಉಲ್ಲಂಘಿಸಿದರೆ ಅನುಮತಿ ರದ್ದುಪಡಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ ಯೋಜನೆಯಡಿ ಬಿಪಿಎಲ್ ಕಾರ್ಡ್ ಹೊಂದಿರುವ ರೋಗಿಗಳಿಂದ ಖಾಸಗಿ ಆಸ್ಪತ್ರೆಗಳು ಹಣ ಪಡೆಯಬಾರದು. ಒಂದು ವೇಳೆ ಹೆಚ್ಚುವರಿ ಶುಲ್ಕ ಪಡೆದರೆ ಆರೋಗ್ಯ ಮಿತ್ರರು ಈ ಬಗ್ಗೆ ಗಮನ ಹರಿಸಿ ಮೇಲಿನ ಅಧಿಕಾರಿಗಳ ಮೂಲಕ ಉಚಿತ ಚಿಕಿತ್ಸೆಗೆ ಕ್ರಮ ವಹಿಸಬೇಕು ಎಂದು ಸೂಚಿಸಿದ್ದಾರೆ. ಇದೇ ವೇಳೆ ಸರ್ಕಾರಿ ವೈದ್ಯರ ಕೊರತೆಯ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆದಿದ್ದು, ವೈದ್ಯರನ್ನು ಸರ್ಕಾರಿ ಸೇವೆಯತ್ತ ಆಕರ್ಷಿಸಲು ಹೊಸ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಹಳ್ಳಿ ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ವೈದ್ಯರ ವೇತನವನ್ನು ಹೆಚ್ಚಿಸಲು ಇಲಾಖೆ ನಿರ್ಧರಿಸಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಪ್ರಾಪ್ತ ವಯಸ್ಕರ ಪ್ರವೇಶವನ್ನು ಕಟ್ಟುನಿಟ್ಟಾಗಿ ತಡೆಯಲು ಮತ್ತು ಮದ್ಯ ಸರಬರಾಜು ಮಾಡುವುದನ್ನು ನಿಷೇಧಿಸಲು ಬೆಂಗಳೂರಿನ ಎಲ್ಲಾ ಪಬ್ಗಳು, ಬಾರ್ಗಳು, ಕ್ಲಬ್ಗಳು ಹಾಗೂ ಮದ್ಯ ಸರಬರಾಜು ಮಾಡುವ ಇತರೆ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆಸಿದ ಸಂಶೋಧನೆಯಲ್ಲಿ ನಗರದ ಪ್ರತಿ 3 ಹದಿಹರೆಯದವರಲ್ಲಿ ಓರ್ವ ಮದ್ಯ ಅಥವಾ ತಂಬಾಕು ಬಳಕೆಯಿಂದಾಗಿ ಆರೋಗ್ಯ ಸಮಸ್ಯೆ ಎದುರಿಸುವ ಅಪಾಯದಲ್ಲಿದ್ದಾರೆ. ಈ ಅಧ್ಯಯನದ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಯಸ್ಸಿನ ಪರಿಶೀಲನಾ ನಿಯಮಗಳನ್ನು ಜಾರಿಗೆ ತರಬೇಕು ಎಂದು ಆದೇಶ ನೀಡಿದ್ದಾರೆ. ಗುರುತಿನ ಚೀಟಿ ಇಲ್ಲವಾದರೆ ಪ್ರವೇಶ ನೀಡಬಾರದು. ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ. ಸಿಸಿಟಿವಿ ನಿಯಮ ಪಾಲನೆ ಮಾಡುವಂತೆ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ

0: ಶಿಕ್ಷಕರು ಶಿಕ್ಷಕರು ನಾಗರಿಕರು ಮತ್ತು ವಾಣಿಜ್ಯ ಸಂಸ್ಥೆಗಳ ಮಾಲೀಕರು ಪೊಲೀಸರೊಂದಿಗೆ ಸಹಕರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂದಿನ ದಿನಗಳಲ್ಲಿ ಭಾರತ ವಿಶ್ವದ ಪ್ರಮುಖ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬಾಗಲಕೋಟೆ ನಗರದ ಬಿವಿವಿ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಇಂದು ನಡೆದ 17ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ಸಂಘರ್ಷ, ರಷ್ಯಾ ಉಕ್ರೇನ್ ಯುದ್ಧ ಸೇರಿದಂತೆ ಹಲವು ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತದ ಆರ್ಥಿಕತೆ ದೃಢವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. 2047ರ ವೇಳೆಗೆ ಭಾರತವನ್ನು ವಿಕಸಿತ ರಾಷ್ಟ್ರವನ್ನಾಗಿ ರೂಪಿಸುವ ಗುರಿ ಹೊಂದಲಾಗಿದ್ದು, ಯುವಜನತೆ ರಾಷ್ಟ್ರದ ಅಭಿವೃದ್ಧಿಗೂ ಕೊಡುಗೆ ನೀಡಬೇಕು ಎಂದು ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ.
1: India is the fastest growing economy of the world. I am not telling because of the huge vastness of this country. There are some issues, there are some problems, but in spite of the Middle East problem, in spite of the Iran, US, Ukraine, Russia, India's economy is going fast and nobody is, no petrol outlet is right one in spite of these problems, and there are many countries which are happening. So friends, I would like to tell, you can record my words, 21st century is India century, that century belongs to India.
0: 2028ರ ವಿಧಾನಸಭಾ ಚುನಾವಣೆ ಗೆಲ್ಲುವುದು ನಿಮ್ಮ ಗುರಿಯಾಗಿರಲಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಮಾಜಿ ಶಾಸಕ ಮಂಜುನಾಥ್ ಹಾಗೂ ಮೈಸೂರು ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ್ ಅವರ ನೇತೃತ್ವದಲ್ಲಿ ಹುಣಸೂರು ಕಾಂಗ್ರೆಸ್ ಮುಖಂಡರು ಕುಮಾರ ಪಾರ್ಕ್ ಸರ್ಕಾರಿ ಅತಿಥಿಗೃಹದಲ್ಲಿ ಅಭಿನಂದಿಸಿದ ಸಂದರ್ಭದಲ್ಲಿ ಶಿವಕುಮಾರ್ ಈ ವಿಷಯ ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಮೈ ಮರೆಯದಂತೆ ಕಾರ್ಯಕರ್ತರಿಗೆ ಸಲಹೆ ನೀಡಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಎಚ್ಚರಿಕೆಯಿಂದ ಇದ್ದು ಮತಗಳನ್ನು ಕಾಪಾಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ ಸಮರ್ಥ ಅಭ್ಯರ್ಥಿಗಳನ್ನೇ ಪಕ್ಷದ ವರಿಷ್ಠರು ಆಯ್ಕೆ ಮಾಡಿದ್ದು ಕಾರ್ಯಕರ್ತರಿಗೆ ಸಂತಸ ತಂದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಲತಾ ಅಂಬರೀಶ್ ಅವರಿಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಸಭೆಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಹೆಸರನ್ನು ಪ್ರಸ್ತಾಪ ಮಾಡದಿರುವ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಬಿವೈ ವಿಜಯೇಂದ್ರ, ದೇವೇಗೌಡರ ಬಗ್ಗೆ ಅಪಾರ ಗೌರವವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಖಾತೆ ಹಂಚಿಕೆ ಸವಾಲಾಗಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಎಚ್ಡಿ ದೇವೇಗೌಡ ಅವರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡದಿರುವ ಕುರಿತು ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೆಡಿಎಸ್ ಬಗ್ಗೆ ಮಾತನಾಡುವ ಮೊದಲು ಕಾಂಗ್ರೆಸ್ನ ಹಿಂದಿನ ಕಾರ್ಯಗಳನ್ನು ನೆನಪಿಸಿಕೊಳ್ಳಿ ಎಂದು ಹೇಳಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕರ್ನಾಟಕವನ್ನು ಎಟಿಎಂ ಆಗಿ ಪರಿವರ್ತಿಸಿದ್ದಾರೆ ಎಂದು ದೂರಿದ್ದಾರೆ. ಚುನಾವಣಾ ಲಾಭಕ್ಕಾಗಿ ದೇವೇಗೌಡರ ಹೆಸರನ್ನು ರಾಜಕೀಯಗೊಳಿಸುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮೊದಲ ಹಂತದ ನೂತನ 13 ಸಚಿವರಿಗೆ ಕೊಠಡಿಗಳನ್ನು ಹಂಚಿಕೆ ಮಾಡಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆದೇಶ ಹೊರಡಿಸಿದೆ. ಕುಮಾರಕೃಪಾ ಅತಿಥಿ ಗೃಹ ಇನ್ನು ಮುಂದೆ ಮುಖ್ಯಮಂತ್ರಿಗಳ ಗೃಹ ಕಚೇರಿಯಾಗಿರಲಿದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ 4 ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಹಿಂದೆ ಉಪ ಮುಖ್ಯಮಂತ್ರಿಯಾಗಿದ್ದಾಗ ಡಿಕೆ ಶಿವಕುಮಾರ್ ಅವರಿಗೆ ನೀಡಲಾಗಿದ್ದ ಕೊಠಡಿಯನ್ನೇ ನೀಡಲಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಚುರುಕುಗೊಂಡಿದ್ದು ಮುಂದಿನ 6 ದಿನಗಳ ಕಾಲ ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ವಿಶೇಷವಾಗಿ ಕರಾವಳಿ ಜಿಲ್ಲೆಗಳು ಮತ್ತು ದಕ್ಷಿಣ ಒಳನಾಡಿನ ಕೆಲವು ಭಾಗಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಗದಗ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಬಿರುಗಾಳಿ ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಬೆಂಗಳೂರಿನಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯಸಭೆ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಧಾರವಾಡದ ಎಂ ನಾಗರಾಜ್ ಅವರ ಹೆಸರು

0: ಅನ್ನು ಸೂಚಿಸಿರುವ ಪಕ್ಷದ ನಿರ್ಧಾರವನ್ನು ಮುಕ್ತವಾಗಿ ಸ್ವಾಗತಿಸುವುದಾಗಿ ಸಂಸದ ಈರಣ್ಣ ಕಡಾಡಿ ಬೆಳಗಾವಿಯಲ್ಲಿ ತಿಳಿಸಿದ್ದಾರೆ. ವಿಶೇಷ ಘಟಕ ಯೋಜನೆ ಎಸ್ಸಿಪಿ ಹಾಗೂ ಗಿರಿಜನ ಉಪಯೋಜನೆ ಟಿಎಸ್ಪಿಯಡಿಯಲ್ಲಿ ಮಂಜೂರಾಗಿರುವ ಅನುದಾನವನ್ನು ಶೇಕಡಾ 100% ಬಳಸುವಂತೆ ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಪೂರ್ವ ಮುಂಗಾರು ಆರಂಭದ ಬೆನ್ನಲ್ಲೇ ಕೃಷಿ ಆಧಾರಿತ ಬೆಳೆಗಳ ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಉಡುಪಿ ಜಿಲ್ಲಾ ಕೃಷಿ ಇಲಾಖೆ ಶಿಫಾರಸು ಮಾಡಿದೆ. ಹಾವೇರಿ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಜುಲೈ 11 ರಾಷ್ಟೀಯ ಲೋಕ ಅದಾಲತ್ ಜರುಗಲಿದೆ ಎಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶರಾದ ಶೈಲಜಾ ಎಚ್ವಿ ತಿಳಿಸಿದ್ದಾರೆ. ಪರಿಸರವನ್ನು ಸಂರಕ್ಷಿಸುವುದು ಮತ್ತು ಸ್ವಚ್ಛವಾಗಿಡುವುದು ಕೇವಲ ಒಂದು ದಿನದ ಕೆಲಸವಲ್ಲ, ಅದು ಜೀವನದ ಅವಿಭಾಜ್ಯ ಅಂಗವಾಗಿದೆ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತೆ ಬಿಫೌಜಿಯಾ ತರನ್ನುಂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ತಿಳಿಸಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ 2026 ನಿಯಮಗಳನ್ನು ಸಂಪೂರ್ಣವಾಗಿ ಅರಿತು ಜಿಲ್ಲೆಯಲ್ಲಿನ ಘನತ್ಯಾಜ್ಯ ಸಮಸ್ಯೆಯನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಯ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚಿಸಿದ್ದಾರೆ. ಪತ್ರಿಕಾ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಕಳೆದ 25 ನಿರಂತರ ಸೇವೆ ಸಲ್ಲಿಸುತ್ತಿರುವ ಬೆಳಗಾವಿಯ ಹಿರಿಯ ಪತ್ರಿಕಾ ಛಾಯಾಗ್ರಾಹಕ ಪಿಕೆ ಬಡಿಗೇರ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಯುಷ್ಮಾನ್ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಹಣ ಪಡೆದರೆ ಅನುಮತಿ ರದ್ದು, ಆರೋಗ್ಯ ಸಚಿವ ಯುಟಿ ಖಾದರ್. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಭಾರತದ ಅಭಿವೃದ್ಧಿಗೆ ಯುವಜನತೆ ಶ್ರಮಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸುಮಲತಾ ಅಂಬರೀಶ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟನೆ. ರಾಜ್ಯದಲ್ಲಿ ಮುಂದಿನ 6 ಭಾರಿ ಮಳೆ, ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಅಜ್ಜಾಯ್ದು ಯಾವ ಗಿಡ?
2: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
1: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
2: ಯಾಕೆ?
1: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
2: ಓ ಥ್ಯಾಂಕ್ಸ್ ಕಪ್ಪು, ಬಚಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.

ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ.

0: ಶಿವಾರವರ ರಚನೆ, ಅರುಣ್ ಆಂಡ್ರ್ಯೂ ರವರ ಸಂಗೀತ ಸಂಯೋಜನೆ.
1: ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಯಲ್ಲಾಪುರ ತಾಲೂಕಿನ ಮಲವಳ್ಳಿಯ ಶೈಲಾ ನಾರಾಯಣ್ ಭಟ್ ಮತ್ತು ಸಂಗಡಿಗರಿಂದ ದೇಶಭಕ್ತಿ ಗೀತೆಗಳು.

ದೇಶಭಕ್ತಿ ಗೀತೆಗಳು ಯಲ್ಲಾಪುರ ತಾಲೂಕಿನ ಮಲವಳ್ಳಿಯ ಸ್ಫೂರ್ತಿ ಮಹಿಳಾ ತಂಡದ ಸದಸ್ಯರಾದ ಶೈಲಾ ನಾರಾಯಣ್ ಭಟ್ ಮತ್ತು ಸಂಗಡಿಗರಿಂದ ಕೇಳಿ ದೇಶಭಕ್ತಿ ಗೀತೆಗಳು. ಆರಂಭದಲ್ಲಿ ಕೇಳಿ ಕಾಶ್ಮೀರದ ಕಣಿವೆಯಲ್ಲಿ ಹಗೆಯ ಕಿಂಗಿಡಿ.

0: ಇದುವರೆಗೂ ಯಲ್ಲಾಪುರ ತಾಲೂಕಿನ ಮಲವಳ್ಳಿಯ ಸ್ಫೂರ್ತಿ ಮಹಿಳಾ ತಂಡದ ಸದಸ್ಯರಾದ ಶೈಲಾ ನಾರಾಯಣ್ ಭಟ್ ಮತ್ತು ಸಂಗಡಿಗರಿಂದ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಭಾಗವಹಿಸಿದವರು ಶ್ವೇತಾ ಸೀತಾರಾಮ್ ಭಟ್, ಮಮತಾ ರಾಘವೇಂದ್ರ ಭಟ್, ಭಾಗ್ಯಶ್ರೀ ಎಸ್ ಗಾಂವ್ಕರ್, ವಾಣಿ ಎಸ್ ಭಟ್, ಸಿಂಚನಾ ಎಸ್ ಭಟ್ ಹಾಗೂ ಶೈಲಾ ನಾರಾಯಣ್ ಭಟ್.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಜನಪದ ಸಂಗೀತ.
5: ಇದುವರೆಗೆ ನಿವೃತ್ತ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಡಾಕ್ಟರ್ ಜಯಪ್ರಕಾಶ್.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
4: ರಾನಮ್ಮ, ಭೀಮಪ್ಪ ಕಲ್ಮನಿ ಮತ್ತು ಸಂಗಡಿಗರಿಂದ ಚೌಡಿಕೆ ಪದಗಳು.

0: ರಾನವ್ವ ಭೀಮಪ್ಪ ಕಲ್ಮನೆ ಮತ್ತು ಸಂಗಡಿಗರಿಂದ ಚೌಡಿಕೆ ಪದಗಳು ಪ್ರಸಾರವಾಯಿತು.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ಕಾರವಾರ, ಸಮಯ 7:34 ಆಗಲಿದೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡ ವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಹಲ್ಲು ಉಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
0: ಸರಿ ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
0: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಗಾಗಿ ಭವ್ಯ ಪೋರ್ಟಲ್ ಉದ್ಘಾಟಿಸಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು, ಮಾತುಕತೆ ಮೂಲಕ ರಾಜತಾಂತ್ರಿಕ ಪರಿಹಾರಕ್ಕೆ ಭಾರತ ಕರೆ. ಪ್ರತಿ 2 ತಿಂಗಳಿಗೊಮ್ಮೆ ಐಎನ್ಡಿಐ ಮೈತ್ರಿಕೂಟದ ಸಭೆ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಭೂಕಂಪ, ಕನಿಷ್ಠ 32 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯವನ್ನು ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆದ್ದ ಭಾರತ. ವಾರ್ತೆಗಳ ವಿವರ. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಯನ್ನು ವೇಗಗೊಳಿಸಲು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಇಂದು ಭವ್ಯ ಹೆಸರಿನ ಪೋರ್ಟಲ್ ಅನ್ನು ಉದ್ಘಾಟಿಸಿದರು. ನವದೆಹಲಿಯಲ್ಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಬಹುಮಾದರಿ ಸಂಪರ್ಕ, ಡಿಜಿಟಲ್ ಆಡಳಿತ ಕಾರ್ಯವಿಧಾನಗಳು, ಕಾರ್ಮಿಕರಿಗೆ ಬೆಂಬಲ ನೀಡುವ ಮೂಲಸೌಕರ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ ವೈಶಿಷ್ಟ್ಯಗಳೊಂದಿಗೆ ಸಮಗ್ರ ಕೈಗಾರಿಕಾ ಪರಿಸರ ವ್ಯವಸ್ಥೆಗಳನ್ನು ರಚಿಸುವ ಗುರಿಯನ್ನು ಈ ಪೋರ್ಟಲ್ ಹೊಂದಿದೆ ಎಂದು ತಿಳಿಸಿದರು. ಹೂಡಿಕೆಗೆ ಸಿದ್ಧವಾಗಿರುವ ಕೈಗಾರಿಕಾ ಮೂಲಸೌಕರ್ಯವನ್ನು ರಚಿಸುವ ಮೂಲಕ ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಈ ಉಪಕ್ರಮವು ಒಂದು ಪರಿವರ್ತನಾ ಸಾಧನವಾಗಿದೆ. ರಾಜ್ಯಗಳಿಗೆ ಪಾರದರ್ಶಕತೆ, ದಕ್ಷತೆ ಮತ್ತು ಭಾಗವಹಿಸುವಿಕೆಯ ಸುಲಭತೆಯನ್ನು ಪೋರ್ಟಲ್ ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದರು. ಕೇಂದ್ರ ಸಚಿವ ಸಂಪುಟವು 33,660 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನುಮೋದಿಸಿರುವ ಭವ್ಯ ಪೋರ್ಟಲ್ ಮುಂದಿನ 6 ವರ್ಷಗಳ ಅವಧಿಯಲ್ಲಿ ಹೂಡಿಕೆಗೆ ಸಿದ್ಧವಾದ ವಿಶ್ವದರ್ಜೆಯ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಯ ಪ್ರಮುಖ ಉಪಕ್ರಮವಾಗಿ ಕಾರ್ಯನಿರ್ವಹಿಸುತ್ತದೆ. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ನಡೆದ ದಾಳಿಗಳಿಗೆ ಭಾರತ ತೀವ್ರ ವಿಷಾದ ವ್ಯಕ್ತಪಡಿಸಿದೆ. ಈ ಬೆಳವಣಿಗೆಗಳು ಅಂತಾರಾಷ್ಟೀಯ ಸಮುದಾಯಕ್ಕೆ ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಉದ್ವಿಗ್ನತೆಯನ್ನು ತಕ್ಷಣವೇ ಕಡಿಮೆ ಮಾಡಲು ಮತ್ತು ನಾಗರಿಕರಿಗೆ ಹಾನಿಯಾಗದಂತೆ ನೋಡಿಕೊಳ್ಳುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ಎಲ್ಲ ದೇಶಗಳಿಗೆ ಭಾರತ ಕರೆ ನೀಡಿದೆ. ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ ಮರಳಲು ರಾಜತಾಂತ್ರಿಕ ಪರಿಹಾರಕ್ಕಾಗಿ ನಡೆಯುತ್ತಿರುವ ಮಾತುಕತೆಗಳನ್ನು ಮುಕ್ತಾಯಗೊಳಿಸುವಂತೆಯೂ ಸಚಿವಾಲಯ ಮನವಿ ಮಾಡಿದೆ. ಇನ್ನೊಂದೆಡೆ, ಕಳೆದ ಏಪ್ರಿಲ್ 8 ಕದನ ವಿರಾಮದ ನಂತರ ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ. ಇರಾನ್ನ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆ ಈ ದಾಳಿಯನ್ನು ದೃಢಪಡಿಸಿದೆ. ಇರಾನ್ ದಾಳಿಯ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತನಾಡಿ ಯಾವುದೇ ರೀತಿಯ ಪ್ರತೀಕಾರದ ದಾಳಿ ನಡೆಸದಂತೆ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಇರಾನ್ ಕ್ಷಿಪಣಿ ದಾಳಿಯನ್ನು ತಕ್ಷಣ ನಿಲ್ಲಿಸಿ ಶಾಂತಿ ಮಾತುಕತೆಗೆ ಮರಳಬೇಕು ಎಂಬುದು ತಮ್ಮ ಆಶಯ.

0: ಆಗಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟಿನ ಪರಿಸ್ಥಿತಿ ಮುಂದುವರೆದಿದ್ದರೂ ದೇಶದಲ್ಲಿ ಕಚ್ಚಾ ತೈಲ, ಎಲ್ಪಿಜಿ ಮತ್ತು ನೈಸರ್ಗಿಕ ಅನಿಲ ಪೂರೈಕೆ ಸ್ಥಿರವಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಪ್ರವೀಣ್ ಖನುಜಾ, ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿಯ ಸಾಕಷ್ಟು ದಾಸ್ತಾನು ಲಭ್ಯವಿದೆ. ನಿರಂತರ ಇಂಧನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಇಂಧನ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಲು ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಹೇಳಿದರು. ದೇಶೀಯ ಸಂಸ್ಕರಣಾಗಾರಗಳು ಮತ್ತು ಅನಿಲ ಸಂಸ್ಕರಣಾ ಸೌಲಭ್ಯಗಳು ಸುಮಾರು 53,000 ಮೆಟ್ರಿಕ್ ಟನ್ಗಳ ಉತ್ಪಾದನೆಯನ್ನು ದಾಖಲಿಸಿವೆ. ಇದು ಬಿಕ್ಕಟ್ಟಿನ ಪೂರ್ವದ ಮಟ್ಟಕ್ಕಿಂತ ಸುಮಾರು 60% ಹೆಚ್ಚಾಗಿದೆ ಎಂದು ಪ್ರವೀಣ್ ಖನುಜಾ ತಿಳಿಸಿದರು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಶರ್ಮಾ ಮಾತನಾಡಿ, ದೇಶಾದ್ಯಂತ ರಸಗೊಬ್ಬರಗಳ ಒಟ್ಟಾರೆ ದಾಸ್ತಾನು ಸ್ಥಿತಿ ಸ್ಥಿರವಾಗಿದೆ. ಈ ವರ್ಷದ ಮುಂಗಾರು ಋತುವಿಗೆ ರಸಗೊಬ್ಬರಗಳ ಅಗತ್ಯವನ್ನು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು 380,00,000 ಮೆಟ್ರಿಕ್ ಟನ್ಗಳಿಗೂ ಹೆಚ್ಚು ಎಂದು ಮರು ಮೌಲ್ಯಮಾಪನ ಮಾಡಿದೆ ಎಂದು ಮಾಹಿತಿ ನೀಡಿದರು. ರೈತರು ಸುಮಾರು 86,00,000 ಮೆಟ್ರಿಕ್ ಟನ್ ರಸಗೊಬ್ಬರಗಳನ್ನು ಖರೀದಿಸಿದ್ದಾರೆ. ಇದು ಒಟ್ಟು ಅಗತ್ಯದ 23% ಹೆಚ್ಚು. ಪ್ರಸ್ತುತ ದೇಶಾದ್ಯಂತ ರಸಗೊಬ್ಬರ ಲಭ್ಯತೆಯಲ್ಲಿ ಯಾವುದೇ ದೊಡ್ಡ ಸವಾಲು ಇಲ್ಲ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ಇಂದು INDI ಮೈತ್ರಿಕೂಟದ ಸಭೆ ನಡೆಯಿತು. ವಿರೋಧ ಪಕ್ಷದ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಇದರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್, ತೃಣಮೂಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ, ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಒಮರ್ ಅಬ್ದುಲ್ಲಾ ಮತ್ತು ಎನ್ಸಿಪಿ ಎಸ್ಪಿ ನಾಯಕಿ ಸುಪ್ರಿಯಾ ಸುಳೆ ಸೇರಿದ್ದಾರೆ. ಆದರೆ ಆಮ್ ಆದ್ಮಿ ಪಕ್ಷ ಮತ್ತು ಡಿಎಂಕೆ ಸೇರಿದಂತೆ ಕೆಲವು ವಿರೋಧ ಪಕ್ಷಗಳು ಸಭೆಯಿಂದ ದೂರ ಉಳಿದಿವೆ. ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, 25 ರಾಜಕೀಯ ಪಕ್ಷಗಳು ಸಭೆಯಲ್ಲಿ ಭಾಗವಹಿಸಿದ್ದವು. ಸಭೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಮತ್ತು ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಎಂದು ಹೇಳಿದರು. INDI ಮೈತ್ರಿಕೂಟದ ಎಲ್ಲ ಪಕ್ಷಗಳು ಪ್ರತಿ 2 ತಿಂಗಳಿಗೊಮ್ಮೆ ಸಭೆ ಸೇರಲಿವೆ. ಮುಂದಿನ ಸಭೆ ಆಗಸ್ಟ್ನಲ್ಲಿ ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆಯಲಿದೆ ಎಂದು ಅವರು ತಿಳಿಸಿದರು. ಸಿಬಿಎಸ್ಇಯ 12ನೇ ತರಗತಿಯ ಪರೀಕ್ಷೆಯ ಉತ್ತರ ಪತ್ರಿಕೆಗಳಿಗೆ ಹೊಸದಾಗಿ ಪರಿಚಯಿಸಲಾದ ಆನ್ಸ್ಕ್ರೀನ್ ಮಾರ್ಕಿಂಗ್ ವ್ಯವಸ್ಥೆಯನ್ನು ಪ್ರಶ್ನಿಸಿ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕುರಿತು ದೆಹಲಿ ಹೈಕೋರ್ಟ್ ಇಂದು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಮೂರ್ತಿಗಳಾದ ನೀನಾ ಬನ್ಸಾಲ್ ಕೃಷ್ಣ ಮತ್ತು ಮಧು ಜೈನ್ ಅವರಿದ್ದ ನ್ಯಾಯಪೀಠ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ NSUI ಸಲ್ಲಿಸಿದ ಅರ್ಜಿಯ ಕುರಿತು ಕೇಂದ್ರ ಸರ್ಕಾರ ಮತ್ತು ಸಿಬಿಎಸ್ಇಯಿಂದ ಪ್ರತಿಕ್ರಿಯೆಗಳನ್ನು ಕೋರಿದೆ. ಇದೇ ವೇಳೆ ಮುಂದಿನ ವಿಚಾರಣೆಯನ್ನು June 12 ಮುಂದೂಡಲಾಗಿದೆ. ಅರ್ಮೇನಿಯಾದ ಆಡಳಿತಾರೂಢ ಸಿವಿಲ್ ಕಾಂಟ್ರಾಕ್ಟ್ ಪಕ್ಷ ಸಂಸತ್ತಿನ ಚುನಾವಣೆಯಲ್ಲಿ ಜಯಗಳಿಸಿದೆ. ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಅವರ ಪಕ್ಷ %49.8 ಮತಗಳನ್ನು ಗಳಿಸಿ ಪುನಃ ಅಧಿಕಾರದ ಗದ್ದುಗೆಯೇರಿದೆ. ಸ್ಟ್ರಾಂಗ್ ಅರ್ಮೇನಿಯಾ ಅಲಯನ್ಸ್ %23.2 ಮತಗಳೊಂದಿಗೆ 2ನೇ ಸ್ಥಾನ ಪಡೆಯಿತು. ಅರ್ಮೇನಿಯಾ ಅಲಯನ್ಸ್ %9.9 ಮತಗಳೊಂದಿಗೆ 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿಕೊಂಡಿತು. ಅರ್ಮೇನಿಯಾ ಸಂಸತ್ತಿನ ಚುನಾವಣೆಯಲ್ಲಿ ಪಕ್ಷದ ವಿಜಯಕ್ಕಾಗಿ ನಿಕೋಲ್ ಪಶಿನ್ಯಾನ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಭಾರತ ಮತ್ತು ಅರ್ಮೇನಿಯಾ ನಡುವಿನ ಸ್ನೇಹ ಮತ್ತು ಸಹಕಾರದ ಐತಿಹಾಸಿಕ ಸಂಬಂಧಗಳನ್ನು ಮತ್ತಷ್ಟು ಗಾಢವಾಗಿಸಲು ನಿಕೋಲ್ ಪಶಿನ್ಯಾನ್ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಎದುರು ನೋಡುತ್ತಿದ್ದೇನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ 7.8 ತೀವ್ರತೆಯ ಭೂಕಂಪದಲ್ಲಿ ಕನಿಷ್ಠ 32 ಜನರು ಸಾವನ್ನಪ್ಪಿದ್ದು 200 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಫಿಲಿಪೈನ್ಸ್ನ ಜ್ವಾಲಾಮುಖಿ ಮತ್ತು ಭೂಕಂಪಶಾಸ್ತ್ರ ಸಂಸ್ಥೆಯು ಈ ಭೂಕಂಪ 33 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದೆ. ಭೂಕಂಪದ ಕೇಂದ್ರ ಬಿಂದು ಜನರಲ್ ಸ್ಯಾಂಟೋಸ್ ಸಮೀಪದಲ್ಲಿದೆ ಎಂದು ತಿಳಿಸಿದೆ. ಜನರಲ್ ಸ್ಯಾಂಟೋಸ್ ನಗರದಲ್ಲಿ ಕೆಲವು ಕಟ್ಟಡಗಳು ಕುಸಿದಿದ್ದು ಪ್ರಮುಖ ಮೂಲಸೌಕರ್ಯಗಳು ಭೂಕಂಪದಿಂದ ಭೂಕಂಪದಿಂದ ಹಾನಿಗೊಳಗಾಗಿವೆ. ಇಂಡೋನೇಷ್ಯಾದ ಉತ್ತರ ಸುಲಾವೆಸಿ ಮತ್ತು ಉತ್ತರ

0: ಮಲೂಕು ಪ್ರಾಂತ್ಯಗಳ ನಿವಾಸಿಗಳಿಗೂ ಭೂಕಂಪದ ಅನುಭವ ಆಗಿದೆ. ಭೂಕಂಪದಿಂದಾಗಿ ಸುನಾಮಿ ಅಲೆಗಳು ಏಳಲು ಕಾರಣವಾಗಿದೆ. ಇಂಡೋನೇಷ್ಯಾ ಮತ್ತು ದೂರದ ದಕ್ಷಿಣ ಜಪಾನ್ನಲ್ಲೂ ಸಣ್ಣ ಪ್ರಮಾಣದ ಅಲೆಗಳು ದಾಖಲಾಗಿವೆ. ನ್ಯೂ ಚಂಡೀಗಢದಲ್ಲಿ ನಡೆದ ಅಫ್ಘಾನಿಸ್ತಾನ ವಿರುದ್ದದ ಏಕೈಕ ಟೆಸ್ಟ್ ಪಂದ್ಯವನ್ನು ಭಾರತ ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆಲುವು ಸಾಧಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು 8 ವಿಕೆಟ್ಗಳಿಗೆ 564 ರನ್ಗಳಿಗೆ ಡಿಕ್ಲೇರ್ ಮಾಡಿದ ನಂತರ ಮೂರನೇ ದಿನದಾಟದಲ್ಲಿ ಭೋಜನ ವಿರಾಮಕ್ಕೂ ಮೊದಲು ಅಫ್ಘಾನಿಸ್ತಾನವನ್ನು 152 ರನ್ಗಳಿಗೆ ಆಲ್ಔಟ್ ಮಾಡಿ ಫಾಲೋ ಆನ್ ಜಾರಿಗೊಳಿಸಿತು. ನಂತರ ಅಫ್ಘಾನಿಸ್ತಾನ ತಂಡ 35.5 ಓವರ್ಗಳಲ್ಲಿ 112 ರನ್ಗಳಿಗೆ ಆಲ್ಔಟ್ ಮಾಡಿತು. ಈ ಮೂಲಕ ಇನ್ನೂ 2 ದಿನ ಬಾಕಿ ಇರುವಾಗಲೇ ಭಾರತಕ್ಕೆ ದಾಖಲೆಯ ಜಯ ಸಾಧಿಸಿತು. ಭಾರತ ಪ್ರಬಲ ಬ್ಯಾಟಿಂಗ್ ಪ್ರದರ್ಶನದೊಂದಿಗೆ ದೃಢವಾದ ಗೆಲುವಿಗೆ ಅಡಿಪಾಯ ಹಾಕಿತು. ಕೆಎಲ್ ರಾಹುಲ್ ಶತಕ ಸಿಡಿಸಿದರೆ ನಾಯಕ ಶುಭ್ಮನ್ ಗಿಲ್ 126 ರನ್ ಗಳಿಸಿ ಮುನ್ನಡೆ ಸಾಧಿಸಿದರು. ಸಾಯಿ ಸುದರ್ಶನ್ ಮತ್ತು ರಿಷಭ್ ಪಂತ್ ತಲಾ 81 ರನ್ಗಳ ಕೊಡುಗೆ ನೀಡಿದರು ಮತ್ತು ವಾಷಿಂಗ್ಟನ್ ಸುಂದರ್ 52 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಎಡಗೈ ಸ್ಪಿನ್ನರ್ ಮಾನವ್ ಸುತಾರ್ ಚೊಚ್ಚಲ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 33 ರನ್ ನೀಡಿ 6 ವಿಕೆಟ್ ಕಬಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಗಾಗಿ ಭವ್ಯ ಪೋರ್ಟಲ್ ಉದ್ಘಾಟಿಸಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಮಾತುಕತೆ ಮೂಲಕ ರಾಜತಾಂತ್ರಿಕ ಪರಿಹಾರಕ್ಕೆ ಭಾರತ ಕರೆ. ಪ್ರತಿ 2 ತಿಂಗಳಿಗೊಮ್ಮೆ ಐಎನ್ಡಿಐ ಮೈತ್ರಿಕೂಟದ ಸಭೆ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಭೂಕಂಪ, ಕನಿಷ್ಠ 32 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ಅಫ್ಘಾನಿಸ್ತಾನ ವಿರುದ್ದದ ಏಕೈಕ ಟೆಸ್ಟ್ ಪಂದ್ಯವನ್ನು ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಕಾರವಾರ. ಭೂಕಂಪ, ಕನಿಷ್ಠ 32 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ.
2: ಕಾಂಪ್ರಮೈಸ್ ಬೇಡ, ಮಣಪುರಂ ಫೈನಾನ್ಸ್ ನೀಡ್ಸ್ ಇದೆ. ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್, ಕರೆ ಮಾಡಿ 1800-420-2233.
1: ಭಾಷೆಯ ಬದುಕು ಮಾತನಾಡುತ್ತಾರೆ ಕೃಷ್ಣಮೂರ್ತಿ ಹಾನೂರು.
3: ಭಾಷೆಯನ್ನು ಬದುಕಿನ ದೀಪವೆಂದು, ಅದಿಲ್ಲದಿದ್ದರೆ ಜಗತ್ತು ಕತ್ತಲಿನಿಂದ ತುಂಬಿ ಹೋಗುತ್ತಿತ್ತೆಂದು ಅಲಂಕಾರಿಕ ದಂಡಿ ಹೇಳಿದ್ದುಂಟು. ಕನ್ನಡದ ಅಲಂಕಾರಿಕ ಕವಿರಾಜ ಮಾರ್ಗಕಾರ ಶ್ರೀ ವಿಜಯನು ಕನ್ನಡಿಗರನ್ನು ಕನ್ನಡ ಭಾಷೆಯ ಹೆಸರಿನಲ್ಲೇ ಗುರುತಿಸಿರುವುದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಭಾಷೆ ಎಂಬುದು ಸಮೂಹದ ಹೆಸರು ಅಷ್ಟೇ ಅಲ್ಲ, ಅದು ಮನುಷ್ಯನ ಅಂತರಂಗಕ್ಕೆ ಹುಟ್ಟಿನಿಂದಲೇ ಅಂಟಿ ಬಂದ ಕರ್ಣಕುಂಡಲ. ಭಾಷೆ ಕೇವಲ ಬಾಯಿ ಮಾತ್ರದಿಂದ ಆಡುವ ನುಡಿ ಅಂದುಕೊಂಡರೆ ಅದು ತಪ್ಪು. ಅದು ನಮ್ಮ ವ್ಯಕ್ತಿತ್ವವನ್ನೇ ಹೇಳುತ್ತದೆ. ಅಷ್ಟೇ ಅಲ್ಲ, ಭಾಷೆ ಒಬ್ಬ ವ್ಯಕ್ತಿಯಿಂದ ಹಿಡಿದು ಒಂದು ಸಮೂಹ ಮತ್ತು ಅದು ಎಲ್ಲೆಲ್ಲಿ ಹಬ್ಬಿಕೊಂಡಿದೆಯೋ ಆ ಒಟ್ಟು ಪ್ರದೇಶದ ಲಾಗಾಯ್ತಿನ, ಯಾವತ್ತಿನ, ಈ ಹೊತ್ತಿನ, ಈ ಗಳಿಗೆಯ ನಮ್ಮ ವ್ಯಕ್ತಿತ್ವವನ್ನು, ನಮ್ಮದೇ ಪರಂಪರೆಯ ಘನತೆಯನ್ನು ಹೇಳುತ್ತದೆ. ನುಡಿ ಸಮಾಜದ ರೂಪುರೇಷೆಯ ಕನ್ನಡಿ. ಮನುಷ್ಯ ತನ್ನ ಹುಟ್ಟಿನೊಡನೆಯೇ ಸ್ವಲ್ಪ ತಡವಾಗಿಯಾದರೂ ತನ್ನದೊಂದು ಭಾಷೆಯನ್ನು ಕಂಡುಕೊಂಡ. ಬರಹದ ವಿಚಾರ ಬಂದದ್ದು ಭಾಷೆಯ ಆವಿಷ್ಕಾರದ ಎಷ್ಟೋ ಶತಮಾನಗಳ ಅನಂತರ. ಇಷ್ಟಾಗಿ ಬರಹ ಬಾರದ ಅದೆಷ್ಟೋ ಸಮೂಹಗಳು ಈಗಲೂ ಇವೆಯಾದರೂ ಭಾಷೆಯಲ್ಲದ ಜನಾಂಗವಿಲ್ಲ, ಅದಕ್ಕೆ ಅಸ್ತಿತ್ವವೂ ಇರುವುದಿಲ್ಲ. ಇದೇ ಅರ್ಥದಲ್ಲಿ ಒಂದು ಜನಸಮೂಹದ ಬದುಕನ್ನು, ಅದರ ಸಂಸ್ಕೃತಿಯನ್ನು ಇಲ್ಲವಾಗಿಸಬೇಕಾದರೆ ಅದರ ನಡುವಣ ಭಾಷೆಯನ್ನು ನಶಿಸುವಂತೆ ಮಾಡಿದರೆ ಸಾಕು ಎಂಬ ಅಭಿಪ್ರಾಯವೂ ಇದ್ದೇ ಇದೆ. ಇದಕ್ಕೆ ಇನ್ನೊಂದು ಮಗ್ಗುಲಲ್ಲಿ ಯಾವುದೇ ನಾಡಿನ, ಅದರ ಯಾವುದೇ ಕಾಲದ ಸಾಂಸ್ಕೃತಿಕ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಅದು ಭಾಷೆಯ ಮೂಲಕವೇ ಸಾಧ್ಯವಾಗುವಂಥದ್ದು ಎಂಬುದು ವಿದ್ವಾಂಸರ ಅಭಿಪ್ರಾಯ. ಆಯಾ ಪ್ರದೇಶದ ಬದುಕಿನ ಕ್ರಮದಂತೆ ಅಲ್ಲಿಯ

ಅದೇ ಒಂದು ಉಪಭಾಷೆಯೂ ಇದ್ದೇ ಇರುತ್ತದೆ. ಇದು ಶತಶತಮಾನಗಳಿಂದಲೂ ಇದೆ. ಅರಮನೆಯ ಭಾಷೆ ಪಂಪನಂತ ಮಹಾಕವಿಯನ್ನು ರೂಪಿಸಿದ್ದರೆ, ಕೋಳಿವಾಡದ ಗ್ರಾಮ್ಯ ಭಾಷೆ ಕುಮಾರವ್ಯಾಸನನ್ನು ಸೃಷ್ಟಿಸಿದೆ. ನಾವು ಈ ಇಬ್ಬರೂ ಕವಿಗಳನ್ನು ಮಹಾಪ್ರತಿಭೆಯ ಮಹಾಕವಿಗಳು ಎಂದುಕೊಂಡಿರುವುದರ ಸಾಮರ್ಥ್ಯ ಅವರು ಪ್ರಯೋಗಿಸಿದ ಭಾಷೆಯಲ್ಲೇ ಅಡಗಿದೆ. ಕವಿರಾಜಮಾರ್ಗಕಾರನು ಒಂದು ಹಂತದಲ್ಲಿ ಸಾಮಾನ್ಯರ ಭಾಷೆ ಬುದ್ಧಿವಂತರ ಭಾಷೆ ಎಂದು ನೋಡಿದಂತೆ, ಮತ್ತಂ ಪೆರರುಂ ತಂತಮ್ಮ ನುಡಿಯೊಳ್ ಎಲ್ಲರ್ ಜಾಣರ್ ಎಂದಿದ್ದಾನೆ. ಆದರೆ ಕುರಿತು ಓದದೆಯೂ ಆ ಜನಪದರು ಕಾವ್ಯಪ್ರಯೋಗ ಪ್ರಣಿತರು ಎಂತಲೂ ಹೇಳಿದ್ದಾನೆ. ಅಂದರೆ ಶ್ರೀ ವಿಜಯನು ಭಾಷೆಯ ಮೂಲಕವೇ ಅದರ ಪ್ರಯೋಗ ಹೇಗಿತ್ತೆಂಬುದರ ಕ್ರಮದಲ್ಲಿಯೇ ಒಂದು ನಾಡಿನ ಜನಸಮೂಹದ ಪರಿಣತಿ ಹೇಗಿತ್ತೆಂದು ಸೂಚಿಸಿದ್ದಾನೆ. ಅಷ್ಟೇ ಅಲ್ಲ, ಕಿಸುವೊಳಲು, ಕೋಪಣನಗರ, ಒಕ್ಕುಂದ ಈ ಭಾಗದ ಕನ್ನಡ ಭಾಷೆ ಪ್ರಬುದ್ಧವಾಗಿದ್ದಿತು ಎನ್ನುತ್ತಾನೆ. ಯಾವುದೇ ಪ್ರದೇಶದ ಒಂದು ಭಾಗದ ಉಪಭಾಷೆ ಪ್ರಬುದ್ಧವಾಗಿರುತ್ತದೆ, ಮತ್ತೊಂದು ಅಪ್ರಬುದ್ಧ ಅಸ್ಪಷ್ಟ ಎಂಬುದನ್ನು ಭಾಷಾಶಾಸ್ತ್ರಜ್ಞರು ಒಪ್ಪುವುದಿಲ್ಲವಾದರೂ, ಅಲ್ಲಲ್ಲಿಯ ಜನಸಮೂಹ ಮಾತ್ರ ತಾವು ಆಡುವ ಭಾಷೆ ಸುಲಲಿತವಾದುದು, ಅರ್ಥವಾಗುವಂಥದ್ದು ಎಂದುಕೊಳ್ಳುವುದುಂಟು. ಆದರೆ ಆಧುನಿಕ ಸಂದರ್ಭದ ಭಾಷಾಶಾಸ್ತ್ರಜ್ಞರ ಹೇಳಿಕೆಗಳಂತೆ ಪ್ರತಿಯೊಂದು ಆಡು ಭಾಷೆಯು ಅದಕ್ಕೆ ತನ್ನದೇ ನುಡಿಗಟ್ಟು ಲಯ ಇದ್ದೇ ಇರುತ್ತದೆಂಬುದನ್ನು ನಾವು ತಿಳಿಯಬೇಕಾಗಿದೆ. ಕವಿರಾಜಮಾರ್ಗಕಾರನು ಈ ಅರ್ಥದಲ್ಲೇ ಕನ್ನಡವನ್ನು ಮಾತನಾಡುವ ಶಿಷ್ಟರು ಜನಪದರೆಲ್ಲ ಪರಿಣಿತರೇ ಚದುರರೇ ಎಂದು ಹೇಳುತ್ತಾನಾದರೂ, ಪ್ರಬುದ್ಧರ ಭಾಷೆ ಕರ್ನಾಟಕದ ಕೆಲವು ಭಾಗಗಳಲ್ಲಿದೆ ಎಂದು ಹೇಳಿದ್ದಾನೆ. ಪಂಪನೂ ಇದನ್ನೇ ಒಪ್ಪಿಕೊಂಡವನಂತೆ ತನ್ನ ಕೃತಿಯಲ್ಲಿ ಭಾವಿಸಿ ಬಳಸಲ್ಪಟ್ಟಿರುವುದು ಪುಲಿಗೆರೆಯ ತಿರುಳ್ಗನ್ನಡ ಎಂದಿದ್ದಾನೆ. ಪಂಪನ ಕಾಲ 10ನೆಯ ಶತಮಾನವಾದುದರಿಂದ, ಅದು ಮಾರ್ಗಕಾವ್ಯಗಳ ಕಾಲವಾದುದರಿಂದ ಕಾವ್ಯ ಭಾಷೆಯೇ ನಿಜವಾದ ಕನ್ನಡ ಎಂದು ಪಂಪ, ಪೊನ್ನ, ರನ್ನ ಕವಿಗಳು ಹೇಳುವಂತಿದೆ. ಆದರೆ ಆಗಿನ ಸಮೂಹ ಆಡುತ್ತಿದ್ದ ಕನ್ನಡ ಹಾಗಿರಲಿಲ್ಲವೆಂದು ನಾವು ಅರಿಯಬೇಕಿದೆ. ಆದರೆ ಪಂಪ ರನ್ನಾದಿಗಳು ಆರ್ಜಿಸಿದ ಜ್ಞಾನವನ್ನು ಅವರು ಪಂಡಿತರಿಗಾಗಿ ರಚಿಸುವ ಕೃತಿಗಳ ಮೂಲಕ ಪ್ರದರ್ಶಿಸಬೇಕಿತ್ತು. ಆದರೆ ಜನ ಬದುಕಿನ ಕನ್ನಡ ಅದಾಗಿದ್ದಿಲ್ಲವೆಂದು, ಅವರ ಕಾವ್ಯ ಕನ್ನಡ ಆ ಕಾಲಕ್ಕೆ ಎಷ್ಟು ಜನಪ್ರಿಯವಾಯಿತೋ ಹೇಳಲು ಬರುವುದಿಲ್ಲ. ಆದರೆ ಜನರ ಕನ್ನಡ ಪ್ರಚಾರಕ್ಕೆ ಬಂದದ್ದು, ಅದರಲ್ಲೂ ಜನರ ತಿಳುವಳಿಕೆಯ ಮಾತುಗಳನ್ನು ಹೇಳಬಹುದೆಂಬುದು ಪ್ರಚಲಿತಕ್ಕೆ ಬಂದದ್ದು ವಚನಕಾರರ ಕಾಲದಲ್ಲೇ. ಜನರ ಬದುಕು, ಭಾಷೆ ಅಥವಾ ನಡೆ ನುಡಿ ಒಂದೇ ಆಗಿರಬೇಕೆಂಬುದೇ 11ನೆಯ ಶತಮಾನದ ಶರಣರ ಮುಖ್ಯಧ್ಯೇಯವಾಗಿದ್ದಿತು. ಆಶ್ಚರ್ಯವೆಂದರೆ ವಚನಕಾರರು ಎಂಥೆಂಥ ಪರಿಭಾಷೆಯನ್ನು ತಾವು ನುಡಿದ ವಚನಗಳಿಗೆ ಬಳಸಿಕೊಂಡರೆಂದರೆ ಅವರ ಬದುಕೇ ಕಾಯಕವೇ ಆಡಿದ ವಚನಗಳಾಗಿಬಿಟ್ಟವು. ಆ ಕಾರಣಕ್ಕೆ ಈ ಆಧುನಿಕ ಯುಗದಲ್ಲಿಯೂ ಕನ್ನಡ ವಚನೋಪನಿಷತ್ತುಗಳು ಓದುಗರನ್ನು ಹೆಚ್ಚು ಆಕರ್ಷಿಸಿರುತ್ತವೆ. ಬದುಕಿನ ಪರಿಭಾಷೆ ವಚನಗಳಲ್ಲಿ ಹೇಗೆ ಪಡಿಮೂಡಿದೆ ಎಂಬುದಕ್ಕೆ ಬಹುತೇಕ ಎಲ್ಲ ತಳಸಮೂಹದ ವಚನಕಾರರನ್ನು ಗಮನಿಸಬಹುದು. ಅಂಬಿಗರ ಚೌಡಯ್ಯನ ಒಂದು ವಚನದಲ್ಲಿ ಅವನ ಬದುಕು ಭಾಷೆ ಸಾಹಿತ್ಯಕ ನುಡಿಗಳಾಗಿ ಹೇಗೆ ಸೃಜನಗೊಂಡಿದೆ, ಅದು ಎಂಥ ಅರ್ಥವ್ಯಾಪ್ತಿಯನ್ನು ಪಡೆದುಕೊಂಡಿದೆ ಎಂಬುದನ್ನು ಗಮನಿಸಬಹುದು. ಅಂಬಿಗನು ಜಗದೊಳಗೆ ಎಂಬಿನಲ್ಲಿ ಓಲಾಡುವನು, ತುಂಬಿದ ಸಾಗರದೊಳಗೆ ನೋಡಯ್ಯ, ನಿಂದ ದೋಣಿಯ ನೇರಿದಂದಿನ ಹುಟ್ಟ, ಕಂಡವರಂದವನರಿದಂಥ ತೊಳಸುತ್ತಿದ್ದನು, ಛಂದಗೆಟ್ಟವರೆಲ್ಲ ಬಂದೇರಿ ದೋಣಿಯನು, ಶಿವನ ಒಂದೇ ಟಾವಿಗೊಯ್ದು ಇಳಿಹುವೆನು ಎಂದ ಅಂಬಿಗರ ಚೌಡಯ್ಯ. ನಿತ್ಯ ಬದುಕಿನ ಕಾಯಕ ಇಲ್ಲಿ ಭಾಷೆಯಾಗಿದೆ, ಸಾಹಿತ್ಯವಾಗಿದೆ. ಅಷ್ಟೇ ಅಲ್ಲ, ಅದು ಅಧ್ಯಾತ್ಮ ಸಂಗತಿಯೂ ಆಗಿದೆ. ದೋಣಿಯನ್ನೇರಿದವರನ್ನು ಅಂಬಿಗರ ಚೌಡಯ್ಯ ಆದಡದ ಮುಟ್ಟಿಸುವುದಲ್ಲ, ಶಿವನ ಠಾವಿಗೂ ಒಯ್ದು ಇಳಿಸಬಲ್ಲನೆಂದು ಹೇಳಿಕೊಂಡಿದ್ದಾನೆ. ಅವನ ಬದುಕು ಭಾಷೆಯನ್ನು ರೂಪಿಸಿದೆ. ಅವನು ಬಲವಾಗಿ ನಂಬಿದ ದೈವ ಸಂಬಂಧಿ ಅಧ್ಯಾತ್ಮವನ್ನೂ ಕಂಡುಕೊಂಡಿದೆ. ಇದಕ್ಕೆ ಮತ್ತೊಂದು ಪುರಾವೆ ಎಂದರೆ

0: ವಚನಕಾರರ ನಾಮಧೇಯಗಳೇ. ಅವರ ಬದುಕು, ಭಾಷೆ, ಕಾಯಕ, ನಾಮಧೇಯ ಇವೆಲ್ಲವೂ ಅವರವರ ಅಂತರಂಗಕ್ಕೇ ಹೊಂದಿಕೊಂಡು ಬಿಟ್ಟಿವೆ. ಬಹುರೂಪಿ ಚೌಡಯ್ಯ, ಹೆಂಡದ ಮಾರಿ ತಂದೆ, ಹಡಪದ ಅಪ್ಪಣ್ಣ, ತುರುಗಾಹಿ ರಾಮಣ್ಣ, ಸೋಳೆ ಸಂಕವ್ಯೆ, ಹೀಗೆ ಭಾಷೆಯಲ್ಲೇ ಒಂದು ಸಮೂಹ ಸಂಸ್ಕೃತಿ ಬದುಕಿರುತ್ತದೆ. ಜಗತ್ತಿನ ಯಾವುದೇ ಭಾಗ ಅಥವಾ ಕರ್ನಾಟಕವೂ ಇದರಿಂದ ಹೊರತಲ್ಲ. ಭಾಷೆ ಬದುಕು ಮಾತ್ರ ಅಲ್ಲ, ಭಾವನಾತ್ಮಕವಾದುದು ಎಂತಲೂ ಹೇಳಲಾಗುತ್ತದೆ. ಕನ್ನಡದಲ್ಲಿ ಸಣ್ಣ ಸಣ್ಣ ಉಪಭಾಷೆಗಳಿಂದ ಹಿಡಿದು ಒಟ್ಟು ಕನ್ನಡಿಗರು ಎಂಬುದರವರೆಗೆ ಭಾಷೆ ತನ್ನಿಂದ ತಾನೇ ಭಾವನಾತ್ಮಕವಾಗಿ ಬೆಸೆದುಕೊಂಡಿದೆ. ಕನ್ನಡಿಗರಲ್ಲಿಯೇ ತಾವು ಆಡುವ ಕರ್ನಾಟಕದ ಇತರೇ ಭಾಗದ ಪ್ರಾದೇಶಿಕ ಭಾಷೆಯ ಮೂಲಕ ಇಬ್ಬರು ಅಥವಾ ಒಂದು ಗುಂಪು ತಮ್ಮನ್ನು ತಾವು ಒಟ್ಟುಗೂಡಿಸಿಕೊಳ್ಳುತ್ತಾರೆ. ಇದು ದೋಷವೇನಲ್ಲ. ಕಲಿತ ಭಾಷೆ, ತಾನಾಡುವ ಭಾಷೆ ಅಂತರಂಗದೊಳಗೆ ಸೇರಿಕೊಂಡು ಅದು ನೀಡುವ ಬೆಸುಗೆಯ ಕೆಲಸವೇ ಅಂಥದ್ದು. ಜನ ಪರಸ್ಪರ ಒಂದು ಕುಟುಂಬ, ಒಂದು ಊರವರಾಗಬೇಕಿಲ್ಲ. ಒಂದು ಪ್ರದೇಶದವರಾದರೂ ಸರಿ, ಬೇರೆಲ್ಲಿಯೋ ಭಾಷೆಯ ಮೇಲೆ ಬಂಧುಗಳಾಗಿ ಬಿಡುತ್ತಾರೆ. ಕುಟುಂಬದಲ್ಲಿ ರಕ್ತ ಸಂಬಂಧ ಎನ್ನುವಂತೆ ಭಾಷೆಯಲ್ಲೂ ಒಂದು ರಕ್ತ ಸಂಬಂಧ ಮಾದರಿಯ ತಂತು ಇದ್ದೇ ಇರುತ್ತದೆ. ಬದುಕೆಂಬುದು ಮಾತು ಭಾಷೆಯಾಗುವುದಾದರೆ ಇಲ್ಲಿ ಒಟ್ಟು ಕನ್ನಡ ಇತರ ಪ್ರಾದೇಶಿಕ ಭಾಷೆಗಳಲ್ಲೂ ಇರಬಹುದಾದ ಒಂದೆರಡು ನುಡಿಗಟ್ಟುಗಳನ್ನು ಈಗ ಗಮನಿಸಬಹುದೆನಿಸುತ್ತದೆ. ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು. ಇದರ ವಿರುದ್ಧ ದಿಕ್ಕಿನಲ್ಲಿ ಇನ್ನೊಂದು ನುಡಿಗಟ್ಟು ಇದೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬುದು. ನಾವು ಆಡುವ ನಿತ್ಯ ಭಾಷೆ ಕುರಿತಾಗಿಯೇ ಈ ಗಾದೆ ಮಾತುಗಳಿವೆ. ಮಾತು ಬದುಕನ್ನು ಹಸನು ಮಾಡುತ್ತದೆ ಅಥವಾ ಮುನಿಸನ್ನು ಹುಟ್ಟು ಹಾಕಿ ನೆಮ್ಮದಿಯನ್ನು ಕೆಡಿಸುತ್ತದೆ. ಮಾತು ಊಟ ಮನುಷ್ಯನ ನಿತ್ಯದ ಮುಖ್ಯ ಸಂಗತಿಗಳು. ಗಾದೆಯಲ್ಲಿ ಊಟಕ್ಕಿಂತ ಮೊದಲು ಮಾತು ಪದ ಬಳಕೆಯಾಗಿದೆ. ಅಂದರೆ ಮನುಷ್ಯನಿಗೆ ಊಟಕ್ಕಿಂತಲೂ ಮುಖ್ಯವಾದುದು ನಡೆ. ನಡೆ ರೂಢಿಗೊಳ್ಳುವುದು ಕಲಿತ ಭಾಷೆಯಿಂದ. ಮನುಷ್ಯ ಜಗತ್ತು ಕ್ಷೇಮವಾಗಿರಬೇಕಾದರೆ ಮಾತಿನ ಕ್ರಮ ಮುಖ್ಯ. ಬೇರೆ ಭಾಷೆಗಳಲ್ಲೂ ಈ ಗಾದೆ ಹೀಗೆಯೇ ಅಥವಾ ಇದೇ ಅರ್ಥ ಬರುವಲ್ಲಿ ಇರಬಹುದು. ಊಟ ಜೀವವನ್ನು ಪೊರೆದರೆ ಭಾಷೆ ಭಾವ ಬದುಕನ್ನು ಛಂದಗೊಳಿಸುತ್ತದೆ. ಮತ್ತೆ ಇದಕ್ಕೂ ಬಸವಣ್ಣನವರ ಸುಪ್ರಸಿದ್ಧ ವಚನವನ್ನೇ ಉದಾಹರಿಸಬೇಕಾಗಿದೆ. ನುಡಿದಡೆ ಮುತ್ತಿನ ಹಾರದಂತಿರಬೇಕು, ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದಡೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದಡೆ ಲಿಂಗ ಮೆಚ್ಚಿ ಅಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮನು ಎಂತೂ ಒಲಿವನಯ್ಯ. ಈ ವಚನದಲ್ಲಿ ಬಳಸಿರುವ ಪದಗಳನ್ನು ಗಮನಿಸಿದರೆ ಅಲ್ಲೆಲ್ಲ ಶುದ್ಧ ಹೊಳೆಯುವ ಎನ್ನುವ ಪದಗಳನ್ನು ಬಳಸಲಾಗಿದೆ. ಆಡುವ ಮಾತು ಬೆಳಕನ್ನು ಸ್ಫುರಿಸಬೇಕು. ಆದರೆ ಆಡುವ ಮಾತುಗಳ ಪ್ರಯಾಣ ಅಲ್ಲಿಗೆ ನಿಲ್ಲಬಾರದು. ಅಲೌಕಿಕ ಶಕ್ತಿಯನ್ನು ಮುಟ್ಟುವಂತಿರಬೇಕು. ಅದು ಶಿವ ಅಥವಾ ಅದರ ಅರ್ಥ ಮಂಗಳ. ಈವರೆಗೆ ಹೇಳಿದ ಮಾತೆ ಇಲ್ಲಿ ಪುನರಾವರ್ತನೆಯಾಗುವಂತೆ ಇದೆ. ಅದು ನುಡಿಯೊಳಗಾಗಿ ನಡೆಯದಿದ್ದರೆ ಎಂಬ ಮಾತು. ಇದು ವಚನಗಳಲ್ಲಿ ಮತ್ತೆ ಮತ್ತೆ ಕಾಣಿಸಿಕೊಳ್ಳುವ ಮಾತಾದರೂ ಅದು ಪುನರಾವರ್ತನೆಯ ಮಾತಲ್ಲ ಎಂದು ತಿಳಿಯಬೇಕು. ಅದು ಲೌಕಿಕರಿಗೆ ಮನನವಾಗಬೇಕಾದ ಕಾರಣಕ್ಕಾಗಿ ತಿರುತಿರುಗಿ ಹೇಳಲಾಗುತ್ತದೆ. ವಚನಗಳ ದಾಟಿಯೇ ಆ ಬಗೆಯದು. ವಚನಗಳ ಆರಂಭಿಕ ಸಾಲುಗಳು ಲೌಕಿಕದತ್ತ ಬೆರಳು ಮಾಡಿದರೆ ಅದರ ಕೊನೆಯ ಸಾಲು ದೈವಸ್ವರೂಪವನ್ನು ಮುಟ್ಟುವ ಪ್ರಯತ್ನದಲ್ಲಿರುತ್ತದೆ. ಭಾಷೆ, ನುಡಿ, ಬದುಕು ಒಂದಾಗುವುದನ್ನು ವಚನಕಾರರು ಮತ್ತೆ ಮತ್ತೆ ಹೇಳಿದ್ದಾರೆ. ಆಡುವ ಭಾಷೆ ಬದುಕಿನ ಕ್ರಮದಲ್ಲಿ ಅವಿನಾಭಾವ ಸಂಬಂಧ ಮೂಡಬೇಕೆಂಬುದನ್ನು ಜನಸಮೂಹವೂ ಕೂಡ ಅಂತರಂಗದಲ್ಲಿಟ್ಟುಕೊಂಡೇ ಬರುತ್ತಿದೆ. ನಿಜ. ಆದರೆ ಇವುಗಳ ಸಾಮರಸ್ಯ ಸುಲಭವಲ್ಲ, ಅದೊಂದು ಸಾಧನೆ.
1: ಭಾಷೆಯ ಬದುಕು

0: ಕುರಿತು ಮಾತನಾಡಿದವರು ಕೃಷ್ಣಮೂರ್ತಿ ಹಾನೂರು.
1: ಮೊದಲ ಮಳೆಯಿಂದ ಹೊಮ್ಮುವ ಮಣ್ಣಿನ ಪರಿಮಳ ನನಗೆ ಇಷ್ಟ ಅಂತ ನಡಿಗ ಲಂಕೇಶ್ ವಿಜಯನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ಕಾರವಾರ ಸಮಯ 8 ಗಂಟೆಯೇ ಆಗಲಿದೆ. ಸಿರಿಗಂಧ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

ಶ್ರೇಯಾ ಘೋಷಲ್ ಅವರ ಕಂಠಸರಿಯಲ್ಲಿ ಕೇಳ್ತಾ ಇದ್ರ ಮೊಗ್ಗಿನ ಮನಸ್ಸು ಚಿತ್ರದ ಗೀತೆಯನ್ನು. ಜಯಂತ್ ಕಾಯ್ಕಿಣಿ ಅವರ ಗೀತ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಮನುಮೂರ್ತಿ.

0: ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮಳೆ ಬಗ್ಗೆ ಮಾತನಾಡ್ತಾ ಇದ್ವಿ. ಮಳೆ ಭೂಮಿಯ ಮೇಲಿನ ಜೀವಿಗಳಿಗೆ ಪ್ರಕೃತಿಯ ಅತ್ಯಂತ ಅಮೂಲ್ಯ ಕೊಡುಗೆ ಅಂತ ಹೇಳ್ಬೋದು. ಮೋಡಗಳಲ್ಲಿರುವಂತಹ ನೀರಿನ ಹನಿಗಳು ಸಾಂದ್ರಗೊಂಡು ಗುರುತ್ವಾಕರ್ಷಣೆಯ ಬಲದಿಂದ ಭೂಮಿಗೆ ಬೀಳುವ ಪ್ರಕ್ರಿಯೆ ಮಳೆ. ಇದು ಮುಖ್ಯವಾಗಿ ಕುಡಿಯುವ ನೀರಿಗಾಗಿ, ಕೃಷಿ ಚಟುವಟಿಕೆಗಳಿಗೆ, ಜಲಪಾತಗಳು, ಕೆರೆ ನದಿಗಳು ತುಂಬಲು ಮತ್ತು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು, ಪ್ರಕೃತಿಯ ಸಮತೋಲನಕ್ಕೆ ಅತಿ ಅವಶ್ಯಕವಾಗಿದೆ ಮಳೆ. ಹಾಗೆಯೇ ಸಸ್ಯ ಸಂಕುಲಕ್ಕೂ ನೀರೊದಗಿಸಿ ಹಸಿರನ್ನು ಕಾಪಾಡುತ್ತೆ ಮಳೆ ಅಂತ ಹೇಳ್ಬೋದು. ಈಗ ರಿತೀಶಾ ಪದ್ಮನಾಭ ಅವರ ದನಿಯಲ್ಲಿ ಕೇಳೋಣ ನೀ ಇಲ್ಲದೆ ಚಿತ್ರದ ಗೀತೆಯನ್ನು.

ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ. ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ, ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೆ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ.

ಶಂಕರ್ ಮಹಾದೇವನ್ ಅನುರಾಧ ಶ್ರೀರಾಮ್ ಅವರ ದನಿಗಳಲ್ಲಿ ಕಾಮಣ್ಣನ ಮಕ್ಕಳು ಚಿತ್ರದ ಗೀತೆಯನ್ನು ಕೇಳಿದಿರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆಗೆ ವಿದ್ಯಾಸಾಗರ್ ಅವರ ಸಂಗೀತವಿತ್ತು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಭಾರತದಲ್ಲಿ ಮುಖ್ಯವಾಗಿ ಮುಂಗಾರು ಮತ್ತು ಹಿಂಗಾರು ಮಳೆ ಅಂತ ಎರಡು ವಿಧಗಳಿವೆ ಅಂತ ಹೇಳ್ಬೋದು. ಮಳೆಯಲ್ಲಿ ಭಾರತದ ಕೃಷಿ ಮತ್ತು ಆರ್ಥಿಕತೆಯ ಬೆನ್ನೆಲುಬಾಗಿರುವ ಮುಂಗಾರು ಮಳೆ ಸಾಮಾನ್ಯವಾಗಿ ಜೂನ್ ಮೊದಲ ವಾರದಲ್ಲೇ ದೇಶವನ್ನು ಪ್ರವೇಶಿಸುತ್ತೆ. ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿಯಿಂದ ಬೀಸುವಂತಹ ತೇವಾಂಶ ಭರಿತವಾದಂತಹ ಮಾರುತಗಳು ಈ ಮಳೆಯನ್ನು ತರುತ್ತವೆ. ಇದು ದೇಶದ ಶೇಕಡಾ 80%ಕ್ಕಿಂತ ಹೆಚ್ಚು ಮಳೆ ಅಗತ್ಯವನ್ನು ಇದು ಪೂರೈಸುತ್ತೆ ಅಂತ ಹೇಳ್ಬೋದು.

ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಕಂಠಸರಿಗಳಲ್ಲಿ ಕೇಳ್ತಾ ಇದ್ದೀರಾ ಮೈನಾ ಚಿತ್ರದ ಗೀತೆಯನ್ನು. ಕವಿರಾಜ್ ಅವರ ಗೀತ ರಚನೆಗೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿದೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರವಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಭಾರತದಲ್ಲಿ ವ್ಯವಸಾಯಕ್ಕಾಗಿ ರೈತರು ಮಳೆಯನ್ನೇ ಹೆಚ್ಚಾಗಿ ಅವಲಂಬಿಸಿದ್ದಾರೆ. ಅನೇಕ ಬೆಳೆಗಳು ಮಳೆಯನ್ನೇ ಅವಲಂಬಿಸಿದವೆ. ಪುರಾತನ ಕಾಲದಿಂದಲೂ ಕೂಡ ಮಳೆಯನ್ನು ನಕ್ಷತ್ರ ಹೆಸರಿಂದ ಕರೆಯುವಂತಹ ಕ್ರಮ ನಮ್ಮ ಭಾರತದಲ್ಲಿ ರೂಢಿಯಲ್ಲಿದೆ. ಭರಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಉತ್ತರಿ, ಹೀಗೆ ಮುಂಗಾರು ಮಳೆ ಮತ್ತು ಹಿಂಗಾರು ಮಳೆಗೆ ಈ ನಕ್ಷತ್ರಗಳ ಹೆಸರಿನಿಂದ ಗುರುತಿಸ್ತಾರೆ. ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ ಇವೆಲ್ಲ ಮುಂಗಾರು ಮಳೆ ಅಂತ ಕರೀತಾರೆ. ಹಾಗೆಯೇ ಮುಂಗಾರು ಬೆಳೆಗಳನ್ನು ಬೆಳೀತಾರೆ. ಆ ಒಂದು ಸಮಯದಲ್ಲಿ ಹತ್ತಿ, ತೊಗರಿ, ಹೆಸರು, ಎಳ್ಳು ಈ ಥರ ಈ ಬೆಳೆಗಳನ್ನೆಲ್ಲ ಬೆಳೀತಾರೆ. ಹೀಗೆ ರೈತರೆಲ್ಲ ಮುಂಗಾರು ಬೆಳೆ ಆ ಬೆಳೆಗೋಸ್ಕರ ಬಿತ್ತನೆ ಪ್ರಾರಂಭ ಮಾಡೋಕ್ಕೆ ಮುಂಗಾರು ಮಳೆಗಾಗಿ ಕಾಯ್ತಾ ಇರ್ತಾರೆ ಅಂತ ಹೇಳ್ಬೋದು.

ಚಿನ್ಮಯ್ ಅವರ ದನಿಯಲ್ಲಿ ಆತ್ಮೀಯ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಜಯಂತ್ ಕಾಯ್ಕಿಣಿ ಅವರ ಗೀತ ರಚನೆಗೆ ಮನೋಜ್ ಜಿಯವರ ಸಂಗೀತವಿತ್ತು.

0: ಪ್ರಣವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
1: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಆಕಾಶವಾಣಿ ಕಾರವಾರ ಭಾವಗೀತೆಗಳು.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಗೀತರಚನೆ ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿ. ಹೀಗೆ ಒಂದು ರಾತ್ರಿ ಹಾಡಿದ್ದಾರೆ ಬಿ ಕೆ ಸುಮಿತ್ರಾ.

ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮಣ್ಣಿನಲ್ಲಿ ಮಳೆಯ ಹಾಗೆ ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

ಭಾವಗೀತೆಗಳು ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಸಮಯ 8:45 ಆಗಲಿದೆ. ಮೊದಲಿಗೆ ಹಿಂದಿ ವಾರ್ತೆ, 9:00 ಇಂಗ್ಲಿಷ್ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕುಮಾರ್ ಸಾನು ಅವರ ಧ್ವನಿಯಲ್ಲಿ ದಿಲ್ವಾಲಾ ಚಿತ್ರದ ಗೀತೆ.

0: ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 9:30 ಆಗಲಿದೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
1: ಆಕಾಶವಾಣಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಅರ್ಚನಾ ರಾಯ್ ಅವರ ಬಾನ್ಸುರಿ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ತಬಲಾ ಸಾಥ್ ನೀಡುತ್ತಾರೆ ಪೃಥ್ವೀಶ್ ಕುಂಬ್ಳೆ. ಕೇಳಿ ರಾಗ್ ಜೋಗ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರ್ಚನಾ ರಾಯ್ ಅವರಿಂದ ಬಾನ್ಸುರಿ ವಾದನವನ್ನು ಆಲಿಸಿದರೆ ತಬಲಾ ಸಾಥ್ ನೀಡಿದವರು ಪೃಥ್ವೀಶ್ ಕುಂಬ್ಳೆ. ಸಮಯ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮದಲ್ಲಿ ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ, ಈ ಕುರಿತು ಲೇಖಕಿ ಆಧ್ಯಾತ್ಮ ಚಿಂತಕಿ ಅರುಣ್ ಉದಯ್ ಭಾಸ್ಕರ್ ಅವರೊಂದಿಗೆ ಕೇಳೋಣ ಸಂದರ್ಶನವನ್ನು.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಮಾತನಾಡಲಿರುವ ವಿಷಯ ಶಿಕ್ಷಣ ಅಂದು ಇಂದು. ಶಿಕ್ಷಣ ಅಂದ್ರೆ ಕೇವಲ ಪಾಠ ಪುಸ್ತಕಗಳ ಜ್ಞಾನ ಅಲ್ಲ, ಅದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಮೌಲ್ಯಗಳು ಮತ್ತು ಜೀವನದ ದೃಷ್ಟಿಕೋನವನ್ನು ರೂಪಿಸುವ ಶಕ್ತಿ. ಇತ್ತೀಚೆಗೆ ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಹಲವಾರು ಬದಲಾವಣೆಗಳನ್ನು ನೋಡಿದ್ದೀವಿ. ಆ ಕಾಲದಲ್ಲಿ ಶಿಕ್ಷಣ ಅಂದ್ರೆ ಶಿಸ್ತು, ಮೌಲ್ಯಗಳು, ಗುರು ಶಿಷ್ಯ ಪರಂಪರೆಯ ಮೇಲೆ ಹೆಚ್ಚು ಆಧಾರಿತವಾಗಿತ್ತು. ಇವತ್ತು ನಾವು ತಂತ್ರಜ್ಞಾನ, ಸ್ಪರ್ಧೆ ಮತ್ತು ನವೀನ ಕಲಿಕೆಯ ವಿಧಾನಗಳತ್ತ ನಾವು ವಾಲ್ತಾ ಇದ್ದೀವಿ. ಈ ಎರಡು ಕಾಲಘಟ್ಟಗಳ ಶಿಕ್ಷಣವನ್ನ ಹೋಲಿಸಿ ನೋಡುವ ಮೂಲಕ ನಾವು ಉತ್ತಮ ಶಿಕ್ಷಣದ ದಾರಿಯನ್ನ ಅರ್ಥ ಮಾಡ್ಕೋಬಹುದು. ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಇವತ್ತು ಲೇಖಕರು ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಅರುಣ ಅವರು ನಮ್ಮ ಜೊತೆ ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅರುಣ ಅವರೇ.
1: ನಮಸ್ಕಾರ.
0: ನಮ್ಮ ಶ್ರೋತೃಗಳಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಸ್ವಲ್ಪ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ ಉದಯ ಭಾಸ್ಕರ್ ಅಂತೇಳಿ, ನನ್ನ ಅಂಕಿತ ನಾಮ ಭಗವತಿ ಅಂತೇಳಿ. ನಾನೊಬ್ಳು ಆಧ್ಯಾತ್ಮಿಕ ಚಿಂತಕಿ ಮತ್ತು ಲೇಖಕಿ, ಸಾಮಾನ್ಯ ಗೃಹಿಣಿಯಾಗಿ ಈ ಒಂದು ಲೇಖನಗಳನ್ನು 21 ವರ್ಷದಿಂದ ಬರೀತಾ ಇದ್ದೀನಿ. ಅನೇಕ ಪುಸ್ತಕಗಳು ಬಿಡುಗಡೆ ಆಗಿದೆ, ಹಾಗೆ ಲೇಖನಗಳು ಪ್ರಕಟವಾಗ್ತಾ ಇದೆ. ವಾಸ್ತವದಲ್ಲಿ ನಾವು ಶಿಕ್ಷಣದ ಬಗ್ಗೆ ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ತಂದರೆ ನಮ್ಮ ಒಂದು ದೇಶದ ಪ್ರಗತಿ ಆಗತ್ತೆ ಅನ್ನೋ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ಹೆಚ್ಚಾಗಿ ನಾನು ಆಧ್ಯಾತ್ಮದ ವಿಚಾರಗಳನ್ನು ಒಂದು ಸಾಮಾನ್ಯ ಜ್ಞಾನದ ಮೂಲಕ ಅರ್ಥ ಮಾಡಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ.
0: ಅರುಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಕ್ಷಣ ಅಂದ ತಕ್ಷಣ ಅಂದು ಇಂದು ಹೋಲಿಕೆ ಮಾಡಿ ನೋಡ್ತೀವಿ. ಆ ಕಾಲದಲ್ಲಿ ಏನಿತ್ತು? ಗುರು ಶಿಷ್ಯ ಪರಂಪರೆ ಇತ್ತು, ಅಂದ್ರೆ ಒಂದು ಗುರುಕುಲ ಪದ್ಧತಿ ಇರ್ಬೋದು. ಸೊ ಈಗಿನ ಕಾಲದಲ್ಲಿ ನಾವು ಜಾಸ್ತಿ ಟೆಕ್ನಾಲಜಿ ಡೆವಲಪ್ ಆಗಿದೆ, ಎಲ್ಲ ಕಾಂಪಿಟೇಟಿವ್ನೆಸ್ ಜಾಸ್ತಿ ಆಗಿದೆ ಎಲ್ಲ ಹಂತದಲ್ಲೂ. ಅದು ಸ್ಟೂಡೆಂಟ್ ಲೈಫ್ ಅಲ್ಲಿ ಅಂತ ಅಲ್ಲ, ನಾವು ಬೆಳೆದ ಮೇಲೂ ಆ ಕಾಂಪಿಟೇಟಿವ್ ಜಾಬ್ ಅಲ್ಲಿ ಇರಬಹುದು, ದೈನಂದಿನ ಜೀವನದಲ್ಲಿ ಇರಬಹುದು, ಎಲ್ಲ ಒಂದು ವಸ್ತುವನ್ನು ಗಳಿಸ್ಬೇಕು ಅಂದ್ರೆ ಅದರಲ್ಲೂ ಕಾಂಪಿಟೇಟಿವ್ನೆಸ್ ನಾವು ನೋಡ್ತಾ ಇದ್ದೀವಿ. ಸೊ ನಿಮ್ಮ ಪ್ರಕಾರ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಆರಂಭದ ದಿನಗಳನ್ನ ನೆನಪಿಸ್ಕೊಳ್ಳೋದಾದ್ರೆ?
1: ಆರಂಭದ ದಿನ ಅಂದ ತಕ್ಷಣ ನಮ್ಗೆ ತಾತ ಕಾಲಕ್ಕೆ ಹೋಗ್ಬಿಡ್ತೀವಿ. ತಾತನ ಕಾಲದಲ್ಲಿ ಒಂದು ಆಧ್ಯಾತ್ಮ ಅಂತ ಬಂದ್ಬಿಡುತ್ತೆ. ಆಧ್ಯಾತ್ಮ ಅಂದ್ರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಒಂದು ಶಿಕ್ಷಣ ಅಂದ ತಕ್ಷಣ ಮಕ್ಕಳಲ್ಲಿರುವ ಒಂದು ಮೌಲ್ಯವನ್ನು ಬೆಳೆಸೋದು, ಅವರಲ್ಲಿರೋ ಒಂದು ಪ್ರತಿಭೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾದ ಶಿಕ್ಷಣ ಕೊಡೋದು, ಇದು ಶಿಕ್ಷಣ ಆಗಿತ್ತು ಅಂದಿನ ದಿನ. ನಾವು ಮಧ್ಯದ ಕಾಲದಲ್ಲಿ ಇದ್ದವರು, ನಮಗೆ ಈ ಕಡೆ ತತ್ವ ಶಿಕ್ಷಣ ಇತ್ತು, ತಂತ್ರ ಶಿಕ್ಷಣನೂ ಎರಡೂ ನಮಗೆ ಸರಿಸಮಾನವಾಗಿ ದೊರೀತಾ ಇತ್ತು. ಹಾಗಾಗಿ ನಮಗೆ ಅಷ್ಟೊಂದು ಶಿಕ್ಷಣ ಶಿಕ್ಷೆ ಅನಿಸ್ತಿರಲಿಲ್ಲ. ಯಾಕಂದರೆ ವಿಚಾರಗಳನ್ನು ನಾವು ಬೇರೆಯವ್ರು ಹೇಳೋದು ಬೇರೆ, ನಾವು ಅನುಭವಿಸಿ ತಿಳ್ಕೊಳ್ಳೋದು ಬೇರೆ. ಈಗ ಪ್ರಾಕ್ಟಿಕಲ್ ಆಗಿ ನಾವು ಸ್ಪರ್ಧೆಗೆ ಇಳಿತಾ ಇದ್ದೀವಿ, ಈ ಬೇರೆಯವ್ರನ್ನ ನಾವು ಗೆದ್ದುಬಿಡ್ತೀವಿ ಅಂತ. ಆದರೆ ವಿಚಾರಗಳು ನಮ್ಮನ್ನು ನಾವು ತಿಳ್ಕೊಂಡು ನಮ್ಮೊಳಗೆ ಅಳವಡಿಸ್ಕೊಂಡು ಆವಾಗ ನಾವು ಬೇರೆಯವ್ರನ್ನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಸ್ಪರ್ಧೆ ಆಗಬಾರ್ದು. ಹಿಂದಿನ ಶಿಕ್ಷಣದಲ್ಲಿ ಏನಿತ್ತು? ಯೋಗ ಶಿಕ್ಷಣ ಇತ್ತು. ಯೋಗ ಅಂದ್ರೆ ಏನು? ಸೇರ್ಕೊಳ್ಳೋದು ಅಂತೇಳಿ. ನಮ್ಮಲ್ಲಿರುವ ಜ್ಞಾನ ಏನಿದೆ ಅದು ನಮ್ಮನ್ನು ಸೇರಿಸುವಂಥ ಕೆಲಸ ಆಗಬೇಕು.

0: ನಾವು ಇನ್ನೊಬ್ರು ಜ್ಞಾನನ ಸೇರಿಸೋ ಪ್ರಯತ್ನ ಆದಾಗ ಅಲ್ಲಿ ವಿರುದ್ಧವಾದ ಒಂದು ಪರಿಣಾಮಗಳು ಬೀಳುತ್ತೆ. ಯಾಕಂದ್ರೆ ಇಂಗಿನ ಮಕ್ಕಳಲ್ಲಿ ಸಾಕಷ್ಟು ಬುದ್ಧಿವಂತಿಕೆ ಇದೆ, ಹೇಳಿದ ತಕ್ಷಣ ಅವ್ರು ಅದನ್ನ ಪ್ರಾಕ್ಟಿಕಲ್ ಆಗಿ ತಗೊಂಡು ಮಾಡಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ನಾವು ಅಂತ ಒಂದು ಸ್ಪಿರಿಟ್ ಅಲ್ಲಿ ಇರ್ಲಿಲ್ಲ ಅಂದಿನ ಕಾಲದಲ್ಲಿ. ನಮ್ಗೆಲ್ಲ ಒಂದೊಮ್ಮೆ ಮಧ್ಯದಲ್ಲಿ ನಮ್ಮ ಗುರು ಹಿರಿಯರು ಇದ್ದು ನಮ್ಗೆ ನಿಧಾನವಾಗಿ ಹೋಗಕ್ಕೆ ಒಂದು ಅವಕಾಶ ಇತ್ತು. ಮತ್ತೆ ಶಿಕ್ಷಣ ಕೂಡ ಹಾಗೆಯೇ ಸಿಂಪಲ್ ಆಗಿತ್ತು, ಸರಳವಾಗಿತ್ತು ವಿಚಾರಗಳು. ನಮ್ಗೆ ತಿಳ್ಕೊಳಕ್ಕೆ ಆವಾಗಲೇ ನಾವು ಅದನ್ನ ಕಷ್ಟಪಟ್ಟು ತಿಳ್ಕೊಳ್ತಾ ಇದ್ವಿ. ಈಗಿನ ಒಂದು ಶಿಕ್ಷಣಕ್ಕೂ ಅಂದಿನ ಶಿಕ್ಷಣಕ್ಕೂ ಹೋಲಿಸಿದ್ರೆ ಈಗಿನ ಮಕ್ಕಳಿಗೆ ಪುಸ್ತಕದ ಹೊರೆ ದೊಡ್ಡದಿದೆ. ಅಷ್ಟು ಹೊರೆಯನ್ನು ತನ್ನ ತೋಣೋಗಿ ತಲೆಯೊಳಗೆ ತುಂಬಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಇದು ಪ್ರೆಷರ್ ಆಗ್ತಾ ಇದೆ. ಆದರೆ ಅಂದಿನ ಶಿಕ್ಷಣದಲ್ಲಿ ಪುಸ್ತಕದ ಹೊರಗೆ ಕಡಿಮೆನೂ ಇತ್ತು, ಆದರೆ ಮೌಲ್ಯಯುತ ವಿಚಾರಗಳು ಆ ಪುಸ್ತಕದಲ್ಲಿ, ಅದು ನಮಗೆ ಒಂದು ಮೌಲ್ಯಯುತ ಜೀವನವನ್ನು ನಡೆಸೋದಕ್ಕೆ ಸಹಕಾರ ಆಗಿತ್ತು. ಯಾರೋ ಹೇಳಿ ನಮಗೆ ಒಂದು ಮೌಲ್ಯವನ್ನು ತುಂಬುವಂಥದ್ದಲ್ಲ, ಇರುತ್ತೆ ಆಲ್ರೆಡಿ ಮಕ್ಕಳಲ್ಲಿ ಇರುತ್ತೆ. ಅದನ್ನ ಬೆಳೆಸುವಂಥ ಕೆಲಸ ಮನೆ ಒಳಗೆ ಮತ್ತು ಶಾಲೆಯಲ್ಲಿ ಆಗಬೇಕು. ಆವಾಗ ಒಂದು ಶಿಕ್ಷಣ ಒಂದು ನಮಗೆ ಶಿಕ್ಷೆ ಆಗೋದಿಲ್ಲ, ಒಂದು ಶಿಷ್ಟಾಚಾರದ ಕ್ಷಣ ಆಗುತ್ತೆ.
1: ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಮನೆಯಲ್ಲಿ ಯಾವ ರೀತಿಯ ಬದಲಾವಣೆಗಳು ನಡೆದ್ರೆ ಈಗಿನ ಮಕ್ಕಳು ಆ ಕಾಂಪಿಟೇಟಿವ್ನೆಸ್ ನೇಚರ್ನ ಕಡಿಮೆ ಮಾಡಿಕೊಂಡು ತಮ್ಮ ವ್ಯಕ್ತಿತ್ವ ವಿಕಸನದ ಕಡೆ ಗಮನ ಕೊಡ್ತಾರೆ ಅಂತ ಅನ್ಸುತ್ತೆ ನಿಮಗೆ?
0: ಪೇರೆಂಟ್ಸು ಬದಲಾಗಬೇಕು. ಮೊದಲು ನಾವು ಏನು ಮಾಡ್ತೀವಿ, ಮಕ್ಕಳನ್ನ ಬದಲಾಯಿಸಕ್ಕೆ ಹೋಗ್ತೀವಿ. ಮಕ್ಕಳನ್ನ ಬದಲಾಯಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅವರಲ್ಲಿರೋ ಒಂದು ಒಂದು ಶಾಂತವಾದ ಮನಸ್ಸು ಏನಿದೆ ಅದು ಪೂರಕವಾದ ನಾವು ವಾತಾವರಣವನ್ನು ಮನೆಯಲ್ಲೂ ಕೊಡಬೇಕು. ಪ್ರೆಷರ್ ಹಾಕೋದನ್ನು ಬಿಡಬೇಕು. ಯಾಕಂದರೆ ಶಿಕ್ಷಣ ಅಂದ ತಕ್ಷಣ ಓದಿ ತಿಳ್ಕೊಳ್ಳೋವಂಥದ್ದಲ್ಲ, ಸಾಕಷ್ಟು ಮನೆಯೊಳಗೆ ಅವರಿಗೆ ತಿಳ್ಕೊಳ್ಳೋವಂಥ ಅವಕಾಶಗಳಿರುತ್ತೆ. ಪೇರೆಂಟ್ಸ್ ಅವ್ರ ಜೊತೆಗಿದ್ದು ಅವ್ರಿಗೆ ತಿಳಿಸುವಂಥ ಪ್ರಯತ್ನಗಳನ್ನಾಗಬೇಕು. ಯಾಕಂದರೆ ನಾವೇ ಪ್ರೆಷರಲ್ಲಿದ್ದಾಗ ಮಕ್ಕಳಿಗೆ ಇನ್ನೇನು ಹೇಳ್ಕೊಡೋಕೆ ಸಾಧ್ಯ? ಇದು ಮನೆ ಒಳಗೂ ಆಗ್ತಾ ಇದೆ, ಶಾಲಾ ಕಾಲೇಜುಗಳಲ್ಲೂ ನಡೀತಾ ಇದೆ. ಯಾಕಂದ್ರೆ ಶಿಕ್ಷಣ ಒಂದು ಏನೋ ಒಂದು ಯಾವುದೋ ಒಂದು ಬುಕ್ ವಿಚಾರಗಳನ್ನ ಪುಸ್ತಕದ ವಿಚಾರನ ಮಗುಗೆ ತಿಳಿಸೋದು ಇಷ್ಟೇ, ಇಲ್ಲಿ ಮಟ್ಟಿಗೆ ನಿಂತು ಬಿಟ್ಟಿದೆ ಅದು. ಆದ್ರೆ ಆ ವಿಚಾರ ಏನ್ ತಿಳಿಸ್ತಾ ಇದೀವಿ, ಅದರಿಂದ ಆ ಮಗುವಿನ ಭವಿಷ್ಯಕ್ಕೆ ಬೇಕಾ ಆ ವಿಚಾರ, ನಿಜವಾಗ್ಲೂ ಆ ಮಗುವಿನೆಲ್ಲ ಆ ವಿಚಾರಗಳ ಆಸಕ್ತಿ ಇದೆಯಾ? ಯಾವುದು ಪ್ರತಿಭೆನಲ್ಲಿ ವಿಚಾರ ಮಾಡಿದಾಗ ಆ ಮಗುವಿಗೆ ಬೇರೆ ಒಂದು ಪ್ರತಿಭೆ ಇರುತ್ತೆ, ಅದನ್ನ ಕಡೆಗಣಿಸ ಅದನ್ನ ಗುರುತಿಸೋ ಕೆಲಸ ಆಗ್ತಾ ಇಲ್ಲ. ಈಗ ನೋಡಿ, ಶಾಲೆ ಇದರೊಳಗೆ ನಾವು ಸಾಮಾನ್ಯ ಜ್ಞಾನ, ಇದರಲ್ಲಿ ಜ್ಞಾನ ಮತ್ತು ವಿಜ್ಞಾನದ ಮಧ್ಯದಲ್ಲಿ ಒಂದು ಸಾಮಾನ್ಯ ಜ್ಞಾನ ಅಂತಿದೆ, ಕಾಮನ್ ಸೆನ್ಸ್. ಅದನ್ನ ಮಕ್ಳಿಗೆ ಮೊದಲು ತಿಳಿಸ್ಬೇಕು. ನಾವೇನು ಮಾಡ್ತೀವಿ, ದೊಡ್ಡ ವ್ಯಕ್ತಿ ಆಗಿಬಿಡಲಿ ಮೊದಲೇ, ಅವ್ರಿಗಿನ ಮೇಲ್ ಬಂದ್ಬಿಡ್ಲಿ, ಮಗು ಸಣ್ಣಲ್ಲೇ ಎಲ್ಲ ವಿಚಾರಗಳನ್ನ ಮಗು ತಿಳಿಸ್ಬಿಟ್ರೆ ಅವ್ರು ಓದ್ತಾ ಓದ್ತಾ ದೊಡ್ಡ ಆಗ್ತಾ ಆಗ್ತಾ ಅವ್ರು ಬೇಗ ಸೆಟ್ಲ್ ಆಗ್ಬಿಡ್ತಾರೆ. ಲೈಫಲ್ಲಿ ಸೆಟ್ಲ್ ಆಗೋದು ಅಷ್ಟೇ ತಲೆ. ಲೈಫ್ ಸೆಟ್ಲ್ಮೆಂಟ್ ಅಂದರೆ ಏನು, ನಿಜವಾಗ್ಲೂ ಜೀವನ ಅಂದ್ರೆ ಏನು ಅಂತ ಒಂದು ಅವ್ರಿಗೆ ತಿಳಿಸೋ ಪ್ರಯತ್ನ ಪೋಷಕರು ಮಾಡಬೇಕು. ಜೀವಿಗಳ ವನ ಜೀವನ, ಎಲ್ಲರೊಳಗೂ ಜೀವನ ಇರೋದು, ಆದರೆ ಆ ಎಲ್ಲರನ್ನು ಸೇರಿಸಿ ಹೋಗುವಂಥದ್ದು ಅದು ನಿಜವಾಗ್ಲೂ ಜೀವನ. ನೀನು ಬೇರೆ ಅವನು ಬೇರೆ, ನೀನು ಅವನನ್ನ ಸೋಲಿಸ್ಬೇಕು. ಈ ಕಾಂಪಿಟೇಷನ್ಗೆ ಇಳಿದಾಗ ಮಗುವಿಗೆ ತನ್ನ ಮೂಲ ಶಕ್ತಿನೇ ಸದ್ಬಳಕೆ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಮೂಲದಲ್ಲಿ ಒಂದು ಎಲ್ಲ ಪ್ರತಿ ಮಕ್ಕಳಿಗೂ ಸೊ ಪ್ರತಿಯೊಂದು ಮಗುವಿಗೂ ಒಂದು ವಿಶೇಷವಾದ ಒಂದು ಜ್ಞಾನ ಇರುತ್ತೆ, ಅದನ್ನು ವಿಜ್ಞಾನ ಅಂತ ಹೇಳ್ತೀವಿ. ಅದನ್ನು ಗುರುತಿಸೋ ಕೆಲಸ ಹಿಂದಿನ ಶಿಕ್ಷಣದಲ್ಲಿ ಆಗ್ತಾ ಇತ್ತು, ಗುರುಕುಲ ಪದ್ಧತಿ ಅಂತ ನೀವೇನು ಹೇಳಿದ್ರಿ. ಆವಾಗಲೂ ಅಷ್ಟೇ, ಪೋಷಕರು ಅದು ರಾಜರ ಮಕ್ಕಳಾಗಲಿ ಸಾಮಾನ್ಯರ ಮಕ್ಕಳಾಗಲಿ ಅವರು ಗುರುಕುಲಕ್ಕೆ ಅಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಗುರುಗಳ ಇದರೊಳಗೆ ಬಿಟ್ಬಿಡ್ತಾ ಇದ್ರು. ಶಿಕ್ಷಣ ಕಲ್ತ್ಕೊಂಡು ಮೂಲಭೂತ ಏನು ಬೇಕು ನೈತಿಕತೆ ಅದು ಅಲ್ಲಿ ಕಲಿಸಲಾಗ್ತಾ ಇತ್ತು, ಮಾನವೀಯ ಗೌಣ ಮೌಲ್ಯಗಳನ್ನ ಅಲ್ಲಿ ಕಲಿಸ್ತಾ ಇದ್ರು. ಮತ್ತೆ ಸಂಸ್ಕಾರಯುಕ್ತ, ಸಂಸ್ಕಾರ ಅಂದ್ರೆ ಶುದ್ಧ ಮಾಡೋದು, ಯಾವುದೇ ಅದು ಬೇಡವಾದ ಒಂದು ಗುಣಗಳಿರುತ್ತೆ ಮಗುವಿನಲ್ಲಿ ಅದನ್ನ ಅಲ್ಲೇ ತಿದ್ದಿ ತೀಡಿ ಒಂದು ಗಿಡವಾಗಿ ಇರುವಾಗಲೇ ಅದನ್ನ ಸರಿ ಮಾಡಿಬಿಟ್ಟು ಅದನ್ನ ಶುದ್ಧ ಮಾಡಿಬಿಟ್ಟು ನಂತರ ಒಂದು ಭೌತಿಕದಲ್ಲಿ ಒಂದು ವಿಜ್ಞಾನ ಒಂದು ವಿಷಯದ ಮೇಲೆ ಅವರು ಜೀವನವನ್ನು ನಡೆಸ್ತಾ ಇದ್ರು. ಹಾಗೆ ಪ್ರತಿಭೆನ ಅಲ್ಲಿ ಪ್ರೋತ್ಸಾಹ ಇತ್ತು. ಹಾಗಾಗಿ ಅಲ್ಲಿ ಮಾನವೀಯ ಗುಣಗಳ ಜೊತೆಗೆ ಒಂದು ಮಹಾತ್ಮರ ಒಂದು ವಿಚಾರಗಳನ್ನು ಕೂಡ ಅಲ್ಲಿ ತಿಳಿಸಲಾಗ್ತಾ ಇತ್ತು. ಹಾಗಾಗಿ ಅಲ್ಲಿ ಕಾಂಪಿಟೇಷನ್ ಬರ್ತಾ ಇರಲಿಲ್ಲ. ಹೊರಗೆ ಬಂದಮೇಲೆ ಅವರು ಪೋಷಕರಿಗೆ ಗುರುಗಳಿಗೆ ಒಳ್ಳೆ ಒಂದು ಗೌರವವನ್ನು ಕೊಡೋದಾಗಲಿ, ಅವರ ಒಂದು ಧರ್ಮಕರ್ಮಗಳನ್ನು ಆಚರಣೆ ಮಾಡೋದಾಗಲಿ, ಒಂದು ಒಗ್ಗಟ್ಟಿನಿಂದ ಬಾಳೋದಾಗಲಿ, ಜೀವನದ ಮೌಲ್ಯಗಳನ್ನು ಅಲ್ಲಿ ಕಾಣ್ಬೋದಿತ್ತು. ಈಗ ಅದು ಕಡಿಮೆ ಆಗಿದೆ, ಮನೆಯಿಂದಲೇ ಅದು ಶುರು ಮಾಡಬೇಕಾಗಿದೆ, ಅದು ಪೋಷಕರ ಮೇಲೆ ಬಿಟ್ಟಿದೆ.
1: ಈಗ ಆಗಿನ ಕಾಲದ ಶಿಕ್ಷಕ ಮತ್ತು ವಿದ್ಯಾರ್ಥಿ ಸಂಬಂಧ ಹೇಗಿತ್ತು, ಮತ್ತೆ ಈಗಿನ ಕಾಲದೊಂದಿಗೆ ಹೋಲಿಸಿದ್ರೆ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ?
0: ಅದೇ ಹೇಳಿದಾಗೆ ಅಲ್ಲಿ ಗುರು ಶಿಷ್ಯ ಅಂತ ಹೇಳಿ ನಾವು ಆಧ್ಯಾತ್ಮದ ಒಂದು ಆ ಪದವನ್ನು ಬಳಸ

ಇದಾಗ ಗುರು ಶಿಷ್ಯ ಸಂಬಂಧ ಅಲ್ಲಿ ಒಂದು ಮೌಲ್ಯಯುತ ವಿಚಾರಗಳನ್ನೇ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು. ಭೌತಿಕದಲ್ಲಿ ಅವರಿಗೆ ಆಸಕ್ತಿ ಇದ್ರೂ ಅದನ್ನ ಹೇಗೆ ಬಳಸ್ಕೋಬೇಕು ಅನ್ನೋದನ್ನ ಅವರು ಮಧ್ಯೆ ತಿಳಿಸ್ತಾ ಇದ್ರು. ಹಾಗಾಗಿ ಅಲ್ಲಿ ಯಾವುದೇ ಒಂದು ಸಂಘರ್ಷಗಳು ಬರ್ತಾ ಇರಲಿಲ್ಲ. ಗುರು ಶಿಷ್ಯರ ಮಧ್ಯೆ ಯಾವುದೇ ಒಂದು ಗುರುಗಳ ಮೇಲೆ ಭಕ್ತಿ ಭಯ ಭಕ್ತಿ ಇತ್ತು ಮಕ್ಕಳಲ್ಲಿ. ಅವ್ರ ಶಿಷ್ಯರ ಮೇಲೆ ಶಿಷ್ಯರಿಗೆ ಗುರು ಮೇಲೆ ಭಯ ಭಕ್ತಿ ಇತ್ತು. ಈಗ ಗುರುಗಳಿಗೆ ಶಿಷ್ಯರ ಮೇಲೆ ಭಯ ಭಕ್ತಿ ಮೂಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಏನ್ ಹೇಳಿದ್ರೆ ಏನ್ ಮಾಡ್ಬಿಡ್ತಾರೋ ಅನ್ನೋ ಭಯ ಶುರು ಆಗ್ಬಿಟ್ಟಿದೆ. ಅಂತ

0: ಮೊದಲೇ ಅವ್ರಿಗೆ ತಿಳಿಸ್ಬಿಟ್ರೆ ಅವ್ರು ಅದನ್ನ ಅನುಸರಿಸ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ಒಳಗಡೆ ಅವರ ಅಂತಃಶಕ್ತಿ ಏನಿತ್ತು ಅದು ಅದರಿಂದ ದೂರ ಆಗ್ತಾ ಇದೆ. ಹಾಗಾಗಿ ಅವ್ರಿಗೆ ತನ್ನ ತಾನು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇದು ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿರೋದು. ಮೌಲ್ಯಯುತ ಶಿಕ್ಷಣ ಅಂದ್ರೆ ನಿನ್ನನ್ನು ನೀನು ಅರ್ಥ ಮಾಡ್ಕೋ, ನಿನ್ನೊಳಗೆ ಇದೆ ಆ ಶಕ್ತಿ, ಉತ್ತಿಷ್ಠಿತ ಜಾಗೃತ ಅಂತ ಹೇಳಿದ್ರು. ಗುರಿಯನ್ನು ಸೇರುವವರೆಗೂ ನೀ ಅರಿಕ್ಷಣನ ಇಲ್ಲದೆ ನೀ ಮುನ್ನಡೆ ಸೆಕ್ಕನೆ ಅಂತ ಹೇಳಿದ್ರು. ಗುರಿ ಅಂದ್ರೆ ಯಾವ್ದು ಹೇಳಿದ್ರು? ಆಧ್ಯಾತ್ಮದ ಗುರಿ ಅವ್ರು ಹೇಳಿದ್ದು. ಇಲ್ಲಿ ಏನಾಗಿದೆ, ನಾನು ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಸಾಧನೆ ಹೌದು, ಆಧ್ಯಾತ್ಮದ ಸಾಧನೆ ನಂತರ ಭೌತಿಕದಲ್ಲಿ ಅದು ಬ್ಯಾಲೆನ್ಸಿಂಗ್ ಮಾಡಿಕೊಂಡ್ರೆ ಸಾಧನೆಗೆ ಒಂದು ಒಂದು ಅರ್ಥ ಇರುತ್ತೆ. ಯಾರನ್ನೋ ತುಳಿದ್ಬಿಟ್ಟು ಇನ್ನೇನು ಮೋಸ ಮಾಡಿ ಅದು ನಾನೊಂದು ಸಾಧನೆ ಮಾಡಿದೆ, ಹಣ ಮಾಡೋದು ಸಾಧನೆ ಆಗೋದಿಲ್ಲ. ಇದು ಅಂಕ ಆಧಾರಿತ ಶಿಕ್ಷಣ ಆದ್ದರಿಂದ ಅಂಕಗಳನ್ನು ಗಳಿಸೋಕ್ಕೆ ಎಲ್ಲರೂ ತಯಾರಿ ನಡೆಸ್ತಾ ಇದ್ದಾರೆ. ಆದರೆ ಯಾವ ವಿಚಾರ ಅವರು ಅರ್ಥ ಮಾಡಿಕೊಂಡು ಅಂಕಗಳನ್ನು ಗಳಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಗಮನ ಕೊಡಬೇಕು. ಪೋಷಕರಿಂದ ಹಿಡಿದು ಶಿಕ್ಷಣ ಕ್ಷೇತ್ರನೇ ಅದು ಅದನ್ನು ಗಮನಿಸ್ತಾ ಇಲ್ಲ. ಏನೋ ಪಠ್ಯಪುಸ್ತಕದಲ್ಲಿರೋ ವಿಚಾರಗಳೇನಿದೆ ಅದು ಮುಗ್ಧ ಮನಸ್ಸನ್ನು ಪ್ರಬುದ್ಧತೆಗೆ ಎಳಿತಾ ಇದೆ ಅಂತ ಹೇಳ್ಬೋದು.
1: ಅಲ್ಲ, ಎಲ್ಲರೂ ಡಿಸ್ಕಸ್ ಮಾಡೋ ಥರ ಈಗಿನ ಮಕ್ಕಳು ತುಂಬ ಮೆಚೂರ್ಡ್, ಎಲ್ಲ ವಿಷಯ ತಿಳ್ಕೊಂಡಿರ್ತಾರೆ. ಆ್ಯಂಡ್ ಒಂದ್ಸಲ ಹೇಳಿದ್ರೆ ಅವರಿಗೆ ತಟ್ ಅಂತ ಅರ್ಥ ಆಗತ್ತೆ ಅನ್ನೋ ಕಾಲದಲ್ಲಿ ನಿಮ್ಮ ಪ್ರಕಾರ ಏನ್ ಹೇಳ್ತೀರಾ ನೀವು? ಇನ್ಫಾರ್ಮೇಶನ್ ಓವರ್ಲೋಡ್ ಆಗ್ತಾ ಇದೆ ಮಕ್ಕಳಿಗೆ, ಅದು ಅವರ ಏಜ್ಗೆ ಬಿಯಾಂಡ್ ದೇರ್ ಏಜ್ ಅದು ರೀಚ್ ಆಗ್ತಾ ಇದೆ ಅನ್ನೋ ತರ. ಸೊ ಇದು ಒಳ್ಳೇದ ಕೆಟ್ಟದ ಎಲ್ಲರೂ ತಿಳ್ಕೋಬೇಕು ಅನ್ನೋ ಕಾತರತೆ ಮಕ್ಕಳಲ್ಲೂ ಇರುತ್ತೆ ಈಗಿನ ಕಾಲದ ಮಕ್ಕಳಲ್ಲಿ, ಮತ್ತೆ ಪೇರೆಂಟ್ಸ್ ಅಂಡ್ ಟೀಚರ್ಸಿಗೂ ಹಾಗೇನೆ, ಲೈಕ್ ಮಕ್ಕಳು ಎಲ್ಲ ತಿಳ್ಕೊಂಡಿರ್ಬೇಕು ಅಂತ. ಸೊ ಅದು ಆ ವಯಸ್ಸಿಗೆ ಮೀರಿ ನಾವು ಅದು ಹೊರೆ ಮಾಡ್ತಿದೀವ ಮಕ್ಕಳಿಗೆ ಅಂತ ನಿಮ್ ಅಭಿಪ್ರಾಯನ?
0: ಖಂಡಿತ. ಯಾಕಂದ್ರೆ ಎಲ್ಲ ತಿಳ್ಕೊಂಡಿರ್ಬೇಕು ಅಂದ್ರೆ ಈಗ ಒಂದು ಮಗುವಿಗೆ ಯಾವ್ದ್ರೊಳಗ ಆಸಕ್ತಿ ಇದೆ ಅಂತಾನೆ ಗುರುತಿಸದೆ ಯಾರನ್ನೋ ತೋರಿಸ್ಬಿಟ್ಟು ನೀನು ಅವ್ರಂತಾಗೋ, ಎಲ್ಲರನ್ನೂ ನೀ ತಿಳ್ಕೊ, ನಿನ್ನನ್ನು ನೀನು ತಿಳ್ಕೊಂಡಿಲ್ಲ ಅಂದರೆ ಇದು ಪ್ರಯೋಜನ ಇಲ್ಲ. ಯಾಕಂದರೆ ಇದು ಡಿಪೆಂಡೆನ್ಸಿ ಆಗ್ತಾ ಇದೆ. ತನ್ನನ್ನು ತಾನು ಅರ್ಥ ಮಾಡಿಕೊಂಡು ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋದು ಅದು ಸರಿಯಾದ ದಾರಿ. ಇದು ಹಿಂದಿನ ಶಿಕ್ಷಣದಲ್ಲಿ ಇತ್ತು. ನೀನು ಯಾರು ಫಸ್ಟು, ನೀನು ಯಾಕೆ ಬಂದಿದ್ಯಾ? ಭೂಮಿ ಮೇಲೆ ಇದ್ದೀವಿ ನಾವು, ಮನುಕುಲ ಭೂಮಿ ಮೇಲಿದೆ. ಇಲ್ಲ ನಾನು ಭೂಮಿನೇ ಆಳ್ತೀನಿ, ಇಲ್ಲ ನಾನು ಭೂಮಿ ಮೇಲಿಂದ ಮೇಲೆ ಹೋಗ್ತೀನಿ ಅನ್ನೋದೆಲ್ಲ ಒಂಥರ ಅಜ್ಞಾನದ ಒಂದು ಇದು, ಅದು ಸತ್ಯ ಅಲ್ಲ. ಆ್ಯಕ್ಚುಲಿ ಇಲ್ಲಿ ಏನಿರದೆ ದೈವತ್ವದ ಶಿಕ್ಷಣ ಅಂತ ಹೇಳ್ತಾರೆ. ಇಲ್ಲಿ ದೇವರನ್ನು ನಾವು ಹೊರಗಡೆ ತೋರಿಸೋದಕ್ಕೂ ದೈವತ್ವವನ್ನು ಒಳಗಡೆ ಬೆಳೆಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ನಮ್ಮ ಒಂದು ಗುರು ಹಿರಿಯರಾಗಲಿ ಮಹಾತ್ಮರುಗಳಾಗಲಿ ಅವರುಗಳು ದೈವತ್ವದ ಕಡೆಗೆ ಹೋಗಿದ್ದು. ದೈವತ್ವ ಅಂದರೆ ಏನು? ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಳ್ಳೋದು. ದೇವರಲ್ಲಿ ಒಳ್ಳೆಯ ಗುಣಗಳಿರುತ್ತೆ, ಆದರೂ ದೇವರು ಒಂದು ವ್ಯಕ್ತಿ ಅಲ್ಲ, ಶಕ್ತಿ ಅದು, ಆತ್ಮಶಕ್ತಿ. ಆ ಆತ್ಮಶಕ್ತಿಯ ಕಡೆಗೆ ಮಗುವನ್ನು ಕರ್ಕೊಂಡು ಹೋಗಬೇಕು. ಅದಕ್ಕೆ ಆತ್ಮವಿಶ್ವಾಸ ಬರುತ್ತೆ, ಆತ್ಮ ಸಂಶೋಧನೆ ಆಗುತ್ತೆ. ನಂತರ ಇಲ್ಲಿ ಭೌತಿಕದಲ್ಲಿ ಏನು ನಾವು ಭೌತ ವಿಜ್ಞಾನದ ಸಂಶೋಧನೆ ನಡೆಸ್ತಾ ಇದ್ದೀವಲ್ಲ, ಅವರು ಕೂಡ ಅಧ್ಯಾತ್ಮ ಚಿಂತಕರೇ ಆಗಿರ್ತಾರೆ ಆ್ಯಕ್ಚುಲಿ. ಆದರೆ ನಾವು ಅದು ಗಮನಿಸ್ತಾ ಇಲ್ಲ. ಅವರಿಗೂ ಮಧ್ಯದಲ್ಲೇ ನಾವು ಇದ್ದೀವಿ. ಈಗ ಭೂಮಿ ಮೇಲೆ ಕೂತ್ಕೊಂಡು ಗ್ರಹಗಳ ವೀಕ್ಷಣೆ ಮಾಡಿ ಹಿಂಗೆ ಇಂಥ ಗ್ರಹಗಳಿದೆ ಮೇಲಿದೆ ಅಂತ ಮಹರ್ಷಿಗಳು ಏನು ಕಂಡುಹಿಡಿದ್ರು? ಭೂಮಿ ಮೇಲಿದ್ದೇ ಕಂಡುಹಿಡಿದಿದ್ದು. ಆದರೆ ಈಗಿನ ವಿಜ್ಞಾನಿಗಳು ಅದ್ರಗಿನ ಮುಂದೆ ಹೋಗ್ಬಿಟ್ಟು ಯಾವ ಗ್ರಹದಲ್ಲಿ ಏನಿದೆ ಅಂತ ಅವ್ರು ಪ್ರಾಕ್ಟಿಕಲ್ ಆಗಿ ಆ ಥರ ಹೋಗ್ತಾ ಇದೆ. ಅದು ಕೆಲವೇ ಕೆಲವರು ಹೋಗ್ಬೋದು, ಆದರೆ ಮಹರ್ಷಿಗಳ ಥರ ನಾವು ಇದ್ದಾಗ ಭೂಮಿ ಮೇಲಿದ್ದ ಭೂಮಿಗೆ ಯಾವ ನಷ್ಟನೂ ಆಗೋದಿಲ್ಲ. ನಮ್ಮ ಆತ್ಮೋದ್ಧಾರನೂ ಆಗುತ್ತೆ, ಭೂಮಿ ಕೂಡ ಲೋಕದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಇದು ಆಗಬೇಕು. ಲೋಕ ಕಲ್ಯಾಣಕ್ಕೋಸ್ಕರ ಇಲ್ಲಿ ಶಿಕ್ಷಣ ಇರಬೇಕೇ ಹೊರತು ಲೋಕವನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ಭೂಮಿಯನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ತನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲ ನಡೆಸ್ತಾ ಇರೋದು ಅದು ಶಿಕ್ಷಣ ಆಗೋದೇ ಇಲ್ಲ. ಅದನ್ನು ಅವಿದ್ಯೆ ಅಂತ ಹೇಳಿದರು. ಅದನ್ನು ಅವಿದ್ಯೆ ಅಂತಲೇ ಹೇಳ್ತಾರೆ. ಯಾಕಂದರೆ ಸತ್ಯ ಇಲ್ಲ ಅದರೊಳಗೆ, ಅದು ಯಾವತ್ತೂ ಶಾಶ್ವತವಾಗಿ ಒಂದೇ ಥರ ಇರೋದೇ ಇಲ್ಲ. ಈಗ ನೀವು ಯಾವುದೋ ಒಂದು ಪ್ರತಿಭೆ ಅಂತ ಹೇಳಿದ ತಕ್ಷಣ ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇರುತ್ತೆ. ಎಲ್ಲರನ್ನೂ ಒಂದೇ ಗುಂಪಲ್ಲಿ ನಿಲ್ಲಿಸ್ಕೊಂಡು ನೀವು ಎಲ್ಲರೂ ಸರಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆ ಒಂದು ಫೀಲ್ಡಿಗಲ್ಲಿ ಯಾವ ಪ್ರತಿಭೆ ಇರುತ್ತೋ ಆ ಫೀಲ್ಡಲ್ಲೇ ಆ ಒಂದು ಇದು ಕ್ಷೇತ್ರದಲ್ಲೇ ಆ ಮಗುವಿಗೆ ಶಿಕ್ಷಣವನ್ನು ಕೊಟ್ಟಾಗ ಅಲ್ಲಿ ಪ್ರಗತಿ ಆಗುತ್ತೆ. ಅವ್ರಿಗೆ ಇರೋ ಪ್ರತಿಭೆನೇ ಬೇರೆ, ನಾವು ಅವ್ರಿಗೆ ಸೇರಿಸ್ತಾ ಇರೋ ವಿಚಾರನೇ ಬೇರೆ. ಆದಾಗ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಗೊಂದಲಗಳಾಗುತ್ತೆ, ಮಗುವಿಗೆ ಸಂಪೂರ್ಣ ಬೆಳವಣಿಗೆ ಆಗೋದಿಲ್ಲ.
1: ಈಗ ನಾವು ನೋಡ್ತಿರೋ ಎಜುಕೇಷನ್ ಸಿಸ್ಟಮ್ ಅಲ್ಲಿ ತಂತ್ರಜ್ಞಾನಕ್ಕೆ ಜಾಸ್ತಿ ಒತ್ತು ನೀಡಲಾಗ್ತಾ ಇದೆ. ಡಿಜಿಟಲ್ ಶಿಕ್ಷಣಕ್ಕೆ ಆನ್ಲೈನ್ ಕ್ಲಾಸ್ಗಳು ನಡೀತಾ ಇದ್ದಾವೆ. ಸೊ ಇವುಗಳು ಶಿಕ್ಷಣಕ್ಕೆ ಯಾವ ರೀತಿ ಸಹಾಯ ಮಾಡಿದೆ, ಮತ್ತೆ ಇದೆಲ್ಲ ಶಿಕ್ಷಣಕ್ಕೆ ಪೂರಕವಾಗಿ ನಡೀತಾ ಇದೆಯಾ ಅಂತ?
0: ತಂತ್ರಜ್ಞಾನ ಬೇಕು, ಅದು ಅತಂತ್ರ ಸ್ಥಿತಿಗೆ ಹೋಗಬಾರ್ದು, ಸ್ವತಂತ್ರ ಜ್ಞಾನದ ಕಡೆಗೆ ಹೋಗ್ಬೇಕು. ಯಾಕಂದ್ರೆ ನಮ್ದು ಇನ್ಫಾರ್ಮೇಶನ್ ಈಗ ಒಂದು ಸುಮ್ಮನೆ ಒಂದು ಮೊಬೈಲಲ್ಲಿ ಸರ್ಚ್ ಮಾಡಿ ಬಂದ್ಬಿಡುತ್ತೆ, ನಮ್ಗೆ ಗೂಗಲ್ ಸರ್ಚ್ ಮಾಡಿದ್ರೆ ಎಲ್ಲದೂ ಸಿಕ್ಬಿಡುತ್ತೆ. ಆದ್ರೆ

0: ಬೇಕ ಮಕ್ಕಳಿಗೆ ಅಷ್ಟು ವಿಚಾರಗಳ ಅವಶ್ಯಕತೆ ಇರಲ್ಲ, ಅವ್ರಿಗೆ ಏನು ಬೇಕೋ ಅದನ್ನ ಮಾತ್ರ ಅವ್ರು ತಗೊಳ್ಳುವಂತ ಆ ಶಕ್ತಿ ಅವರಲ್ಲಿ ಇರಬೇಕು. ಈ ವಿಚಾರ ಬೇಕು, ಇದರಿಂದ ನಾನು ಮುಂದೆ ಹೋಗ್ತೀನಿ ಅನ್ನೋ ಒಂದು ಪರ್ಫೆಕ್ಷನ್ ಅವ್ರಿಗೆ ಆ ಮಗುವಿಗೆ ತಿಳುವಳಿಕೆ ಬಿಡುವಂಥದ್ದು ಮಾತ್ರ ಇರಬೇಕು. ಅದರೊಳಗೆ ಇನ್ಯಾವುದೋ ಒಂದು ವಿಚಾರಗಳು ಅವ್ರು ಹುಡುಕ್ತಾ ಹುಡುಕ್ತಾ ಬೇರೆ ಬೇರೆದೆಲ್ಲ ಸಿಗ್ತಾ ಬಿಡುತ್ತೆ. ಅವಾಗ ಅವರಿಗೆ ಅದು ಒಂದೇ ಮಾರ್ಗದಲ್ಲಿ ಹೋಗೋಕ್ಕಾಗೋದೇ ಇಲ್ಲ, ಅವ್ರಿಗೆ ಬೇರೆ ಅಡ್ಡದಾರಿ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ತಂತ್ರಜ್ಞಾನದಿಂದ ಈ ಕೊರೋನಾ ಸಮಯದಲ್ಲಿ ನಮಗೆ ಈ ತಂತ್ರಜ್ಞಾನದ ಬಳಕೆ ಎಷ್ಟು ಉಪಯೋಗಕ್ಕೆ ಬಂತು ಅಂದ್ರೆ, ಅವಾಗ ಎಲ್ಲ ಬಂದ್ ಆಗ್ಬಿಟ್ಟಿತ್ತು ಶಿಕ್ಷಣ ಅಂತ ಹೇಳಿ. ಎಲ್ಲ ಮನೇಲಿ ಕೂತ್ಕೊಂಡು ಸುಮ್ಮನೆ ನಾವು ಏನ್ ಮಾಡೋದು ಮುಂದೆ ಅನ್ನೋ ಇದ್ರೊಳಗೆ ಈ ತಂತ್ರಜ್ಞಾನದಿಂದ ನಮ್ಗೆ ಸ್ವತಂತ್ರವಾಗಿ ಬದುಕುವಂತ ಶಕ್ತಿ ಬರುತ್ತೆ. ಆದ್ರೆ ಅದನ್ನ ಸದ್ಬಳಕೆ ಮಾಡ್ಕೊಳ್ಳುವಂತ ಒಂದು ಜ್ಞಾನ ಇರಬೇಕು ಮಗುವಿಗೆ. ಅದನ್ನ ನಾವು ದುರ್ಬಳಕೆ ಮಾಡ್ಕೊಳ್ಳೋಷ್ಟು ಮಕ್ಕಳು ತುಂಬಾ ಬೆಳೀತಾ ಇದ್ದಾರೆ ಈಗಿನ ಒಂದು ತಂತ್ರಜ್ಞಾನ ಇದರಿಂದ. ಹಾಗಾಗಿ ಅದನ್ನ ಬಳಸುವಂತ ಒಂದು ಶಕ್ತಿ, ಆ ಜ್ಞಾನವನ್ನು ಪ್ರಾಥಮಿಕ ಶಿಕ್ಷಣದಲ್ಲಿ ನಾವು ಕೊಡಬೇಕಾಗತ್ತೆ. ಯಾಕಂದ್ರೆ ಮಗುವಿಗೆ ಒಂದು ಮೊಬೈಲ್ ಕೊಡೋದು ದೊಡ್ಡ ಸಾಧನೆ ಅಲ್ಲ. ಮೊಬೈಲ್ ನಲ್ಲಿ ಏನ್ ನೋಡ್ಬೇಕು, ಏನ್ ಕೊಡ್ಬೇಕು ಅದನ್ನ ತಿಳಿಸುವಂತದ್ದು ಪೋಷಕರು ಮಾಡ್ಬೇಕು, ಶಿಕ್ಷಕರು ಮಾಡ್ಬೇಕು. ಯಾಕೆ ತುಂಬಾ ಸ್ಕೂಲ್ಗಳನ್ನ ನೋಡ್ತಾ ಇದೀವಿ, ನೀವು ಸರ್ಚ್ ಮಾಡಿ ನೀವು ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಇದರಿಂದ ಮಕ್ಳಿಗೆ ಮೊಬೈಲ್ ಕೊಟ್ಟು ಪೋಷಕರು ನಿರಾಳರಾಗಿದ್ದಾರೆ.
1: ಹೌದು,
0: ಆದ್ರೆ ಅವ್ರು ಏನ್ ನೋಡ್ತಾ ಇದಾರೆ ಅದರಿಂದ ಅವ್ರ ಮನಸ್ಸು ಎಷ್ಟು ಹಾಳಾಗ್ತಾ ಇದೆ, ಯಾವ ತರದಲ್ಲಿ ಬಳಸ್ತಾ ಇದಾರೆ, ಇವನು ಕೂಡ ಅವ್ರು ಗಮನಿಸುವಂತ ಸಮಯ ಕಡಿಮೆ ಇದೆ. ಆಕ್ಚುಲಿ ಏನಾಗಿದೆ ಅಂದ್ರೆ ಸಾಲ ಮಾಡಿ ಮಕ್ಕಳನ್ನ ಬೆಳೆಸುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂತ ಒಂದು ಶಿಕ್ಷಣ, ದುಬಾರಿ ಶಿಕ್ಷಣ ಕೊಡಸಕ್ ಹೋಗಿ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಮಕ್ಕಳಿಗೆ ಅವರಿಗೆ ಈ ಶಿಕ್ಷಣ ಕೊಡಿಸ್ಬಿಟ್ರೆ ಅವರಿಗೆ ಒಂದೇ ಒಳ್ಳೆ ಸೆಟ್ಲ್ ಆಗ್ಬಿಡ್ತಾರೆ ಲೈಫ್ ಅಲ್ಲಿ ಅನ್ನೋ ಒಂದು ದೂರಾಲೋಚನೆ, ಈ ದೂರದ ಆಲೋಚನೆ ಇದೆಯಲ್ಲ ಅದು ದೂರಾಲೋಚನೆಗೆ ಬಂದ್ಬಿಟ್ಟು ಈಗ ಬಂದಿದೆ. ಯಾಕಂದ್ರೆ ಭವಿಷ್ಯನ ಯಾರು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಭವಿಷ್ಯ ಇರೋದು ಅವರ ಒಂದು ಜ್ಞಾನದಲ್ಲಿ, ಅವ್ರು ಅದನ್ನ ಹೇಗೆ ಬಳಸ್ಕೊಂತಾರೆ ಒಂದೊಂದು ಹೆಜ್ಜೆನೂ ಒಂದು ಕೂಡ ಒಳ್ಳೆಯ ಮಾರ್ಗದಲ್ಲಿ ಇಡ್ತಾ ಹೋದ್ರೆ ಅವರು ಹೋಗೊಟ್ಟೆ ಒಂದು ಉತ್ತಮವಾದ ಪದವಿಯನ್ನು ಪಡೆದೇ ಪಡೀತಾರೆ. ಅದನ್ನ ಫಾಸ್ಟ್ ಆಗಿ ಹೋಗ್ತೀವಿ ಅಂತ ಹೇಳಿದ್ರೆ ಬಿದ್ದು ಎಡ್ ಬಿಟ್ಟು ಬೀಳ್ತಾರೆ. ಹಾಗಾಗಿ ಅದನ್ನ ಬಳಸ್ಕೊಳ್ಳೋದನ್ನ ಸರಿಯಾಗಿ ಕಲಿಸ್ಬೇಕು. ಆದ್ರೆ ತುಂಬಾ ಬಳಕೆ ದುರ್ಬಳಕೆ ಆಗ್ತಾ ಇದೆ, ಅದರಿಂದ ಸ್ವಲ್ಪ ಪೋಷಕರೇ ಎಚ್ಚೆತ್ಕೋಬೇಕು ಮತ್ತೆ ಶಿಕ್ಷಕರು ಕೂಡ ಅದರಿಂದ ಮಕ್ಕಳನ್ನ ದೂರ ಇಡೋಕೆ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಅಷ್ಟೊಂದು ಓದಕ್ ಕೊಡ್ತಾ ಇದಾರೆ, ಅದರಿಂದ ಕಷ್ಟ ಆಗ್ತಾ ಇದೆ ಮಕ್ಳಿಗೆ ಬೇಡದ ವಿಚಾರ. ಈ ನೋಡಿ ನಮ್ಮ ಭಾರತೀಯ ಶಿಕ್ಷಣದಲ್ಲಿ ಮಾತ್ರ ಇದು ಅನ್ಸತ್ತೆ, ಯಾಕಂದ್ರೆ ಬೇರೆ ದೇಶದಲ್ಲೆಲ್ಲ ಪ್ರಾರಂಭದಲ್ಲಿ ಅವ್ರಿಗೆ ಯಾವ್ದು ಓದೋದು ಏನು ಇರೋದಿಲ್ಲ, ಬರೀ ಅವರ ಆಕ್ಟಿವಿಟಿ ನೋಡಿ ಅವ್ರಿಗೆ ಯಾವ್ದ್ರೊಳಗೆ ಆಸಕ್ತಿ ಇದೆ ಅಂತ ಗಮನಿಸಿ ನಂತರ ಅದೇ ಸಬ್ಜೆಕ್ಟ್ ಮೇಲೆ ಅವರಿಗೆ ಮುಂದಿನ ಒಂದು ಶಿಕ್ಷಣವನ್ನು ಕೊಟ್ಟು ಅವರನ್ನ ಸ್ವತಂತ್ರ ವ್ಯಕ್ತಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಹಾಗಲ್ಲ, ಎಲ್ಲಾ ವಿಚಾರಗಳು ಮಕ್ಕಳಿಗೆ ತುಂಬುವಂತ ಪ್ರಯತ್ನ. ಶಿಕ್ಷಣ ಅಂದ್ರೆ ಹಾಗಾಗ್ಬಿಟ್ಟಿದೆ, ಒಂದರ ಪುಸ್ತಕದ ಹೊರೆ ಹೊತ್ಕೊಂಡು ಹೋಗೋದು, ಅದರಿಂದ ಅವ್ರ ತಲೆಯೊಳಗೆ ತುಂಬೋದು, ಆ ಮನೆಗೆ ಬಂದು ಮತ್ತೊಂದಷ್ಟು ಸಮಸ್ಯೆಗಳನ್ನ ಎದುರಿಸೋದು, ಇಷ್ಟೇ ಒಂದು ಶಿಕ್ಷಣ ಆಗ್ಬೇಕು. ಅಂದ್ರೆ ಈಗ ಒಂದು ಮೊನ್ನೆ ರಜಾ ಬಂದು ಹೊರಗೆ ಬಂದ್ರು ಮನೆಗೆ ಬಂದ್ರು, ಈ ಸ್ಕೂಲ್ ಶಾಲೆ ಅಂದ್ಮೇಲೆ ಅವ್ರ ಮುಖ ನೋಡ್ಬೇಕು ಫೇಲ್ ಆಗ್ಬಿಟ್ಟಿತ್ತು. ಹಿಂದಿನ ಕಾಲದಲ್ಲಿ ಹಂಗಿರ್ಲಿಲ್ಲ, ನಾವೆಲ್ಲ ಖುಷಿಯಾಗಿ ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂತ ಓಡ್ತಾ ಇದ್ವಿ. ಯಾಕಂದ್ರೆ ನಮ್ಗೆ ಆಟ ಪಾಠದ ಮಧ್ಯದಲ್ಲಿ ನಮ್ಗೆ ಒಂದು ಸಂಸ್ಕಾರನೇ ಇತ್ತಲ್ಲ, ಹಾಗಾಗಿ ನಮ್ಗೆ ಅದು ಅಷ್ಟು ಹೆವಿ ಅನ್ಸ್ತಾ ಇರ್ಲಿಲ್ಲ.
1: ಹೌದು, ಈ ಕಾಂಪಿಟೇಟಿವ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಆ ಕಾಲದಲ್ಲಿ ಈ ಕಾಲದಲ್ಲಿನೂ ಬಹಳಷ್ಟು ಆ ಕಾಲದಲ್ಲಿ ಸ್ಪರ್ಧಾತ್ಮಕತೆ ಅನ್ನೋ ಗೋಜಿಗೆ ನಾವು ಹೋಗ್ತಿರ್ಲಿಲ್ಲ, ಇದರಿಂದ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಮೇಡಮ್?
0: ಸ್ಪರ್ಧೆ ಅಂದ ತಕ್ಷಣ ಏನಾಗುತ್ತೆ, ಈಗ ನಾನು ಗೆಲ್ಬೇಕು, ನಾನ್ ಗೆಲ್ಬೇಕು, ಯಾವ ರೀತಿನಲ್ಲಿ ಗೆಲ್ಬೇಕು, ನಾನು ನನ್ನ ಸ್ವತಂತ್ರವಾಗಿ ಗೆಲ್ತೀನೋ ವಾಮ ಮಾರ್ಗದಲ್ಲಿ ಹೋಗಿ ನಾನು ಗೆಲ್ತೀನೋ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಮಕ್ಕಳಿಗೆ ಗೆಲುವು ಸೋಲು ಗೆಲುವು ಜೀವನದ ಒಂದು ಎರಡು ಅಂಗ,
1: ಅದು ಅರಿವಿರ್ಬೇಕು, ಮಕ್ಕಳು
0: ಅರಿವಿರ್ಬೇಕು ಯಾವ್ದ್ರೊಳಗೆ ಸೋತ್ರೆ ಯಾವ್ದ್ರೊಳಗೆ ಗೆಲ್ತೀವಿ ಅನ್ನೋ ಅರಿವಿರ್ಬೇಕು. ನಾವು ಆಧ್ಯಾತ್ಮದಲ್ಲಿ ಸೋದ್ರೆ ಭೌತಿಕದಲ್ಲಿ ಗೆದ್ದಿರ್ತೀವಿ, ಭೌತಿಕದಲ್ಲಿ ಸೋತ್ರೆ ಆಧ್ಯಾತ್ಮದಲ್ಲಿ ಗೆದ್ದಿರ್ತೀವಿ. ಆಧ್ಯಾತ್ಮ ಅಂದ್ರೆ ಏನು, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ ನನ್ನಲ್ಲಿ ಒಂದು ಸತ್ಯ ಧರ್ಮ ನ್ಯಾಯ ನೀತಿ ಸಮಾನತೆ ಎಲ್ಲ ಸರಳ ಜೀವನ ಸ್ವಾಭಿಮಾನ ಸ್ವಾವಲಂಬನೆ ಇವೆಲ್ಲ ಪಟ್ಟಿನಲ್ಲಿ ಬರುತ್ತೆ. ಅದನ್ನು ನಾವು ಅದ್ರ ಹಿಂದೆ ಹೋಗ್ತಾ ನಾವು ಒಂದು ಮಹಾತ್ಮರಾಗ್ಬಿಡ್ತೀವಿ. ಅದೇ ನಾವು ಭೌತಿಕದಲ್ಲಿ ಇದನ್ನ ಕಾಂಪಿಟೇಷನ್ಗೆ ಇಳಿದಾಗ ಸತ್ಯ ಅಲ್ಲಿ ಬರೋದಿಲ್ಲ, ಯಾರನ್ನಾರು ಇದು ಮಾಡಿದ್ರೆ ಸತ್ಯ ಹೇಳಿದ್ರೆ ಯಾರು ನಂಬೋದಿಲ್ಲ, ಅಸತ್ಯ ಬಂದಿರುತ್ತೆ, ಅಧರ್ಮ ಬರುತ್ತೆ, ಅನ್ಯಾಯ ಮಾಡಿನಾದ್ರೂ ನಾನು ಮೇಲ್ ನಿಲ್ಬೇಕು, ಅಧಿಕಾರ ಪಡಿಬೇಕು, ಹಣ ಗಳಿಸ್ಬೇಕು, ಹೆಸರು ಮಾಡಬೇಕು, ಈ ತರ ಅಂದ್ರೆ ಇವೆಲ್ಲ ತಾತ್ಕಾಲಿಕವಾಗಿ ನಶ್ವರ, ಇವೆಲ್ಲ ಶಾಶ್ವತವಾದ ಯಾವುದೂ ಇಲ್ಲ. ಅಧಿಕಾರ ಆಗ್ಲಿ ಹಣ ಆಗ್ಲಿ ಸ್ಥಾನಮಾನಗಳು ಇದು ಯಾರದು ಶಾಶ್ವತ ಅಲ್ಲ, ಅದು ಏರಪೇರು ಆಗ್ತಾನೆ ಇರುತ್ತೆ. ಒಬ್ಬ ಒಂದ್ಸಲ ಬಿದ್ದವನು ಒಂದ್ಸಲ ಹೇಳ್ತಾನೆ ಎದ್ದೋನು ಬೀಳ್ತಾನೆ, ಹೀಗೆ ಬೇರೆ ಬೇರೆ ಅದು ಬದಲಾವಣೆಗಳಾಗ್ತಾ ಇರುತ್ತೆ. ಆದರೆ ಅಧ್ಯಾತ್ಮದಲ್ಲಿ ಹಾಗಲ್ಲ, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ ನಾನು ಯಾರು ಅಂತ ಗೊತ್ತಾದಾಗ ನಾನು ಬದಲಾಗಬೇಕು ಅನ್ನೋ ಬಂದ್ಬಿಡುತ್ತೆ. ಯಾಕಂದ್ರೆ

0: ನನ್ನಲ್ಲೇ ಇದೆ ಎಲ್ಲವೂ. ಆ ಶಕ್ತಿ ನಾನು ಬಳಸ್ಕೋಬೇಕು, ಸದ್ಬಳಕೆ ಮಾಡ್ಕೋಬೇಕು, ನನ್ನ ಆತ್ಮ ರಕ್ಷಣೆ ನಾನೇ ಮಾಡ್ಕೋಬೇಕು. ಈ ದೇಹನ ಶಾಶ್ವತ ಅಲ್ಲ. ಈ ಒಂದು ವಿಚಾರದ ಬಗ್ಗೆ ಮನುಷ್ಯ ಅರ್ಥ ಮಾಡ್ಕೊಳ್ತಾ ಹೋಗಾಗ ಇವೆಲ್ಲವೂ ಕೂಡ ಹಿಂದಿನ ಒಂದು ಮಹಾತ್ಮರು ಏನು ಹಾಕಿಕೊಟ್ಟಿರುವ ಒಂದು ದಾರಿ ಏನಾದರೆ ಅದು ಕಷ್ಟ ಇದೆ ಇವಾಗ, ಯಾಕಂದ್ರೆ ಮುಚ್ಚಿಬಿಟ್ಟಿದ್ದೀವಿ ನಾವು ಅದು. ಅದು ತುಂಬ ಕಷ್ಟ ಅಂತ ಮುಚ್ಚಿಬಿಟ್ಟಿದ್ದೀವಿ. ಯಾಕೆ ತಂತ್ರದಲ್ಲಿ ಸುಲಭವಾಗಿ ನಾವು ಯಾರೋ ಕೊಟ್ಟಿರೋದನ್ನು ತಗೊಂಡು ಬಳಸ್ತಾ ಇದ್ದೀವಲ್ವಾ, ಅದು ಸಾಲ ಆಗ್ತಾ ಇದೆ. ಯಾಕಂದ್ರೆ ಬೇರೆಯವ್ರನ್ನ ತಗೊಂಡಿರೋದು ಎಲ್ಲದೂ ತೀರಿಸಲೇಬೇಕು ಒಂದಲ್ಲ ಒಂದು ಮೂಲದಲ್ಲಿ. ಅದನ್ನು ತೀರಿಸುವ ಕೆಲಸ ಈಗಿನ ಒಂದು ಇದರೊಳಗೆ ಆಗೋದಿಲ್ಲ, ತನ್ನ ಸ್ಪರ್ಧೆಗಿಳಿದಾಗ ಆಗೋದಿಲ್ಲ.
1: ಅರುಣ ಮ್ಯಾಮ್, ಈಗ ವಿದ್ಯಾರ್ಥಿಗಳಿಗೆ ಬರೀ ನಾಲೆಜ್ ಬಿಟ್ಟು ಜೀವನ ಮೌಲ್ಯಗಳನ್ನು ಕೂಡ ಅವರಲ್ಲಿ ಇನ್ಸ್ಟಿಲ್ ಮಾಡಬೇಕು ಅಂದರೆ ಇಂಪಾರ್ಟೆಂಟ್ ಸಲಹೆಗಳು ನೀಡೋದಾದರೆ ಏನು ನೀಡ್ತೀರಾ?
0: ಜೀವನ ಮೌಲ್ಯ ನಾಲೆಡ್ಜು, ಇಲ್ಲಿ ಜ್ಞಾನ ಅಂತ ಹೇಳಿದಾಗ ತಿಳುವಳಿಕೆ ಅಂದರೆ ಯಾವುದನ್ನು ತಿಳ್ಕೊಂಡ್ರೆ ನಮ್ಮ ಮನಸ್ಸಿಗೆ ನಮ್ಮ ಒಂದು ಆತ್ಮಕ್ಕೆ ತೃಪ್ತಿ ಸಿಗತ್ತೆ. ಈಗ ಮಗುವಿಗೆ ಒಂದಷ್ಟು ನಾವು ಹಿಂದೆ ಎಲ್ಲ ಏನು ಮಾಡ್ತಾ ಇದ್ರು, ಮಕ್ಕಳಲ್ಲಿರೋ ಒಂದು ಆಸಕ್ತಿಯನ್ನು ಗುರುತಿಸೋಕ್ಕೆ ಮೊದಲನೇ ವರ್ಷದ ಒಂದು ಹುಟ್ಟಿದ ದಿನದಲ್ಲಿ ಎಲ್ಲ ಪ್ರಾಡಕ್ಟ್ಗಳನ್ನು ಎಲ್ಲ ವಸ್ತುಗಳನ್ನು ಹಾಕ್ಬಿಟ್ಟು ಕೂರಿಸೋರು. ಅದೊಂದು ಶಾಸ್ತ್ರ ಇತ್ತು. ಅದರೊಳಗೆ ಯಾವ ಅದನ್ನು ಎತ್ಕೊಳ್ಳುತ್ತೋ ಅಂದರೆ ಮಗು ದೇವ್ರ ಸಮಾನ ಅಂದರೆ, ಯಾಕಂದ್ರೆ ನಮ್ಗೆ ಅದು ಆ ಮಕ್ಕಳಲ್ಲಿ ಏನು ಒಳಗಡೆ ಇದೆ ನಮ್ಗೆ ಗುರುತಿಸೋಕ್ಕಾಗಲ್ಲ. ಅದೊಂದು ಶಾಸ್ತ್ರದ ಪ್ರಕಾರ ಅದನ್ನು ಮಾಡಿದ್ರು. ಅದು ಯಾವುದನ್ನು ಎತ್ಕೊಳ್ಳುತ್ತೋ ಓ ಇದ್ರೊಳಗೆ ಆ ಮಗು ಮುಂದೆ ಬರುತ್ತೆ, ಇದರೊಳಗೆ ಆಸಕ್ತಿ ಇದೆ ಅಂತ ಗುರುತಿಸುವಂಥ ಕೆಲಸ ಆಗ್ತಾ ಇತ್ತು. ಹಾಗಾಗಿ ಅವರಲ್ಲಿರೋ ಪ್ರತಿಭೆ ಮೂಲಕನೇ ಮೌಲ್ಯಗಳನ್ನು ತುಂಬಬೇಕು. ಯಾಕಂದ್ರೆ ನಾವು ಯಾರನ್ನು ಇನ್ಸ್ಪಿರೇಷನ್ ಆಗಿ ತಗೋಬೋದು, ಆದರೆ ಆ ವ್ಯಕ್ತಿಯನ್ನು ಹಿಂದೆ ಹೋಗೋ ಬದಲು ಅವರ ವ್ಯಕ್ತಿತ್ವದ ಹಿಂದೆ ಆ ಮಗುವಿಗೆ ನಡೆಯುವಂಥ ಅವಕಾಶಗಳನ್ನು ನಾವು ಕಲ್ಪಿಸ್ಕೊಡ್ಬೇಕು. ಈಗ ಅದು ನಮ್ಮ ಒಳಗಡೆನೆ ಇರುತ್ತೆ, ಪೋಷಕರಲ್ಲೂ ಇರುತ್ತೆ, ಒಳ್ಳೆಯ ಗುಣಗಳಿರುತ್ತೆ. ಅದನ್ನು ಆ ಮಕ್ಕಳು ಫಾಲೋ ಮಾಡಬೇಕು ಅಂದ್ರೆ ನಾವು ಒಳ್ಳೆಯವರಾಗಿ ಹೋಗಬೇಕು. ಅದು ಮನೆಯೊಳಗೆ ಆಗುವಂಥದ್ದು. ಹಾಗೆ ನಮ್ಮನ್ನ ಅದು ಫಾಲೋ ಮಾಡ್ಕೊಂಡು ಹೋದಂಗೂ ಬೇರೆಯವರಲ್ಲೂ ನಮ್ಮ ಮನೆಗೆ ಬರುವಂಥ ವ್ಯಕ್ತಿಗಳಲ್ಲಿ ಅತಿಥಿಗಳಾಗಲಿ, ಅತಿಥಿ ದೇವೋಭವ ಅಂತ ಅಂದರೆ ನಾವು ಎಲ್ಲರೊಳಗೂ ದೈವತ್ವವನ್ನು ಕಾಣುವಂಥ ಶಿಕ್ಷಣ ನಮ್ಮ ಭಾರತೀಯ ಶಿಕ್ಷಣದಲ್ಲಿತ್ತು. ಯಾರನ್ನೂ ಇಲ್ಲಿ ಬೇರೆ ಅಲ್ಲ, ಎಲ್ಲರೂ ಒಂದು ನಮ್ಮವರೇ. ಎಲ್ಲರೊಳಗೂ ಇರೋದು ಒಬ್ಬನೇ ದೇವರು. ದೇವರನ್ನು ನಾವು ಆರಾಧನೆ ಮಾಡಬೇಕು, ಅವ್ರಿಗೆ ಗೌರವ ಕೊಡಬೇಕು, ಭಕ್ತಿಯಿಂದ ನೋಡಬೇಕು. ಯೋಗದ ಕಡೆಗೆ ಹೋಗಿತ್ತು. ಯೋಗದಲ್ಲಿ ಜ್ಞಾನಯೋಗ, ರಾಜಯೋಗ, ಭಕ್ತಿ ಯೋಗ, ಕರ್ಮಯೋಗ ಅಂತೇಳಿ ನಾಲ್ಕು ಯೋಗನೇ ನಮ್ಮದು ಭಗವದ್ಗೀತೆ ಹೇಳೋದು. ಭಗವದ್ಗೀತೆಯಲ್ಲಿ ಆ ಯೋಗದ ಮೂಲಕ ನಾವು ಮಗುವನ್ನು ಪ್ರಿಪೇರ್ ಮಾಡಿದರೆ ಭಗವದ್ಗೀತೆ ಅರ್ಥ ಮಾಡ್ಕೋಬೇಕು. ಮೇನ್ ಆಗಿ ಭಗವಂತನಿಂದ ಬಂದ ಒಂದು ಅದು ಗೀತೆ. ಅದು ಭಗವಂತ ಹೇಳಿರೋದು ಆಧ್ಯಾತ್ಮದ ಯೋಗ. ಅದು ನಾವೀಗ ಭೋಗದ ಕಡೆಗೆ ಅದನ್ನು ಬಳಸ್ಕೊಳ್ತಾ ಹೋದರೆ ನಮ್ಮ ಸ್ವಾರ್ಥಕ್ಕೋಸ್ಕರ ಭಕ್ತಿ ಮಾಡೋದು ಅದು ತೋರ್ಗಾಣಿಕೆ ಆಗುತ್ತೆ. ಮನರಂಜನೆಗೋಸ್ಕರ ಯಾವುದು ಇಲ್ಲಿ ಶಿಕ್ಷಣ ಆಗೋದಿಲ್ಲ. ಆತ್ಮವಂಚನೆಯಿಂದ ಮನರಂಜನೆ ಆದರೆ ಆತ್ಮಹತ್ಯೆಗಳು ಕಾರಣ ಆಗುತ್ತೆ. ಮಕ್ಕಳ ಮುಂದಿನ ಒಂದು ಜೀವನದಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಮಕ್ಕಳ ಒಂದು ಮುಗ್ಧ ಮನಸ್ಸಿಗೆ ನಾವು ಅಧ್ಯಾತ್ಮ ಅಂದ ತಕ್ಷಣ ತನ್ನನ್ನು ತನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಸರಳವಾಗಿ ಬದುಕೋದಾಗಲಿ, ಸತ್ಯದಲ್ಲಿ ಹೋಗೋದಾಗಲಿ, ಒಂದು ಇನ್ನೊಬ್ಬರಿಗೆ ಸಹಾಯ ಮಾಡೋದು ಮಕ್ಕಳಿಗೆ ಅಲ್ಲಿ ಸಣ್ಣಲ್ಲಿಂದನೇ ನಾವು ತಿಳಿಸ್ತಾ ಹೋದರೆ ಖಂಡಿತವಾಗಿಯೂ ಯಾವುದೇ ಕಷ್ಟ ಇಲ್ಲದೆ ಆ ಮಗು ಸ್ವತಂತ್ರವಾಗಿ ನನಗೆ ಏನು ಬೇಕು ಓದ್ತೀನಿ ಅನ್ನೋದೊಂದು ಸ್ವತಂತ್ರವಾಗಿ
1: ಡಿಸೈಡ್ ಮಾಡಿ.
0: ನಾವೆಲ್ಲ ನಮ್ಗೆ ಯಾರು ನಮ್ಮ ತಂದೆ ತಾಯಿಗಳು ಯಾರು ಹಿಂಗೆ ಆಗಬೇಕು ಹಂಗೆ ಪ್ರೆಷರ್ ಏನೂ ಇರಲಿಲ್ಲ, ಅವ್ರು ಹೇಳ್ತಾನೂ ಇರಲಿಲ್ಲ. ಈಗ ನಾವೆಲ್ಲ ಹಿಂಗ್ ಬದುಕ್ತಾ ಇದೀವಿ ಭೂಮಿ ಮೇಲೆ ಅಂದ್ರೆ ನಮ್ಮ ಶಿಕ್ಷಣನೇ ಕಾರಣ.
1: ಕರೆಕ್ಟ್.
0: ಅಲ್ಲಿನ ಅಂದಿನ ಒಂದು ಶಿಕ್ಷಕರಾಗ್ಲಿ, ಅವರ ಒಂದು ನಿಸ್ವಾರ್ಥ ನಿರಹಂಕಾರ ಒಂದು ಸೇವೆ ಆಗ್ಲಿ. ಸೇವೆ ಅಂದ ತಕ್ಷಣ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಮಾಡುವಂಥದ್ದು ಶಿಕ್ಷಣ ಸೇವೆ ದಾಸೋಹ ಆಗ್ಬೇಕೆ ಹೊರತು ಅದು ವ್ಯಾಪಾರ ಆಗಬಾರ್ದು. ವ್ಯಾಪಾರೀಕರಣ ಆದಂಗೂ ಸಾಲ ಆಗುತ್ತೆ, ಆ ಸಾಲ ತೀರಿಸಕ್ಕೆ ದಾರಿ ದಪ್ತಾರೆ ಮಕ್ಕಳು, ಅದು ಮತ್ತಷ್ಟು ಸಮಸ್ಯೆಗಳನ್ನ ಮನೆಯೊಳಗೆ ಹೊರಗಡೆ ಸಮಾಜದಲ್ಲಿ ಎಲ್ಲಾ ಕಡೆ ದೇಶನ್ನೇ ಸಾಲಕ್ಕೆ ತಳ್ಳಿ ಹೋಗ್ತಾ ಇರ್ತಾರೆ.
1: ಅರುಣ ಮ್ಯಾಮ್, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನೇನು ಬದಲಾವಣೆಗಳಾಗಿದ್ದಾವೆ, ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಏನೇನು ಬದಲಾವಣೆಗಳಾದ್ರೆ ಮುಂದೆ ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಒಳ್ಳೆಯ ಗುರಿ ಅಥವಾ ಒಳ್ಳೆಯ ರಿಸಲ್ಟ್ ಸಿಗತ್ತೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.

0: ಹರಿಹರನ್ ವಿಜ್ಞಾನ ನಗರದಿಂದ, ಹಾಗೆ ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶ್ ಮನೆ ಕಳಿಸಿದರೆ, ನಮಸ್ತೆ ಮೇಡಮ್. ಆಳವಾಗಿ ಪ್ರೇಮಿಸುವವರ ಪ್ರೇಮ ಮನದಾಳದಲ್ಲಿ ಉಳಿದು ಹೋಗುತ್ತದೆ. ಇದು ತುಂಬಾ ನಿಜವಾದ ಭಾವನೆ. ಒಮ್ಮೆ ಪ್ರೀತಿ ಹೃದಯದ ಆಳಕ್ಕೆ ತಲುಪಿದರೆ ಅದು ಕೇವಲ ಕ್ಷಣಿಕ ಅನುಭವವಾಗಿರುವುದಿಲ್ಲ, ಅದು ನೆನಪಾಗಿ ಮೌನವಾಗಿ ಕೆಲವೊಮ್ಮೆ ಕಣ್ಣೀರಾಗಿ ಕೆಲವೊಮ್ಮೆ ನಗು ಮುಗ್ಧ ಕ್ಷಣಗಳಾಗಿ ಜೀವನದ ಭಾಗವಾಗಿರುತ್ತದೆ. ಆ ವ್ಯಕ್ತಿ ದೂರವಾದರೂ ಅವರ ಮಾತುಗಳು, ನಗು, ಸಾನ್ನಿಧ್ಯ, ಆಲ್ ದೋ ಸ್ಮಾಲ್ ಮೆಮರೀಸ್ ಮನಸ್ಸಿನ ಯಾವುದೋ ಒಂದು ಕೊನೆಯಲ್ಲಿ ಸದಾ ಉಳಿದುಕೊಳ್ಳುತ್ತವೆ. ಕೆಲ ಪ್ರೇಮಗಳು ಸೇರಿಸುವುದಿಲ್ಲ, ಆದರೆ ಬದಲಾವಣೆ ಮಾಡುತ್ತವೆ. ಕೆಲವು ಸಂಬಂಧಗಳು ಕೈ ಹಿಡಿಯುವುದಿಲ್ಲ, ಆದರೆ ಹೃದಯವನ್ನು ಹಿಡಿದುಕೊಳ್ಳುತ್ತವೆ. ಅದೇ ಕಾರಣಕ್ಕೆ ಆಳವಾದ ಪ್ರೀತಿ ಎಂದರೆ ಅದು ಕಳೆದುಕೊಳ್ಳುವುದಲ್ಲ, ಅದು ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳುವುದು ಅಂತ ಇವರು ತಿಳಿಸಿದ್ದಾರೆ. ನಿಮ್ಮ ಸಂದೇಶದ ಕೊನೆಯ ಸಾಲು ಇಷ್ಟ ಆಯಿತು. ಆಳವಾದ ಪ್ರೀತಿ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳುವುದು, ಅದು ಕಳೆದುಕೊಳ್ಳುವುದಲ್ಲ ಅಂತ ಹೇಳಿದ್ದೀರಾ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ನನ್ನ ಮುದ್ದಾದ ಹೆಸರು ಆನಂದ ಕುಲಕರ್ಣಿ ಸುಲೇಪೇಟ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಇವರು. ಆಳವಾಗಿ ಪ್ರೀತಿಸಿದವರ ಪ್ರೀತಿ ಮನದಾಳದಲ್ಲಿಯೇ ಉಳಿಯುತ್ತದೆ. ನಿಜ ಮೇಡಮ್, ಆ ಪ್ರೀತಿ ಹಂತ ಹಂತವಾಗಿ ಬೆಳೆದು ಹೆಮ್ಮರವಾಗಲು ಆ ಪ್ರೀತಿಗೆ ಪ್ರೀತಿಯ ರಸಗೊಬ್ಬರ ಭರಪೂರ ಹಾಕಿ ಮೇಲೆ ಬರಲು ಸಾಕಷ್ಟು ಪ್ರೀತಿಯ ಪರಿಶ್ರಮ ಪಡಬೇಕು. ತದನಂತರದಲ್ಲಿ ಅದು ಒಂದು ಒಳ್ಳೆಯ ಸದೃಢ ಪ್ರೀತಿಯ ವಿಶ್ವಾಸದ ಸಂಕೇತವಾಗಿ ಅದು ಮೇಲೆ ಬರಲು ಖಂಡಿತ ಸಾಧ್ಯ. ಅದು ಮಾದರಿ ಪ್ರೇಮವಾಗುವುದರಲ್ಲಿ ಸಂದೇಹವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಸ್ಕಾರ ಮೇಡಮ್. ಇಂದಿನ ಪ್ರೇಮ ನಿನಾದದ
1: ಮರಳುಗಾಡು ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ, ಈ ಕುರಿತು ಲೇಖಕಿ ಆಧ್ಯಾತ್ಮ ಚಿಂತಕಿ ಅರುಣ್ ಉದಯ ಭಾಸ್ಕರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಆಶಾ. ಕಾರ್ಯಕ್ರಮ ಆಕಾಶ

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಇವನಮ್ಮವಾ ಇವನಮ್ಮವಾ ಜಾತಿ ಕುಲ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನ
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ ನಾಡು.

ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ಉಳಿಸಿ ಸಂರಕ್ಷಿಸೋಣ.

ಸಮಯ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ. ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ

ಇಲ್ಲಿಗೆ ಮುಗಿಯಿತು. FM ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ನಾಳೆಯ ಪ್ರಸಾರ ಕರೆಯು ಬೆಳಿಗ್ಗೆ 5:55 ಆರಂಭವಾಗುವುದು. ಆತ್ಮೀಯ ಕೇಳುವುದು ಎಲ್ಲ ಅಪರ್ಣ ನಾಯಿ ಹೇಳುವ ಶುಭರಾತ್ರಿ. ಜೈ ಹಿಂದ್.